ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 15ನೇ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 5ನೇ ತಾರೀಕು ಶುಕ್ರವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋ ಹರ್ಟ್ಸ್, ಎಫ್ಎಂ 103.5 ಮತ್ತು 101.4 ಮೆಗಾ ಹರ್ಟ್ಸ್ಗಳಲ್ಲಿ ಪ್ರಾರಂಭ ಮಾಡುತ್ತಿದ್ದೇವೆ. ಈಗ ವೇಳೆ 5:58:20. ಆತ್ಮೀಯ ಕೇಳುಗರಿಗೆಲ್ಲ ವಿದ್ಯಾ ಕಾರಂತ್ ಮಾಡುವ ನಮಸ್ಕಾರ. ಶುಭೋದಯ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯವಾದ ಸ್ವಾಗತ.

ನಿಲಯದ ಇಂದಿನ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಈ ಬೆಳಗ್ಗೆ 6:10 ಗೀತಾರಾಧನಾ, 6:30 ಚನ್ನಪ್ಪ ಅಂಗಡಿ ಅವರಿಂದ ಚಿಂತನ ಕೇಳಲಿದ್ದೀರಿ. 6:35 ಕರುಣಾಳು ಬಾ ಬೆಳಕೆ, ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. 6:40 ನೇಗಿಲ ಮಿಡಿತ, ಡಾಕ್ಟರ್ ಸಂತೋಷ್ ಅವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್. ಆರೋಗ್ಯ ಸೂತ್ರ ಮೊಡವೆ ಕುರಿತು ಡಾಕ್ಟರ್ ಶಾಂತಲಾ ಆರ್ಎಂ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.

6:50ಕ್ಕೆ ಸುದ್ದಿ ಮಿಂಚು, 7:15ಕ್ಕೆ ಭಾವಗೀತೆಗಳು, 7:45ನಿಮಿಷಕ್ಕೆ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30ನಿಮಿಷಕ್ಕೆ ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. 9:05ನಿಮಿಷಕ್ಕೆ ಗೆಲುವಿನ ಗುಟ್ಟು, ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಲು ಬೇಕಾದ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಕುರಿತು ಪೆಸಿಟ್ನ ಪ್ರಾಂಶುಪಾಲರಾದ ಡಾ ಸ್ವಾಮಿ ಡಿಆರ್ ಅವರಿಂದ ಮಾಹಿತಿ ಕೇಳಿವ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಸಿಟ್ ಶಿವಮೊಗ್ಗ. 9:20ಕ್ಕೆ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ.

ಇನ್ನು 9:30 ಸಿನಿತರಂಗದಲ್ಲಿ ಆಶಾ ಭೋಂಸ್ಲೆ ಅವರ ಕುರಿತು ಮಾಹಿತಿ ನೀಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ವಿಶ್ವ ಪರಿಸರ ದಿನ. ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0828220074. ಇನ್ನು 11:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ಕೆ ಸೂರ್ಯನಾರಾಯಣ ಅವರ ವೀಣಾ ವಾದನ ಪ್ರಸಾರವಾಗಲಿದೆ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಾಲೂಕು ಮುಗಳಿಯ ಶ್ರೀಮತಿ ನಾಗರತ್ನಮ್ಮ ಮತ್ತು ಸಂಗಡಿಗರಿಂದ ಉತ್ತರ ದೇವಿ ಪದ ಕೇಳುವಿರಿ.

ಇನ್ನು 12:05ಕ್ಕೆ ವನಿತಾ ವಿಹಾರ. ಕಲಬುರಗಿಯ ಓಂ ನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. 12:35ಕ್ಕೆ ಆರೋಗ್ಯ ಸಂಚಿಕೆ. ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಕುರಿತು ಡಾ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ 1:00ಗೆ ಪ್ರಗತಿ ಪಥ. ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 1:20ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಭಾವಗೀತೆಗಳು, 3:00ಗೆ ಚಾಟ್ ಶೋ, 4:00ಗೆ ಮಿಕ್ಸ್ ಮೆಲೋಡಿ.

0: ಸಂಜೆ 5 ಗಂಟೆಗೆ. ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6:30ಕ್ಕೆ ಅವಲೋಕನ, 6:51ಕ್ಕೆ ಕೃಷಿರಂಗ, ತೋಟಗಾರಿಕಾ ಬೆಳೆಗಳಲ್ಲಿ ಅಂತರ ಬೆಳೆ ಮತ್ತು ಕಾಡು ಕೃಷಿ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗನೂರಿನ ಪ್ರಗತಿಶೀಲ ಕೃಷಿಕ ಟಿವಿ ರುದ್ರೇಶ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎಸ್ಎಂ ಸುಧಾಕರ್. ಇನ್ನು ಕೃಷಿ ಮಾಹಿತಿ ಕೇಳಲಿದ್ದೀರಿ ಬಳಿಕ. ವಿಷಯ ಕೃಷಿ ಉಳಿಸಿ ಅಭಿಯಾನ 2026. ಕೃಷಿ ಮಾಹಿತಿ ನೀಡಲಿದ್ದಾರೆ ಡಾ ಎಸ್ಎಂ ಸುಧಾಕರ್. ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8 ಗಂಟೆಗೆ ಚಿತ್ರಗೀತೆಗಳು, 9:30ಕ್ಕೆ ಕರೆಂಟ್ ಅಫೇರ್ಸ್, 10 ಗಂಟೆಗೆ ರೂಪಕ ಅರಿವೇ ಗುರು. ನಿರ್ಮಾಣ ಎಂಎಸ್ ನಾಗೇಂದ್ರ, ಮೂಲ ಸಾಮಗ್ರಿ ಎಆರ್ ಲಂಬೋದರ. 10:30ಕ್ಕೆ ಕೇಂದ್ರ ಸರ್ಕಾರ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಕುರಿತು ಆಕಾಶವಾಣಿಯಿಂದ ವಿಶೇಷ ಕಾರ್ಯಕ್ರಮ ಸರಣಿ. ವಿಷಯ ಮಹಿಳಾ ಸಶಕ್ತೀಕರಣ. ಇದುವರೆಗೂ ನಿಲಯದ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳುತ್ತಿದ್ದೀರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ತಿಳಿಯಬಹುದು. ವೇಳೆ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ. ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: The news read by Ajay Kumar. Prime Minister Narendra Modi will visit Gujarat and Daman today. He will dedicate and lay the foundation stone of multiple development projects worth over 18,800 crore rupees in Surat across the road, power and industrial sectors. Mr. Modi will also inaugurate a 200-bedded ESIC hospital in Surat, providing modern secondary healthcare across key specialities. The Prime Minister will also inaugurate several important initiatives of the Government of Gujarat, including modern power distribution plates, advanced effluent disposal and treatment infrastructure at Dahej Petroleum. In the evening, Prime Minister Modi will travel to Daman and lay the foundation stone of development projects worth around 2,970 crore rupees. These projects span various sectors including healthcare, civil aviation, tourism, infrastructure, connectivity and public welfare. Prime Minister Narendra Modi has called upon athletes participating in World Yogasan Championship to become global ambassadors of the Ayush Ministry's Yoga 365 campaign when they return to their home countries. Speaking at the opening ceremony of the championship in Ahmedabad, Mr. Modi said, Ministry of Ayush has launched a Yoga 365 campaign to encourage year-round engagement with yoga and promote healthy lifestyle across communities. The Prime Minister urged athletes from across the world to help spread awareness about yoga beyond the championship.
2: जैसे जैसे योगासना स्पोर्ट्स का विस्तार होगा वैसे वैसे इससे जुड़ी नई संभावनाएं भी बढ़ेगी ये खिलाड़ियों के लिए नई करियर अपॉर्चुनिटीज लेकर आएगा यह ट्रेनर्स स्पोर्ट्स साइंटिस्ट रिसर्चर्स और इवेंट मैनेजर्स के लिए भी नए अवसर बनाएगा
1: Prime Minister Narendra Modi yesterday held talks with acting President of Venezuela, Leonel Rodriguez, in New Delhi. The two leaders reviewed the full spectrum of bilateral relations and explored new avenues of cooperation in energy, trade, investment, healthcare, and automobiles, among others. In a social media post, Mr. Modi said they had extensive discussions on expanding cooperation in energy, critical minerals, technology, agriculture, health, and people-to-people ties. The Appointments Committee of the Cabinet has approved

अतिलोभात् कुबेरोपि दरिद्रो निश्चितं भवेत्, मितव्ययात् दरिद्रोपि निश्चितं धनवान् भवेत्. ಅಂದ್ರೆ ಅತಿಯಾದ ದುರಾಸೆಯಿಂದ ಶ್ರೀಮಂತ ವ್ಯಕ್ತಿಯು ಕೂಡ ಬಡವನಾಗ್ತಾನೆ, ಆದ್ರೆ ಮಿತವ್ಯಯದಿಂದ ಬಡವ ಕೂಡ ಶ್ರೀಮಂತ ಆಗ್ತಾನೆ ಅಂತ ಹೇಳುತ್ತೆ ಈ ಒಂದು ಸುಭಾಷಿತ. ಹಾಗಿದ್ರೆ ನಾವು ನಮ್ಮ ಗೀತಾರಾಧನಾ ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಮೀನಾಕ್ಷಿ

ಮಿತ್ರಾಣಿ ರಿಪವಸ್ತಥ. ಜೀವನದಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುವೂ ಅಲ್ಲ. ಕೆಲವೊಮ್ಮೆ ಮಿತ್ರರೇ ಶತ್ರುಗಳಾದ್ರೆ ಕೆಲವೊಮ್ಮೆ ಶತ್ರುಗಳೇ ಮಿತ್ರರಾಗ್ತಾರೆ. ಸಮಯ ಸಂದರ್ಭಗಳ ಕಾರಣದಿಂದ ಸಂಬಂಧಗಳು ಬದಲಾಗ್ತವೆ ಅಂತ ಹೇಳುತ್ತೆ ಈ ಒಂದು ಸುಭಾಷಿತ. ಹಾಗಿದ್ರೆ ಕೇಳಿದ್ರೆ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪಂಕಜ ಮುಖಿಯರು. ಪುರಂದರದಾಸರ ಈ ರಚನೆಯನ್ನ ಹಾಡಿದ್ದಾರೆ ರೂಪಾ ಬಿ ರಾವ್ ಮತ್ತು ದೀಪಾ ಬಿ ರಾವ್.

ಗೀತಾರಾಧನ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಮೋಳಿಗೆ ಮಾರಮ್ಮ ಮೋಳಿಗೆ ಮಹಾದೇವಿ ಅವರ ವಚನ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿದೆ. ಮನಃಶುದ್ಧಿ ಇಲ್ಲದವಾಗಿ

ಇದುವರೆಗೂ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಆಲಿಸಿದ್ರಿ. ಸಮಯ 6:30 ವಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನಾ.

0: ಆಕಾಶವಾಣಿ ಈಗ ಚಿಂತನ ಚೆನ್ನಪ್ಪ ಅಂಗಡಿ ಅವರಿಂದ.
1: ಪರಿಸರ ಇಂದು ಅತಿ ಹೆಚ್ಚು ಚರ್ಚೆಗೊಳಗಾಗುತ್ತಿರುವ ಮಾನವ ಜೀವನದ ಭಾಗವಾಗಿದೆ. ಏಕೆಂದರೆ ನಾವು ಪರಿಸರದ ಯಾವುದೋ ಒಂದು ಭಾಗವಾಗಿದ್ದೇವೆ. ನಾವೇ ಪರಿಸರವಲ್ಲ, ನಮ್ಮಿಂದ ಪರಿಸರವಾಗಿಲ್ಲ, ನಾವು ಪರಿಸರದಿಂದ ಆಗಿದ್ದೇವೆ. ನಮಗೆ ಪರಿಸರ ಅನಿವಾರ್ಯವಾಗಿದೆ, ನಾವು ಅದಕ್ಕೆ ಅನಿವಾರ್ಯವಲ್ಲ. ಈ ಪರಿಸರದಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿ ಹೀಗೆ ಅಸಂಖ್ಯ ಜೀವಿಗಳೊಂದಿಗೆ ಮನುಷ್ಯನೂ ಇದ್ದಾನೆ. ನಿಸರ್ಗ ಆಯಾ ಜೀವಿಗಳಿಗೆ ಅವುಗಳದ್ದೇ ಆದ ಪಾತ್ರವನ್ನು ನೀಡಿ ತನ್ನ ಪಾಡಿಗೆ ತಾನು ಇರುತ್ತದೆ. ಅದರ ಪಾಡಿಗೆ ಅದನ್ನು ಬಿಟ್ಟರೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಿಂದಿರಲು ಅದೂ ಬಿಡುತ್ತದೆ. ಪ್ರಕೃತಿ ನೀಡುವ ಅನುಭವಕ್ಕೆ ಪಾರವೇ ಇಲ್ಲ. ಪ್ರಕೃತಿ ವಿಜ್ಞಾನವು ಪ್ರಶ್ನಿಸುವ ಪದ್ಧತಿಗೆ ಸೇರಿದ ಜ್ಞಾನವಾಗಿದೆ. ಅದರ ತಿಳುವಳಿಕೆಯನ್ನು ಪಡೆದ ಮನುಷ್ಯ ತರ್ಕಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಪ್ರಕೃತಿಯೊಂದಿಗಿನ ಒಡನಾಟ ಮನುಷ್ಯನಿಗೆ ಸ್ವತಂತ್ರವಾಗಿ ಯೋಚಿಸುವ ಪಾಠವನ್ನು ಕಲಿಸುತ್ತದೆ. ಇದು ಜನಸಮುದಾಯದ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ಅಂತಹ ಸಾರ್ವಜನಿಕವು ಅನ್ಯಾಯ ಅಕ್ರಮ ಶೋಷಣೆ ದಬ್ಬಾಳಿಕೆ ವಿರುದ್ಧ ಯಾವುದೇ ಸಂದರ್ಭದಲ್ಲಿ ಬಂಡೇಳುವ ಸಾಧ್ಯತೆ ಇರುತ್ತದೆ. ಬಹುಶಃ ಈ ಕಾರಣದಿಂದ ಆರಂಭಿಕ ನಾಗರಿಕತೆಗಳು ವಿಜ್ಞಾನ ಮತ್ತು ನಗರೀಕರಣವನ್ನು ಬೆಳೆಸಿದರೂ ಪ್ರಕೃತಿ ವಿಜ್ಞಾನವನ್ನು ಬೆಳೆಸಲಿಲ್ಲ. ಯಾರೋ ದುಡಿದಿದ್ದನ್ನು ಯಾರೋ ಕೂತು ತಿನ್ನುವುದು ಪ್ರಕೃತಿ ವಿರೋಧಿಯಾಗಿದ್ದು ಇದನ್ನು ಅರಿತಾಗಲೆಲ್ಲ ಜಗತ್ತಿನಲ್ಲಿ ಕ್ರಾಂತಿಗಳಾಗಿವೆ. 1972 December 15 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ವಿಶ್ವ ಪರಿಸರ ದಿನವನ್ನು ಆಚರಿಸಬೇಕೆಂಬ ನಿರ್ಣಯವನ್ನು ಅಂಗೀಕರಿಸಿತು. ಮಾನವ ಪರಿಸರದ ಮೇಲಿನ ಸ್ಟಾಕ್ಹೋಮ್ ಸಮಾವೇಶ ನಡೆದ June 5 ಜಗತ್ತಿನಾದ್ಯಂತ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂಥದ್ದೊಂದು ದಿನವನ್ನು ಆಚರಿಸುವ ಹಿಂದಿನ ಮುಖ್ಯ ಉದ್ದೇಶ ಪರಿಸರ ಸಮಸ್ಯೆಗಳ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸುವುದು, ಜೊತೆಗೆ ಜಗತ್ತಿನಾದ್ಯಂತ ಪರಿಸರ ರಕ್ಷಣೆಗಾಗಿ ನಡೆಯುವ ಕೆಲಸ ಕಾರ್ಯಗಳನ್ನು ಬೆಂಬಲಿಸುವುದು. ಈ 5 ದಶಕಗಳಲ್ಲಿ ಪರಿಸರ ದಿನಾಚರಣೆ ತನ್ನದೇ ಆದ ಮಹತ್ವವನ್ನು ಪಡೆಯುತ್ತಾ ಬಂದಿದೆ. ಆಚರಣೆಗೆ ಒಂದು ನಿರ್ದಿಷ್ಟ ಗುರಿ ಇರಲಿ ಎನ್ನುವ ಉದ್ದೇಶದಿಂದ ಬಹುತೇಕ ಕಡೆ ಪರಿಸರ ದಿನಾಚರಣೆ ಒಂದು ಮುಖ್ಯ ಕಾರ್ಯಕ್ರಮವೆಂದರೆ ಗಿಡಗಳನ್ನು ನೆಡುವುದು, ಒಂದಷ್ಟು ಚರ್ಚೆ ಸಂವಾದ ಮೆರವಣಿಗೆ ಉಪನ್ಯಾಸಗಳನ್ನು ನಡೆಸುವುದು, ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ ಫಲಿತಾಂಶ ಬಹುಮಾನ ಇತ್ಯಾದಿ. ಜನಸಾಮಾನ್ಯರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸುವುದು ಅವಶ್ಯಕವಿದೆ. ಪರಿಸರ ರಕ್ಷಣೆಯಂತ ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸಲು ನಾಗರಿಕರಲ್ಲಿ ಒಗ್ಗಟ್ಟು ತರುವುದು ಕೂಡ ಅಷ್ಟೇ ಅಪೇಕ್ಷಣೀಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ನಡೆಯುವ ಇಂತಹ ಪ್ರಯತ್ನಗಳೆಲ್ಲವೂ ಸ್ವಾಗತಾರ್ಹ. ಆದರೆ ಮುಂದೇನು ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಳ್ಳದಿದ್ದರೆ

0: ಈ ರೀತಿಯ ಆಚರಣೆಗೆ ಅರ್ಥ ಬರುವುದಿಲ್ಲ. ಆ ದಿನದ ಆಚರಣೆ ವರ್ಷ ಪೂರ್ತಿ ನಾವು ಪರಿಸರ ಕುರಿತಾಗಿ ನಿರಂತರವಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಯೋಚಿಸಲು ಪ್ರೇರಣೆ ನೀಡುವಂತಾಗಬೇಕು. ಹೀಗೆಯೇ ಒಬ್ಬ ಸಣ್ಣ ಹುಡುಗಿ ಗಿಡಗಳಿಗೆ ನೀರುಣಿಸುವ ತಾಯಿಯ ಹಿಂದೆ ಅಡ್ಡಾಡುತ್ತಿದ್ದಳು. ಅರಣ್ಯ ಇಲಾಖೆ ನರ್ಸರಿ ನಿರ್ವಹಿಸುತ್ತಿದ್ದ ತಾಯಿಯೊಂದಿಗಿನ ಓಡಾಟದಲ್ಲಿ ಗಿಡಮರಗಳ ಬಗೆಗೆ ಸಾಕಷ್ಟು ತಿಳಿದುಕೊಂಡಳು. ಆಕೆಯ ಅನುಭವವನ್ನು ಗುರುತಿಸಿದ ಇಲಾಖೆಯವರು ದಿನಗೂಲಿ ಕೆಲಸವನ್ನು ನೀಡಿದರು. ಗಿಡಮರ, ಹಣ್ಣು ಬೀಜ, ಅವುಗಳನ್ನು ಬೆಳೆಸುವ ರೀತಿ, ಔಷಧಿ ಗುಣ, ಇತರೆ ಉಪಯೋಗಗಳು ಮುಂತಾದ ಮಾಹಿತಿಯನ್ನು ಓದು ಬರಹ ಬಾರದ ಆಕೆ ತಲೆಯಲ್ಲಿ ಸಂಗ್ರಹಿಸಿಟ್ಟುಕೊಂಡಳು. 35 ವರ್ಷ ದಿನಗೂಲಿ ನೌಕರಳಾಗಿ ಕೆಲಸ ಮಾಡಿದ ಮೇಲೆ ಖಾಯಂಮಾತಿ ದೊರಕಿಸಿಕೊಂಡಳು. ವರ್ಷಕ್ಕೆ ಸುಮಾರು 30,000 ಗಿಡಗಳನ್ನು ನೆಡುತ್ತಿದ್ದಳು. ಅರಣ್ಯ ರಕ್ಷಣೆಗಾಗಿ ಎಂತೆಂತಹ ಸಾಹಸಕ್ಕೂ ಕೈ ಹಾಕಿದ ಅವಳನ್ನು ವೃಕ್ಷಮಾತೆ ಎಂದು ಕರೆಯಲಾಯಿತು. ಪರಿಸರ ರಕ್ಷಣೆಗಾಗಿ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಸರ್ಕಾರ ಆಕೆಗೆ ಪ್ರಶಸ್ತಿಯನ್ನೂ ನೀಡಿತು. ಆಕೆಯೇ ಉತ್ತರ ಕನ್ನಡ ಜಿಲ್ಲೆಯ ಪದ್ಮಶ್ರೀ ತುಳಸವ್ವ. ಪರಿಸರ ರಕ್ಷಣೆಯಾಗುವುದು ಇಂತಹ ಸಮರ್ಪಣಾ ಭಾವದ ವ್ಯಕ್ತಿಗಳಿಂದಲೇ ಎಂದು ತಿಳಿಯಬೇಕು. ಒಂದು ಅಂದಾಜಿನ ಪ್ರಕಾರ ಈ ಭೂಮಿಯ ಮೇಲಿನ 4,500 ಲಕ್ಷ ಹೆಕ್ಟೇರ್ ಕಾಡು ನಾಶವಾಗಿದೆ. ಜಾಗತಿಕ ತಾಪಮಾನ ಸರಾಸರಿ 1.1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇದರಿಂದ ಹಿಮ ಬಂಡೆಗಳು ಕರಗಿ ನದಿಗಳಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಕುಡಿಯುವ ನೀರಿಗೆ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಣಿ ಪಕ್ಷಿಗಳಲ್ಲದೆ ಸಸ್ಯ ಪ್ರಭೇದಗಳು ಅಪಾಯದ ಅಂಚಿಗೆ ಬಂದು ನಿಂತಿವೆ. ಕೃಷಿ ಪರಿಸರದಲ್ಲಿ ಭೂ ಅವನತಿಯೊಂದಿಗೆ ಲೆಕ್ಕಕ್ಕೆ ಸಿಗದಷ್ಟು ಮಾಲಿನ್ಯವಾಗಿದೆ. ಒಟ್ಟಾರೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯು ವಾಸಯೋಗ್ಯವಾಗುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಿದೆ. ಇದಕ್ಕೆಲ್ಲ ಪರಿಹಾರವೆಂದರೆ ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು, ಸಹಜ ಬದುಕನ್ನು ನಡೆಸುವುದು, ಇಂಗಾಲದ ಅನಿಲ ಪ್ರಮಾಣವನ್ನು ತಗ್ಗಿಸುವುದು, ನವೀಕರಿಸಬಹುದಾದ ಇಂಧನಗಳನ್ನು ಬಳಸುವುದು, ಪರಿಸರ ಸ್ನೇಹಿ ಕೃಷಿಯನ್ನು ರೂಢಿಸಿಕೊಳ್ಳುವುದು, ವಿಷಕಾರಿಕ ರಾಸಾಯನಿಕಗಳ ಬಳಕೆ ಕಡಿತಗೊಳಿಸುವುದು, ಇನ್ನೂ ಮುಂತಾದ ಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ. ಮಕ್ಕಳು, ಯುವಜನಾಂಗ ಮತ್ತು ಜನಸಾಮಾನ್ಯರಲ್ಲಿ ಪರಿಸರ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಈ ಸೃಷ್ಟಿಯ ವಿಕಾಸದಲ್ಲಿ ಮನುಷ್ಯ ಕೊನೆಯದಾಗಿ ಬಂದು ಪರಿಸರ ಸೇರಿಕೊಂಡ ಪ್ರಾಣಿ ಎಂಬುದನ್ನು ಎಂದೆಂದಿಗೂ ನೆನಪಿಡಬೇಕು.
1: ಇದುವರೆಗೆ ಚನ್ನಪ್ಪ ಅಂಗಡಿಯವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಸಮಯ 6:35 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜು.
4: ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಮನುಷ್ಯನ ಬುದ್ಧಿ ಅತಿ ಚುರುಕಾಗೋದು ಯಾವಾಗ ಗೊತ್ತಾ? ಅತ್ಯಂತ ಸ್ವಾರ್ಥ ಬುದ್ಧಿ ಜಾಗೃತ ಆದಾಗ ಆಗ್ತದಂತೆ. ಸ್ವಾರ್ಥಕ್ಕೆ ಬೇಕು ಅಂದ್ರೆ ಮನಸ್ಸು ಏನನ್ನಾದರೂ ಯೋಚನೆ ಮಾಡ್ತದೆ, ಹೇಗಾದರೂ ಪ್ರಯೋಗ ಮಾಡ್ತದೆ, ಒಂದೊಂದ್ಸಲ ಅತ್ಯದ್ಭುತ ಅನ್ನುವಂತಹ ಪರಿಹಾರಗಳನ್ನು ಕಂಡುಕೊಳ್ಳುತ್ತೆ ಸ್ವಾರ್ಥ ಬುದ್ಧಿ. ಅದಕ್ಕೊಂದು ತುಂಬಾ ತಮಾಷೆಯಾದ ಮತ್ತು ಅರ್ಥಪೂರ್ಣವಾದಂತಹ ಒಂದು ಘಟನೆ ಇದೆ. ಒಬ್ಬ ಮನುಷ್ಯ, ಮಧ್ಯಮ ವರ್ಗದ ಮನುಷ್ಯ, ತುಂಬಾ ಕಷ್ಟಪಟ್ಟು ಒಂದು ಮನೆ ಕಟ್ಟಿಸಿದ. ಮನೆ ಕಟ್ಟಿಸೋದೇನು ಸಾಮಾನ್ಯನಾ? ಬಂದ ದುಡ್ಡನ್ನೆಲ್ಲ, ಉಳಿಸಿದ ದುಡ್ಡನ್ನೆಲ್ಲ ಅದಕ್ಕೆ ಹಾಕಿದ. ಯಾವಾಗಲೂ ಮನೆ ಕಟ್ಟಬೇಕಾದ್ರೆ ಇದ್ದ ದುಡ್ಡು ಸಾಲಲ್ಲ, ಬ್ಯಾಂಕಿನಿಂದ ಸಾಲ ತಂದ. ಅದು ತಳ ಇಲ್ಲದ ಬುಟ್ಟಿ ಇದ್ದ ಹಾಗೆ, ಎಷ್ಟು ಹಾಕಿದ್ರು ಖಾಲಿಯಾಗೋದು. ಮತ್ತೆ ಸಾಲ ತಂದ, ಸ್ನೇಹಿತರಿಂದ, ಬಳಗದವರಿಂದ ಕಾಡಿ ಬೇಡಿ ತಂದ. ಅದನ್ನು ನಂಗೆ ನೀರು ಕುಡಿತು ಮನೆ ಇದು. ಕೊನೆಗೆ ಎಲ್ಲ ಆಗಿ ಗೃಹ ಪ್ರವೇಶ ಆಗಿ ಮನೆ ಸೇರ್ಕೊಂಡ. ಇನ್ನು ಮನೆಯಲ್ಲಿ ಇನ್ನೂ ಕೆಲಸ ಆಗೋದಿದಲ್ಲ, ಕಾರ್ಪೆಂಟ್ರಿ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅಂತೇಳಿ ಮತ್ತೆ ಹೊಟ್ಟೆ ಬಟ್ಟೆ ಕಟ್ಟಿ, ಕಾಸೆ ಕಾಸು ಕೂಡಿಸಿ, ಜೀವನದ ಸಂಭ್ರಮಗಳನ್ನೆಲ್ಲ ಒತ್ತೆ ಇಟ್ಟು 10 ವರ್ಷಗಳ ಕಾಲ ದುಡಿದು ಎಲ್ಲಾ ಸಾಲ ತೀರಿಸಿದ. ಅಪ್ಪ ಅಂತೂ ಒಂದು ಮನೆ ಆಯ್ತಲ್ಲ ಅಂತ ನಿಟ್ಟಿಸಿದ್ರು ಬಿಡೋ ಹೊತ್ತಿಗೆ ಅವನ್ ರಿಟೈರ್ ಆಗಿತ್ತು. ಅವನ್ ಗಂಡ ಮಗ ಇಂಜಿನಿಯರಿಂಗ್ ಮುಗಿಸಿ ಒಂದು ಕೆಲಸ ಹಿಡಿದಿದ್ದಾನೆ. ಮಗನಿಗೆ ಒಳ್ಳೆ ಕೆಲಸ ಸಿಗ್ತೇನೋ ಸರಿ, ಬೇರೆ ಪಟ್ಟಣಕ್ಕೆ ಹೋಗ್ಬೇಕಾಯ್ತು. ತಾನೇ ಗಂಡ ಹೆಂಡತಿ ಮುದುಕರು ಇರ್ಬೇಕು ಮನೇಲಿ, ಎದ್ದು ಸೇರಬೇಕಾಗತ್ತೆ ಮುದುಕ ಮುದುಕಿ. ಹೀಗೇನೆ ಮನೆ ಎದೆ ಚುಳುಕಾಗಿತ್ತು, ಇಲ್ಲಿ ಹೃದಯಾಗಾತು ಅಂತ ಅನ್ಕೊಂಡಿದ್ದ. ಪಟ್ಟಣದಿಂದ ಓಡಿ ಬಂದ ಮಗ, ವೈದ್ಯರ ಕಡೆ ಕರ್ಕೊಂಡು ಹೋದ. ಮಗ ಹೇಳಿದ, ಅಪ್ಪ ಸಾಕಪ್ಪ, ಇನ್ನು ಇಬ್ಬರೇ ಇರಬೇಡಿ, ಇಲ್ಲಿ ಬಂದ್ಬಿಡಿ ಪಟ್ಟಣ ನಮ್ಮ ಜೊತೆಗೆ, ಈ ಮನೆ ಮಾರ್ಬಿಡಿ. ಅಪ್ಪ ಅಂದ, ಇಷ್ಟು ಕಷ್ಟಪಟ್ಟು ಕಟ್ಸಿದ ಮನೆಯಪ್ಪ ಮಾರ, 20 ವರ್ಷ ಒದ್ದಾಡಿದ್ದೀನಿ, ಬಿಟ್ಟು ಬರೋಕ್ಕಾಗತ್ತಾ? ಹೌದಪ್ಪ ಕರೆಕ್ಟು, ಆದ್ರೆ ಇಳಿದುಕೊಂಡು ಏನ್ ಮಾಡ್ತೀರಿ, ಬಂದ್ಬಿಡಿ ನನ್ನ ಜೊತೆಗೆ, ಆರೋಗ್ಯ ನೋಡ್ಕೊಳ್ಳೋರು ಯಾರು ನಿಮ್ಮನ್ನು, ನನಗೆ ಇಲ್ಲಿ ಬರೋಕ್ ಆಗ್ತಾ ಇಲ್ಲ ಅಂದ. ಹಾಗಾದ್ರೆ ಮನೆ ಮಾರೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ ಯಜಮಾನ. ಏಜೆಂಟ್ರಿಗೆ ಹೇಳಿ ನೋಡ್ದ, ಒಳ್ಳೆ ಬೆಲೆ ಕೊಡಿಸಿ ಅಂದ. ಒಳ್ಳೆ ಗಿರಾಕಿ ಬರಲೇ ಇಲ್ಲ, 4-6 ತಿಂಗಳಾದ್ರೂ ಬರಲಿಲ್ಲ. ಯಾರು ಇದು ಹಳೆ ಟೈಪಿನ ಮನೆ ಅಂತ ಕೆಲವರು, ಯಾಕೋ ಗಟ್ಟಿ ಕಾಣಿಸೋಲ್ಲ ಮನೆ ಅಂತ ಕೆಲವರು ಅಂದ್ರು, ಜಾಗನೇ ಸರಿ ಇಲ್ಲ ಅಂದ್ರು, ಇನ್ ಕೆಲವರು ವಾಸ್ತು ಅಂದ್ರು. ತಲೆ ಕೆಟ್ಟೋಯ್ತು ಮನಕನಿಗೆ. ಮನೆ ಕಟ್ಟುವಾಗಿದ್ದಂತ ಆಶ್ರಮ, ಮಾರುವಾಗಿ ಈ ಕರ್ಮ, ಏನಪ್ಪ ಇದು? ತಿರುಪತಿ ಹೋದ, ದೇವರಿಗೆ ಬೇಡ್ಕೊಂಡ. ಎಲ್ಲ ನಮ್ಮ ಬುದ್ಧಿ ಹೇಗಿರುತ್ತೆ ಗೊತ್ತಾ, ಸ್ವಾರ್ಥ ಬುದ್ಧಿ, ದೇವರನ್ನು ಕಮಿಷನ್ ಏಜೆಂಟ್ ಆಗಿ ಮಾಡ್ಕೊಂಡ್ಬಿಡ್ತೀವಿ ನಾವು. ಓ ಬೇಡ್ಕೊಂಡ, ಭಗವಂತ ಈ ಮನೆಗೆ 25 ಲಕ್ಷ

0: ರೂಪಾಯಿ ಮೇಲೆ ದುಡ್ಡು ಬಂದ್ರೆ ಎಷ್ಟು ಬರುತ್ತೋ ಅರ್ಧ ನಿನಗೆ ಕೊಡ್ತೇನೆ ಅಂತ ಒಪ್ಪಂದ ಹೊತ್ಬಿಟ್ಟ. ದೇವ್ರನ್ನ ಭಾಗಿ ಮಾಡಿಕೊಂಡ ಕಮಿಷನ್ ಅಲ್ಲಿ. ಎಷ್ಟು ಬರುತ್ತೋ ಅದು ಅರ್ಧ ಕೊಡ್ತೀನಿ ನಿನಗೆ ಅಂತ ಉತ್ಸಾಹದಲ್ಲಿ ಹೇಳಿಬಿಟ್ಟಿದ್ದೇನೋ ಕರೆಕ್ಟು. ಊರಿಂದ ಬಂದ ಮರುದಿವಸಾನೆ ಆಶ್ಚರ್ಯ ಅಂದ್ರೆ ಯಾವ್ದೋ ಒಂದು ಗಿರಾಕಿ ಬಂತು, 30 ಲಕ್ಷ ಕೊಡ್ತೀವಿ ಅಂದ್ರು. ಎದೆ ಹೊಡೆದೋಯ್ತೀವಿ ಅವನಿಗೆ, 25 ಲಕ್ಷ ಬಂದ್ರೆ ಸಾಕು ಅಂದವನು 30 ಲಕ್ಷ ಕೇಳ್ತಾರಲ್ಲಪ್ಪ ಇವರು, ಸಂತೋಷ ಆಗುತ್ತೆ ದುಃಖನೂ ಆಯ್ತಂತ ಅವನಿಗೆ. 30 ಲಕ್ಷ ಬಂದ್ರೆ ತಿರುಪತಿ ವೆಂಕಟೇಶ್ವರಿಗೆ 15 ಲಕ್ಷ ಕೊಡ್ಬೇಕಲ್ವಾ, ಚೇ ಅನ್ಯಾಯ ಇದು, 30 ರಲ್ಲಿ 15 ಕೊಟ್ಟರೆ ನನಗೇನು ಉಳಿತು ಅಂತ ಹೇಳಿ ವಿಚಾರ ಮಾಡ್ದ. ಸ್ವಾರ್ಥ ಬುದ್ಧಿ ಬಹಳ ಜಾಗೃತ ಆಯ್ತು. ಗಿರಾಕಿನ ಕರೆಸಿದ, ಸ್ವಾಮಿ ನನ್ನ ಮನೆ ಮಾರೋದು 30 ಲಕ್ಷಕ್ಕೆ ಕೊಟ್ಬಿಡ್ತೇನೆ, ನಿಮಗೇನು ತೊಂದರೆ ಇಲ್ಲ, ಆದ್ರೂ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನು ಅಂದ್ರೆ, ಈ ಮನೆ ಮಾರುವಾಗ ನಮ್ಮ ನಾಯಿನ ತಗೋಬೇಕು, ಮನೆಯಲ್ಲಿ ನಾಯಿ ಸಾಕೊಂಡಿದ್ದೀನಿ ಅದು ತಗೋಬೇಕು, ಪಾಪ ಎಲ್ಲಿ ಹೋಗ್ಬೇಕು ಅದು. ಅವರಂದ್ರು ಹೌದಾ, ನಾಯಿ ತಗೋಬೇಕು, ಅದಕ್ಕೆ ಎಷ್ಟು ಬೆಲೆ ಅಂದ್ರು. ಅದು ತಲೆ ಕೆಡಿಸ್ಕೋಬೇಡಿ, ನಾಯಿ ಬೆಲೆ 30 ಲಕ್ಷ ರೂಪಾಯಿ, ಮನೆ ಬೆಲೆ 1 ರೂಪಾಯಿ, 1 ರೂಪಾಯಿ ಅಷ್ಟೇ ಜಾಸ್ತಿ ಆಯ್ತು, ನಿಮಗೇನು ತೊಂದರೆ ಇಲ್ಲ ಅಂತ. ಗಿರಾಕಿ ಅಂದ್ರೆ ಆಯ್ತು ಬಿಡಪ್ಪ, 30 ಲಕ್ಷನೇ ಕೊಡ್ತೀನಂತೆ, 1 ರೂಪಾಯಿ ಕೊಡೋಕೇನು ಅಂತ ಹೇಳಿ ಆಯ್ತಂತೆ ಅಗ್ರಿಮೆಂಟು. ಇವನೇನ್ ಮಾಡ್ದ ಗೊತ್ತಾ ಬುದ್ಧವಂತ, ಮನೆ ಬೆಲೆ ಎಷ್ಟು ಸ್ವಾಮಿ? 1 ರೂಪಾಯಿ ತಾನೆ. ತಿರುಪತಿಗೆ 8 ಹಣ ಕಳಿಸಿ ತೃಪ್ತಿ ಪಡ್ಕೊಂಡ. ನಮ್ಮ ಮನಸ್ಸು ಕೊಡೋ ವಿಚಾರ ಬಂದ ಕುತಂತ್ರ ಮಾಡ್ತದೆ, ಅತಿ ಬುದ್ಧಿವಂತಿಕೆ ತೋರಿಸುತ್ತೆ. ಆದ್ರೆ ನಾನು ಹೇಳುದು, ಬದುಕಿನ ಸಂಭ್ರಮ ಉಳಿಬೇಕು ಅಂದ್ರೆ ಈ ಸ್ವಾರ್ಥ ಬುದ್ಧಿಗೆ ಸ್ವಲ್ಪ ಲಗಾಮ್ ಹಾಕಬೇಕು, ಸ್ವಲ್ಪ ನಿಗ್ರಹಿಸಿದ್ರೆ ಮಾತ್ರ ನಿಮ್ಮ ಸ್ವಾರ್ಥ ಬುದ್ಧಿ ಕಮ್ಮಿ ಆಗ್ತದೆ, ಕಮ್ಮಿ ಆದಷ್ಟು ಜೀವನ ಸಂಭ್ರಮ ಆಗ್ತದೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಸಮಯ 6:40. ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಎರೆಹುಳು ಗೊಬ್ಬರದ ಉತ್ಪಾದನೆ ಕುರಿತು ಡಾಕ್ಟರ್ ಸಂತೋಷ್ ಅವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
5: ರೈತ ಬಂಧವರೇ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾನೇ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳು ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬಹುದು. ಎರೆಹುಳುಗಳು ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣಬಹುದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನ ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದ್ರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬಹುದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದ್ರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಂಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನ್ ಮಾಡಿದ್ರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದ್ರು. ಹಿಂಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿನಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸಿಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನ ನಿರ್ಮಿಸಿಕೊಳ್ಳಬಹುದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದ್ರೆ ತುಂಬಾ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸಿಕೊಳ್ಳಬಹುದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದ್ಸರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸಿಕೊಳ್ಬಹುದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬಹುದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನ್ ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದ್ ಲೇಯರ್ ಕೃಷಿ ತ್ಯಾಜ್ಯ ಹಾಕಿದ್ರೆ ಮೇಲ್ಗಡೆ ಒಂದಂಗಲ ಸಗಣಿ ಹಾಕ್ತಿವಿ ಅಥವಾ ಬಗ್ಡ ನ ಸಿಂಪರಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬತಾ ಬಂದಾಗ ಒಂದ್ ಹಂತದಲ್ಲಿ ಬೇಕಾದ್ರೆ ಒಂದ್ ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದಂಗಲದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸಿಕೊಳ್ಬಹುದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ ಸಗಣಿ ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬೋ ತನಕನೂ ಕೂಡ ನಿರಂತರವಾಗಿ ತುಂಬುತ್ತಾ ಬರಬೇಕು. ಹಿಂಗ್ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂತ ಹಂತಕ್ಕೆ ಬಂದಾಗ ನೀವು ಏನ್ ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದ್ ತೊಟ್ಟಿಗೆ ಹುಳುಗಳು ಬಂದ್ಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ರದಲ್ಲಿ ಇರತಕ್ಕಂತ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡಬಹುದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತೆ ಗಾಜು ಕಳ್ಳಿ ಇದನ್ನ ಹಾಕಬಾರ್ದು. ಈ ಹುಳುಗಳನ್ನ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದ್ರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನ ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದ್ರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿ ಇಟ್ಟು ಹುಳುಗಳು ಅಟ್ರಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದ್ರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನ ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದ್ಮಾಡ್ಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂತ ಕ್ರಮಗಳನ್ನ ಅನುಸರಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನ ಸಂಪರ್ಕಿಸಬಹುದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
3: ಇಂದಿನ ನೇಗಿಲ ಮಿಡಿತದಲ್ಲಿ ಎರೆಹುಳು ಗೊಬ್ಬರದ ಉತ್ಪಾದನೆ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಸಂತೋಷ್ ಯುಎನ್. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಡವೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶಾಂತಲಾ ಆರ್ಎಂ.
6: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
7: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಶಾಂತಲಾ ಆರ್ಎಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ. ಇವತ್ತು ನಾನು ಮಾತಾಡ್ತಿರೋ ವಿಷಯ ತುಂಬಾ ಜನಕ್ಕೆ ರಿಲೇಟ್ ಆಗುತ್ತೆ, ಎಸ್ಪೆಷಲಿ ಕಾಲೇಜ್ಗೆ ಹೋಗೋ ಮಕ್ಕಳಿರ್ಬೋದು, ಎಲ್ಲರಿಗೂ ಇದೊಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಏನಿದು? ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು, ಮೊಡವೆ, ಆಕ್ನೆ. ಮೊಡವೆ ಅನ್ನೋದು ತುಂಬಾ ಜನರಿಗೆ ಕಂಡು ಬರುತ್ತೆ, ಎಸ್ಪೆಷಲಿ 10 ವರ್ಷದಿಂದನೇ ಈಗ ಪ್ರಾರಂಭ ಆಗ್ತಾ ಇದೆ. 10-11 ವರ್ಷ, 12 ವರ್ಷ, 16 ವಯಸ್ಸಿನಲ್ಲಿ ಈ ಒಂದು ಮೊಡವೆ ತುಂಬಾ ಜನ ಮಕ್ಕಳಿಗೆ ಕಂಡು ಬರುತ್ತೆ. ನಮ್ಮ ಮಕ್ಕಳು ಏನ್ ಮಾಡ್ತಾರೆ, ಇತ್ತೀಚೆಗಂತೂ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಎಲ್ಲದರಿಂದ ನೋಡ್ತಾರೆ, ಆ ಕ್ರೀಮ್ ಹಚ್ಚೋದು, ಈ ಕ್ರೀಮ್ ಹಚ್ಚೋದು, ಇದಚ್ಚಿದ್ರೆ ಹೋಗುತ್ತೆ, ಅದಚ್ಚಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಿಕ್ ಸಿಕ್ಕಿದ ಕ್ರೀಮ್ ಎಲ್ಲ ಹಚ್ಚಕ್ ಶುರು ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಮೊಡವೆ ಅನ್ನೋದು ತುಂಬಾ ನ್ಯಾಚುರಲ್ ಆಗಿ ಕೆಲವೊಂದ್ಸಲ ಈ ಒಂದು ಏಜ್ ಅಲ್ಲಿ ಕಂಡು ಬರುತ್ತೆ. ಒಂದು ಎಣ್ಣೆ ಉತ್ಪತ್ತಿ ಜಾಸ್ತಿ ಆದಾಗ, ಸಬೇಷಿಯಸ್ ಗ್ಲಾಂಡ್ ಅಂತಾರೆ, ಅದರ ಒಂದು ಸೆಕ್ರಿಷನ್ ಜಾಸ್ತಿ ಆದಾಗ ಮೊಡವೆ ಅಂಶ ನಮ್ಮ ಮುಖದಲ್ಲಿ ಕಂಡು ಬರಬಹುದು. ಕೆಲವೊಂದ್ಸಲ ಫಾಲಿಕ್ಯುಲರ್ ಕೆರಟನೈಸೇಷನ್ ಅಂತಾರೆ, ಅದು ಬ್ಲಾಕ್ ಆದಾಗೂ ಕೂಡ ಮೊಡವೆಗಳು ಜಾಸ್ತಿ ಕಾಣಬಹುದು. ಕೆಲವೊಂದ್ಸಲ ಏನಾಗುತ್ತೆ, ಹಾರ್ಮೋನ್ ವೇರಿಯೇಷನ್, ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳು ಆಗ್ತಾ ಇದ್ದಾಗೂ ನಮ್ಮ ಮುಖದಲ್ಲಿ ಮೊಡವೆಗಳು ಕಾಣಬಹುದು. ಸೊ ಯಾವುದೇ ಮೊಡವೆಗಳು ಕಂಡು ಬಂದರೂ ನೀವು ಚರ್ಮ ರೋಗ ತಜ್ಞರಲ್ಲಿ ತೋರಿಸಿ ಅವರ ಬಳಿ ನೀವು ಚಿಕಿತ್ಸೆಯನ್ನ ಪಡಿಬೇಕು. ಒಬ್ರೊಬ್ರು ಏನ್ ಮಾಡ್ತಾರೆ, ಪೇರೆಂಟ್ಸ್ ಆಗಿರ್ಬೋದು, ಕೆಲವೊಂದ್ಸಲ ಮಕ್ಕಳೇ ಆಗಿರ್ಬೋದು, ಮೊಡವೆನ ಆಗತ್ತೆ ಬಿಡು ಹೋಗತ್ತೆ ಬಿಡು ಅಂತ ಬಿಡ್ತೀರ. ಸಣ್ಣ ಪುಟ್ಟ 1-2 ಮೊಡವೆಗಳು ಹೋಗ್ಬೋದು, ಬಟ್ ಮುಖದ ತುಂಬಾ ದಪ್ಪ ಗುಳ್ಳೆಗಳಾಗಿರ್ಬೋದು, ಸಣ್ಣ ಗಟ್ಟಿ ಗಟ್ಟಿ ಬೀಜಗಳಾಗಿರ್ಬೋದು, ಮೊಳಕೆ ಬರುವಂತಹ ಗಟ್ಟಿ ಬೀಜಗಳಾಗಿರ್ಬೋದು, ಇವೆಲ್ಲವನ್ನು ನೀವು ಹಾಗೆ ಬಿಟ್ಟು ಅದೇ ಹೋಗ್ಲಿ ಬಿಡು ಅಂತ ಬಿಟ್ರೆ ಮುಂದೆ ನಿಮ್ಮ ಮುಖದಲ್ಲಿ ತೂತುಗಳು ಕಂಡು ಬರುತ್ತೆ, ಅಂದ್ರೆ ಆಕ್ನೆ ಸ್ಕಾರ್ಸ್ ಅಂತ ಹೇಳ್ತಾರೆ, ಅದು ನಿಮ್ಮ ಮುಖದಲ್ಲಿ ಸ್ಕಾರ್ ಆಗಿ ಉಳ್ಕೊಳತ್ತೆ. ಅದನ್ನ ನೀವು ಸರಿ ಮಾಡಕ್ಕೆ ತುಂಬಾ ಕಷ್ಟ. ಒಂದ್ಸಲ ಸ್ಕಾರ್ ಆದ್ರೆ ನೀವು ಲೇಸರ್ ಮಾಡಿಸ್ಕೊಂಡ್ರು, ಏನೇ ಮಾಡಿಸ್ಕೊಂಡ್ರು ಅದನ್ನ ಸಂಪೂರ್ಣವಾಗಿ ಗುಣ ಮಾಡಕ್ ಆಗಲ್ಲ. ಅದಕ್ಕೆ ಮೊಡವೆ ಇನ್ನೇನು ನಮ್ಮ ಮುಖದಲ್ಲಿ ಎದ್ದೊಳ್ತಿದೆ ಅಂದಾಗೆ ಅದಕ್ಕೆ ಕ್ರೀಮ್ ಬಳಸೋದ್ರಿಂದ, ಮುಲಾಮುಗಳು ಬಳಸೋದ್ರಿಂದ, ಚಿಕಿತ್ಸೆ ಮಾಡೋದ್ರಿಂದ ಸ್ಕಾರ್ ಆಗೋದನ್ನ ತಪ್ಪಿಸ್ಬಹುದು. ಸ್ಕಾರ್ ಅನ್ನೋದು ಹಳೆಯ ಮೊಡವೆಯ ನೆನಪುಗಳು ಅಂತಾನೆ ಹೇಳ್ಬೋದು. ಆದ್ರಿಂದ ಮೊಡವೆ ಆದಾಗ ನೀವೇ ಯಾವ್ದಾವ್ದೋ ಕ್ರೀಮ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಆಮೇಲೆ ಸೀರಂಗಳಿರ್ಬೋದು, ಏನೇನೋ ದಯವಿಟ್ಟು ಹಚ್ಚಬೇಡಿ. ನಿಮ್ಮ ಚರ್ಮ ರೋಗದ ಲಗ್ನರಲ್ಲಿ ತೋರಿಸಿ ಅದಕ್ಕೆ ನೀವು ಟ್ರೀಟ್ಮೆಂಟ್ ಮಾಡಬಹುದು. ಮೊಡವೆಗಳಲ್ಲಿ ಬಹಳಷ್ಟು ವಿಧ ಇದೆ. ಏನೇನು? ಒಂದು ಸಣ್ಣ ಸಣ್ಣ ಗಟ್ಟಿ ಗಟ್ಟಿ ಗುಂಪು ಗುಂಪು ಗುಳ್ಳೆಗಳಾಗ್ಬಹುದು, ಇನ್ನೊಂದು ಕೆಂಪು ಗುಳ್ಳೆಗಳಾಗ್ಬಹುದು, ಇನ್ನೊಂದು ಕೀವು ತುಂಬಿದ ಗುಳ್ಳೆಗಳಾಗ್ಬಹುದು, ಇನ್ನೊಂದು ನಾಡಿಲೋಸಿಸ್ಟಿಕ್ ಆಕ್ನೆ ಅಂತಾರೆ, ಅದು ತುಂಬಾ ದಪ್ಪವಾಗಿರುತ್ತೆ, ಒಂದು ಗಂಟುಗಳ ತರನೇ ಆಗ್ಬಹುದು. ಸೊ ಏನೇ ಇದ್ರೂ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ಹಾಗೆ ಚರ್ಮದ ಆರೈಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, CMS ಅಂತ ಕರಿತೀವಿ, ಕ್ಲೆನ್ಸಿಂಗ್ ಮಾಯಿಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್. ತುಂಬಾ ಕ್ರೀಮ್ಗಳನ್ನ ಹಚ್ಚೋದು ಕೂಡ ನಿಮ್ಮ ಚರ್ಮವನ್ನ ಪೋರ್ಸ್ ಅನ್ನ ಬ್ಲಾಕ್ ಮಾಡಿ ಗುಳ್ಳೆಗಳಾಗಬಹುದು. ಸೊ ನಿಮಗೆ ಚರ್ಮಕ್ಕೆ ಸೂಕ್ತವಾದ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ನ ಬಳಸಿ. ಹಾಗೆ ಎಲ್ಲರಿಗೂ ಕೂಡ ಮಾಯಿಶ್ಚರೈಸರ್ ಬಳಸಬೇಕು. ಅದು ಎಣ್ಣೆಯ ಚರ್ಮ ಇದ್ರೆ

ಮಾಯಿಶ್ಚರೈಸರ್ ಇರುತ್ತೆ, ಯೂಶಲಿ ಜೆಲ್ ಬೇಸ್ ಹೇಳ್ತೀವಿ. ಹಾಗೆ ಒಣ ಚರ್ಮ ಇದ್ರೆ ಅದಕ್ಕೆ ನಾವು ಕ್ರೀಮ್ ಬೇಸ್ ಮಾಯಿಶ್ಚರೈಸರ್ ಹೇಳ್ತೀವಿ. ಆಮೇಲೆ ಸನ್ಸ್ಕ್ರೀನ್, CMS ನೀವು ಫಾಲೋ ಮಾಡಿದ್ರೆ ನಿಮ್ ಚರ್ಮ ತುಂಬಾ ಕಾಂತಿಯುತವಾಗಿರುತ್ತೆ, ಚೆನ್ನಾಗಿರುತ್ತೆ. ತುಂಬಾ ಕ್ರೀಮ್ ಯಾವ್ದ್ಯಾವ್ದೋ ಬಳಸೋದು, ಪದೇ ಪದೇ ಬಳಸೋದು, ಪದೇ ಪದೇ ಮುಖ ಮುಟ್ಟೋದು, ಕಿತ್ತೋದು, ಈ ರೀತಿಯ ಯಾವುದನ್ನು ಮಾಡಬೇಡಿ. ಮೊಡವೆಗಳು ಬರೀ ಚರ್ಮದಷ್ಟೇ ಸಮಸ್ಯೆ ಅಲ್ಲ, ದೇಹದ ಒಳಗಿನ ಬದಲಾವಣೆಗೂ ಮೊಡವೆಗಳಾಗಬಹುದು. ಹಾರ್ಮೋನ್ ವೇರಿಯೇಷನ್ ಅಂತ ಹೇಳಿದೆ. ಸೊ

0: ಆರೋಗ್ಯಕರವಾದ ಆಹಾರವನ್ನ ಸೇವಿಸೋದು, ದಿನನಿತ್ಯ ವ್ಯಾಯಾಮ ಮಾಡೋದು, ಕನಿಷ್ಠ ಅರ್ಧ ಗಂಟೆನಾರು ನೀವು ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ದೇಹ ಆರೋಗ್ಯವಾಗಿರುತ್ತೆ. ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು, 3-4 ಲೀಟರ್ ನೀರು ಕುಡಿಯೋದ್ರಿಂದನೂ ಕೂಡ ನಿಮ್ಮ ಚರ್ಮ ಕಾಂತಿಯುತ ಆಗಿರುತ್ತೆ, ಹಾಗೆ ಮೊಡವೆಗಳು ಹೆಚ್ಚಾಗೋದನ್ನ ನೀವು ಕಡಿಮೆ ಮಾಡಬಹುದು.
1: ಏನ್ ರಾಮಪ್ಪ ಹೇಗಿದ್ದೀಯಾ?
2: ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ.
1: 1 ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದ್ದೀನಪ್ಪ. ನನ್ನ ಮಗನಿಗೆ ಅವ್ರ ಆಫೀಸ್ನಲ್ಲಿ ಯಾರೋ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟಕೋ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ, ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತಹ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ.
3: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
4: ಇಂದಿನ ಆರೋಗ್ಯ ಸೂತ್ರ ಅಥವಾ ಹೆಲ್ತ್ ಹಿಂಟ್ಸ್ ನಲ್ಲಿ ಮಾಹಿತಿ ನೀಡಿದವರು ಡಾಕ್ಟರ್ ಶಾಂತಲಾ ಆರ್ಎಂ. ವಿಷಯ ಮೊಡವೆ. ಸಮಯ 6:50. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಸುದ್ದಿ ಮಿಂಚು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಭದ್ರಾವತಿಯಲ್ಲಿ ಇಂದು ಪ್ರತಿಷ್ಠಿತ ಕಂಪನಿಗಳಾದ ಟೊಯೋಟಾ, ಕಿರ್ಲೋಸ್ಕರ್ ಮೋಟಾರ್ಸ್ ಬೆಂಗಳೂರು ಮತ್ತು ಹೋಂಡಾ ಮೋಟಾರ್ ಸೈಕಲ್ ಅಂಡ್ ಸ್ಕೂಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕೋಲಾರ್ ಇವರಿಂದ ಎಟಿಎಸ್ ಕ್ಯಾಂಪಸ್ ಸೆಲೆಕ್ಷನ್ ಡ್ರೈವ್ ಆಯೋಜಿಸಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಭದ್ರಾವತಿ ಇಲ್ಲಿನ ಪ್ರಾಚಾರ್ಯರನ್ನು ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ ಹೀಗಿದೆ, ಸ್ಥಿರ ದೂರವಾಣಿ ಸಂಖ್ಯೆ 0828220080. ಸ್ಥಿರ ದೂರವಾಣಿ ಸಂಖ್ಯೆ ಎಸ್ಟಿಡಿ ಕೋಡ್ ಸಂಖ್ಯೆಯ ಸಹಿತ 0828220080 ಮತ್ತು ಮೊಬೈಲ್ ಸಂಖ್ಯೆ ಹೀಗಿದೆ 9980129595. ಮತ್ತೊಮ್ಮೆ 9980129595. ಇನ್ನೊಂದು ಮೊಬೈಲ್ ಸಂಖ್ಯೆ 9483288356. 9483288356. ಸುದ್ದಿ ಮಿಂಚು ಕೇಳಿದ್ರಿ.

ಇದೊಂದು ಪ್ರಕಟಣೆ. ಶಿವಮೊಗ್ಗ ನಗರ ಉಪವಿಭಾಗ ಒಂದು ಘಟಕ ಎರಡರ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬ ತೆರವು ಕಾಮಗಾರಿ ಹಮ್ಮಿಕೊಂಡಿದ್ದು, ಇಂದು ಸಹ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಎಎನ್ಕೆ ಮುಖ್ಯರಸ್ತೆ, ಜೈಲ್ ರಸ್ತೆ, ಚನ್ನಪ್ಪ ಲೇಔಟ್, ಅಚ್ಯುತರಾವ್ ಲೇಔಟ್, ವೆಂಕಟೇಶ ನಗರ, ಗಾಂಧಿನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ವೇಳೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಕೆಲವು ಪ್ರಕಟಣೆಗಳ ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ, ಒತ್ತಡಗಳಿಗೆ ಮಣಿದು ಕಾನೂನುಬಾಹಿರ ಕೆಲಸ ಮಾಡಬೇಡಿ, ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೆ ನೇರವಾಗಿ ತಿಳಿಸಿ ಎಂದರು. ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 50,000 ಶಿಕ್ಷಕರ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲಾಗುವುದು. ಇದುವರೆಗೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಇನ್ನು ಮುಂದೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಲಾದ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದರು. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಕೌಶಲಾಭಿವೃದ್ದಿ ಹಾಗೂ ಕೃಷಿ ಸಂಸ್ಕರಣಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಣಕಾಸು ಸಚಿವರು ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ, ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ. ಖಾತೆ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟದ್ದು ಎಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,

0: ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವ ಕುರಿತು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ. ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಕೆಲಸ ಮಾಡಲಿದ್ದೇವೆ. ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜನಪರ ಆಡಳಿತ ನೀಡಲಾಗುವುದು ಎಂದು ಅವರು ಹೇಳಿದರು. ರಾಜ್ಯದ ಬಡ ಹಿರಿಯ ನಾಗರಿಕರಿಗೆ ಆಸರೆಯಾಗಿದ್ದ ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಅವರು 3.93 ಲಕ್ಷ ಮಂದಿಗೆ ಕಳೆದ 3 ತಿಂಗಳಿನಿಂದ ಮಾಶಾಸನ ನೀಡಿಲ್ಲ ಎಂದಿದ್ದಾರೆ. ಸಮೀಕ್ಷೆ ಎಂಬ ನೆಪದಲ್ಲಿ ತಿಂಗಳುಗಟ್ಟಲೆ ಪಿಂಚಣಿ ಸ್ಥಗಿತಗೊಳಿಸಿರುವುದು ಅಮಾನವೀಯ ಕ್ರಮ. ಔಷಧಿ ಕೊಳ್ಳಲು ದಿನನಿತ್ಯದ ಖರ್ಚು ನಿರ್ವಹಿಸಲು ಈ ಮಾಶಾಸನವನ್ನೇ ನಂಬಿಕೊಂಡಿರುವ ಸಾವಿರಾರು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿಯೇ ಅಮೆರಿಕ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮನೆ ಮೇಲ್ಛಾವಣಿ ಘಟಕ, ಕೃಷಿ ಪಂಪ್ ಸೌರೀಕರಣದಿಂದ ಹಿಡಿದು ಬೃಹತ್ ಸೌರ ಪಾರ್ಕ್ಗಳ ಸ್ಥಾಪನೆಯವರೆಗೂ ಭಾರತ ಮುಂಚೂಣಿಯಲ್ಲಿದ್ದು ವಿಶ್ವದ 2ನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತ ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಹೊಸ ಹೆಜ್ಜೆ ಇರಿಸಿದ್ದು ಸೌರಶಕ್ತಿ, ಪವನ ವಿದ್ಯುತ್, ಜೈವಿಕ ಇಂಧನ, ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಮೂಲಕ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯ 203 ಗಿಗಾವ್ಯಾಟ್ನಲ್ಲಿ ಶೇಕಡ 51.5ರಷ್ಟು ಪೂರೈಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ June 5ರಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರವಾದಿ ಹಾಗೂ ಇಕೋವಾಚ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಹೆಬ್ಳೀಕರ್ ಅವರು.
4: ನಮ್ಮ ದೇಶದಲ್ಲಿ ಪರಿಸರ ಉಳಿಬೇಕು ಅಂತಂದ್ರೆ ಇದಕ್ಕೆ June 1, 5ನೇ ತಾರೀಕಿಗೆ ನಾವು ಒಂದು ಅದರ ಬಗ್ಗೆ ಮಾತನಾಡಿದ್ರೆ ಆಗಲ್ಲ. ಪ್ರತಿ ನಿಮಿಷ ಪ್ರತಿ ದಿನ ನಾವು ಯೋಚಿಸಬೇಕು. ಯಾಕಂದ್ರೆ ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಜೀವಿಸ್ತಾ ಇದ್ದೇವೆ ಈ ಪೃಥ್ವಿ ಮೇಲೆ. ನಮಗೆ ನೀರು ಬೇಕು ಕುಡಿಲಿಕ್ಕೆ, ಉಸಿರಾಡಿಸ್ಲಿಕ್ಕೆ ಹವೆ ಬೇಕು, ಮಲಗಲಿಕ್ಕೆ ಜಾಗ ಬೇಕು. ತಂದಕ್ಕೂ ನಾವು ಈ ಪರಿಸರದ ಅಮೂಲ್ಯ ಸ್ವತ್ತುಗಳನ್ನ ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ನಾವು ಯಾವುದೇ ಪ್ರಗತಿಯ ಬೆನ್ನು ಹತ್ತಿದಾಗ ಅದು ನಮಗೆ ಬೇಕಾ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗತ್ತೆ. ಅನೇಕ ರೀತಿಯಿಂದ ನಾವು ಇವತ್ತು ಯೋಚನೆ ಮಾಡಿ ಎಸ್ಪೆಷಲಿ ಮಕ್ಕಳಿಗೆ ಸ್ಕೂಲ್ನಿಂದನೇ ನಾವು ಪರಿಸರದ ವಿಷಯದ ಬಗ್ಗೆ ಹೆಚ್ಚು ಕಲಿಸಬೇಕು. ಯಾಕಂತಂದ್ರೆ ಅವರೇ ದೊಡ್ಡವರಾಗಿ ಪರಿಸರ ಕಾಪಾಡುವಂತಹ ಒಂದು ಸ್ವತ್ತುಗಳು ನಮ್ಮ ದೇಶಕ್ಕೆ ಆಗ್ತವೆ. ಒಂದು ಹೊಸ ಜಗತ್ತನ್ನ, ಹೊಸ ನಾಗರಿಕತೆಯನ್ನ ಕಟ್ಟುವಂತಹ ಒಂದು ಯೋಜನೆ ನಮ್ಮಲ್ಲಿ ಬಂದಾಗ ಬಹುಶಃ ನಮ್ಮ ಪರಿಸರ ಉಳಿಯುತ್ತೆ, ಈ ಪೃಥ್ವಿನ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ.
0: ಕಲುಷಿತ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪರಿಸರ ಕುರಿತು ಕಾಳಜಿ ಅಗತ್ಯ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಡಳಿತ

0: ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಯು ಮಾಲಿನ್ಯವನ್ನು ತಡೆಯಲು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರು ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಗರದ ಪವಿತ್ರ ವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೊಟ್ಟಿಗೆಹಾರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪರಿಸರಕ್ಕೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7ರವರೆಗೆ ಆಯೋಜಿಸಲಾಗಿದೆ. ಸಂಪುಟ ದರ್ಜೆ ಸಚಿವ ಕೆಎಚ್ ಮುನಿಯಪ್ಪ ಮೇಳಕ್ಕೆ ಚಾಲನೆ ನೀಡಲಿದ್ದು, ಮೇಳದಲ್ಲಿ 50ಕ್ಕೂ ಹೆಚ್ಚು ವಿವಿಧ ತಳಿಗಳ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸಸ್ಯ ಸಂತೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ನೂತನ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಸಮಯ 7:15:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಭಾವಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳಿ ಬಿಆರ್ ಲಕ್ಷ್ಮಣರಾವ್ ಅವರ ರಚನೆ.

0: ಭಾವಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಸಮಯ 7:30:20. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ

ಬೆಳಗ್ಗೆ 8:30ಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:05ಕ್ಕೆ ಗೆಲುವಿನ ಗುಟ್ಟು, ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಲು ಬೇಕಾದ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಕುರಿತು ಪೆಸಿಟ್ನ ಪ್ರಾಂಶುಪಾಲರಾದ ಡಾ ಸ್ವಾಮಿ ಡಿಆರ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಪ್ರಾಯೋಜಕರು ಪೆಸಿಟ್ ಶಿವಮೊಗ್ಗ. ಗಂಟೆ 20ಕ್ಕೆ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. 9:30ಕ್ಕೆ ಸಿನಿ ತರಂಗದಲ್ಲಿ ಆಶಾ ಭೋಂಸ್ಲೆ ಅವರ ಕುರಿತು ಮಾಹಿತಿ ನೀಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00ಗೆ ಹಾಡು ಮಾತಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಶ್ವ ಪರಿಸರ

ದಿನದ ಸಂದರ್ಭದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವಿದು. ಕೇಳುಗರು ಕರೆ ಮಾಡಲು ದೂರವಾಣಿ ಸಂಖ್ಯೆ 0828220074 ಬಳಸಬಹುದು. ವಿಶ್ವ ಪರಿಸರ ದಿನದ ಕುರಿತು ಮಾತನಾಡಬಹುದು. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.

0: Siri.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಂಬಂಧ, ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ವಾಹನೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದು, ಇಂಧನ, ನಿರ್ಣಾಯಕ ಖನಿಜಗಳು, ತಂತ್ರಜ್ಞಾನ, ಕೃಷಿ, ಆರೋಗ್ಯ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಟಿನ್ ಅಮೆರಿಕಾದಲ್ಲಿ ಮೌಲ್ಯಯುತ ಪಾಲುದಾರನಾಗಿ ವೆನಿಜುವೆಲಾದೊಂದಿಗಿನ ಭಾರತದ ನಿಕಟ ಸಹಕಾರ ಜಾಗತಿಕ ದಕ್ಷಿಣ ಭಾಗಕ್ಕೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡೂ ದೇಶಗಳ ಜನರ ಪರಸ್ಪರ ಪ್ರಯೋಜನಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಮಾತುಕತೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಪೂರ್ವ ವಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ವೆನಿಜುವೆಲಾದ ಇಂಧನ ವಲಯವು ಮೂಲಭೂತ ಪರಿವರ್ತನೆಗೆ ಒಳಗಾಗುತ್ತಿರುವುದರಿಂದ ಎರಡೂ ದೇಶಗಳ ನಡುವೆ ಇಂಧನ ಪಾಲುದಾರಿಕೆಯನ್ನು ರೂಪಿಸುವತ್ತ ಇಂದಿನ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ವೆನಿಜುವೆಲಾ ಭಾರತವನ್ನು ಮುಂಬರುವ ಹಲವು ವರ್ಷಗಳವರೆಗೆ ಸ್ಥಿರ ಬೇಡಿಕೆದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ಹೇಳಿದರು. ವೆನಿಜುವೆಲಾ ಈಗಾಗಲೇ ಮೂರನೇ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ರಾಷ್ಟವಾಗಿ ಹೊರಹೊಮ್ಮಿದೆ. ಇಂಧನ ಪಾಲುದಾರಿಕೆಯ ಜೊತೆಗೆ ಪಶುಸಂಗೋಪನೆ, ಸಾರಿಗೆ, ಕೃಷಿ ಉಪಕರಣಗಳು, ವಾಹನ ವಲಯ ಮತ್ತು ಔಷಧೀಯ ವಸ್ತುಗಳಂತಹ ಆರ್ಥಿಕ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎಂದು ಟಂಡನ್ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಭಾರತ ವನ ಯೋಜನೆಗೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮದಡಿ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಪರಿಸರದ ಮಹತ್ವದ ಬಗ್ಗೆ ಸಂವಾದ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಣಕಾಸು ಸಚಿವರು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯು ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಿಂದ ಆದಷ್ಟು ಬೇಗನೆ ಹೊರಬರಲಿದೆ ಎಂದರು. ಭಾರತ ವನ ಯೋಜನೆಯಡಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 10,000 ಸಸಿಗಳು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡಲಾಗುತ್ತದೆ ಎಂದರು. ಇದಕ್ಕೂ ಮುನ್ನ ಯಾದಗಿರಿ ಜಿಲ್ಲೆಯ ಬದ್ದೆಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರ ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ದಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಡಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಆದೇಶ ಜಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತದಳ ಹಾಗೂ ಹಂಚಿಕೆಯಾಗದ ಎಲ್ಲ ಖಾತೆಗಳ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಕ್ರೀಡೆ, ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು, ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಎಂಬಿ ಪಾಟೀಲ್ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ಮೂಲಭೂತ ಸೌಕರ್ಯ ಇಲಾಖೆ, ರಾಮಲಿಂಗಾರೆಡ್ಡಿ ಭಾರಿ ಮತ್ತು ಮಧ್ಯಮ ನೀರಾವರಿ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ, ಗ್ರೇಟರ್ ಮಹಾನಗರ ಪಾಲಿಕೆಯ ಜವಾಬ್ದಾರಿ, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಬಿಎಂಆರ್ಸಿಎಲ್, ಪ್ರಿಯಾಂಕ್ ಖರ್ಗೆ ಗೃಹ, ಐಟಿಬಿಟಿ ಇ ಆಡಳಿತ, ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್, ಡಾ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ದಿ, ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕೆಯುಐಡಿಎಫ್ಸಿ, ಬೆಂಗಳೂರು ನಗರ ಹೊರತುಪಡಿಸಿ ಉಳಿದ ಎಲ್ಲಾ ನಗರಾಭಿವೃದ್ದಿ ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು, ಭೈರತಿ ಸುರೇಶ್ ಸಾರಿಗೆ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ದಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಭಾರತ ಜಿಂಬಾಬ್ವೆ ಜಂಟಿ ರಕ್ಷಣಾ ಸಮಿತಿಯ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಭಾರತ ಮತ್ತು ಜಿಂಬಾಬ್ವೆ ದ್ವಿಪಕ್ಷೀಯ ರಕ್ಷಣಾ

0: ಸಹಕಾರವನ್ನು ವ್ಯಾಪಕಗೊಳಿಸುವ ಬದ್ದತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿವೆ. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತಾಬ್ ಪ್ರಸಾದ್ ಮತ್ತು ಜಿಂಬಾಬ್ವೆಯ ಖಾಯಂ ಕಾರ್ಯದರ್ಶಿ ಆರ್ಎನ್ ಡೇನಿಯಲ್ ಟೊಂಡೆ ನೆಹಪೆರ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಯೋಗವು ಮಾನವೀಯತೆಗೆ ಭಾರತದ ಶಾಶ್ವತ ಕೊಡುಗೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಹಮದಾಬಾದ್ನ ಏಕ ಅರೆನಾದಲ್ಲಿ ನಡೆಯುತ್ತಿರುವ ವಿಶ್ವ ಯೋಗ ಚಾಂಪಿಯನ್ಶಿಪ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಧಾನಿ, ಯೋಗ ಮನಸ್ಸು ದೇಹ ಮತ್ತು ಚೈತನ್ಯವನ್ನು ಒಂದುಗೂಡಿಸುತ್ತದೆ, ಆರೋಗ್ಯಕರ ಮತ್ತು ಹೆಚ್ಚು ಸಾಮರಸ್ಯದ ಜಗತ್ತನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಜಕಾರ್ತದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಭಾರತೀಯ ಜೋಡಿ ಮಲೇಷ್ಯಾದ ಆರನ್ ತಾಯ್ ಮತ್ತು ಕಾಂಗ್ ಖೈ ಸಿಂಗ್ ಅವರನ್ನು 16-21, 21-15 ಮತ್ತು 21-19 ಅಂತರದಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್, ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಈಗ ಸಮಯ 7:45:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
3: ವಾಹ್!
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
9: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
10: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ರಾಮ ಲಕ್ಷ್ಮಣ ಚಿತ್ರಕ್ಕೆಂದು ಎಸ್ ಜಾನಕಿ, ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿರುವ ಗೀತೆಯನ್ನು ಕೇಳಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಅಪರಿಚಿತ ಚಿತ್ರದ್ದು. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಪಿಆರ್ ರಾಮದಾಸ ನಾಯ್ಡು ಅವರ ಸಾಹಿತ್ಯಕ್ಕೆ ಎಲ್ ವೈದ್ಯನಾಥನ್ ಅವರ ಸಂಗೀತ ನಿರ್ದೇಶನವಿದೆ.

ಕೇಳಿದ್ರೆ ಇಂದು ವಿಶ್ವ ಪರಿಸರ ದಿನ, ಹಾಗಾಗಿ ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ, ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆಗೆ ವಿಶ್ವ ಪರಿಸರ ದಿನದ ಕುರಿತಾಗಿ ಮಾತನಾಡಬಹುದು. 0828222704ಕ್ಕೆ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಹಾಗಿದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಕೇಳಿ

ಇದಕ್ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಇಳೆಯರಾಜ ಸಂಗೀತ ಸಂಯೋಜನೆ ಮಾಡಿರುವ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು ಆಲಿಸ್ತಾ ಇದ್ದೀರಾ ಚಿತ್ರ ಅವರ ಧ್ವನಿಯಲ್ಲಿ.

ಕೇಳಕ್ರೆ ಚಿತ್ರಗೀತೆಯನ್ನ ತಾವು ಎಫ್ಎಂ 103.5 ಹಾಗೂ 101.4 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಆಲಿಸ್ತಾ ಇದ್ದೀರಾ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸರಿಯಾಗಿ 8 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಾ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ. ಹಾಗೆಯೇ ಕೇಳಿದ್ರೆ ನಾನು ನಿಮ್ ಜೊತೆಗಿದ್ದೀನಿ ವಿದ್ಯಾಕಾರ ಅಂತ. ಹಾಗೆ ಕೇಳಿದ್ರೆ ಈ ವರ್ಷದ ಏನಂತೀವಿ ಜಾಗತಿಕ ಅಭಿಯಾನ ಏನ್ ನಡೀತಾ ಇದೆ, ವಿಶ್ವ ಪರಿಸರ ದಿನಾಚರಣೆ ಅಲ್ವಾ ಇವತ್ತು. ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಗತ್ತೆ. ಹಾಗೆ ಮುಖ್ಯವಾಗಿ ಹವಾಮಾನ ಕ್ರಿಯೆ ಮತ್ತು ಪರಿಸರ ಸಂರಕ್ಷಣೆಯ ಮೇಲೆ ಈ ವರ್ಷದ ಜಾಗತಿಕ ಅಭಿಯಾನ ಕೇಂದ್ರೀಕೃತವಾಗಿದೆ. ಹಾಗೆ ಇದರ ಜಾಗತಿಕ ಆತಿಥ್ಯವನ್ನ ಈ ಬಾರಿ ಅಜರ್ಬೈಜಾನ್ ದೇಶ ವಹಿಸಿಕೊಂಡಿದೆ. ಅಂದ್ರೆ ಅದರ ಬಾಕು ನಗರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಹಾಗೆಯೇ ಇದರ ಮುಖ್ಯ ಉದ್ದೇಶ ಅಂತ ಅಂದ್ರೆ ಹವಾಮಾನ ಬದಲಾವಣೆ, ಮರಗಳ ಸಂರಕ್ಷಣೆ, ಮಾಲಿನ್ಯ ನಿಯಂತ್ರಣ ಮತ್ತು ಸುಸ್ಥಿರ ಅಭಿವೃದ್ಧಿ. ಇವತ್ತು ನಮ್ಮ ದೇಶ ಅಥವಾ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕೂಡ ಜಾಗೃತಿ ಕಾರ್ಯಕ್ರಮ ನಡೆಯುತ್ತೆ. ಹಾಗೆಯೇ ಗಿಡಗಳನ್ನ ನೆಡ್ತಾರೆ, ಮರಗಳನ್ನ ನೆಡ್ತಾರೆ. ಹಾಗೆ ಪರಿಸರದಲ್ಲಿ ಏನ್ ಹೇಳ್ತೀವಿ ನಾವು, ಎಷ್ಟೊಂದು ಸ್ವಚ್ಛವಾಗಿಡಬೇಕು, ಪ್ಲಾಸ್ಟಿಕ್ ಮುಕ್ತ ಏನಂತೀವಿ ವಾತಾವರಣವನ್ನ ಪರಿಸರವನ್ನ ನಿರ್ಮಾಣ ಮಾಡುವಲ್ಲಿ ಆಲೋಚನೆಗಳು ನಡೆಯುತ್ತವೆ. ಹಾಗೆ ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಂಡಲ್ಲಿ ನಾವು ನಮ್ಮ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಿಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅನ್ನೋದನ್ನ ಎಲ್ಲರೂ ಮನಗಾಣುವಂತಹ ದಿವಸ ಇವತ್ತು ಅಲ್ವಾ ಕೇಳಿದ್ರೆ. ಹಾಗೆ ಈಗ ನಮ್ಮ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ರೆ ಇವತ್ತು ಒಂದು ವಿಷಯ ಹೇಳಬೇಕು. ಹಾಗೆ ಈ ದಿವಸ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆ ಕುರಿತಾಗಿ ಮಾತನಾಡೋಣ ಕೇಳಿದ್ರೆ. ನಿಮ್ಮ ಅನುಭವಗಳನ್ನು ಅಥವಾ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಬಹುದು ನಮ್ಮ ಜೊತೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಂತ ನಾನಾದರೂ ಹೇಳ್ತಾ. ಹಾಗೆ ಕೇಳಿದ್ರೆ ನಮ್ಮ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಶರಪಂಜರ ಚಿತ್ರದ ಗೀತೆಯನ್ನು ಕೇಳೋಣ ಪಿ ಸುಶೀಲಾ ಅವರ ಕಂಠದಲ್ಲಿ.

ಕೇಳಿದ್ರೆ ನೀವು ಕೇಳ್ತಾ ಇದ್ರಾ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ ನಾವು ವಿಶ್ವ ಪರಿಸರ ದಿನದ ಕುರಿತಾಗಿ ಮಾತಾಡ್ತಾ ಇದ್ವಿ ಅಲ್ವಾ. ಹಾಗೆ ಕೇಳಿದ್ರೆ ಹೊಸ ಹೊಸ ಆವಿಷ್ಕಾರಗಳು ನಡೀತಲೇ ಇರುತ್ತವೆ. ಅಂದ್ರೆ ನಮ್ಮ ಪರಿಸರವನ್ನ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಹಾಗೇನೆ ನಮ್ಗೆ ಉತ್ತಮವಾದ ಶುದ್ಧವಾದ ಗಾಳಿ ಕೂಡ ಬೇಕು. ಹಾಗಿದ್ರೆ ತಾನೇ ನಮ್ಗೆ ಜೀವಿಸಲಿಕ್ಕೆ ಸಾಧ್ಯವಾಗದು. ಹಾಗೆ ಕೇಳಿದ್ರೆ ನಮ್ಮ ದೇಶದ ಮಕ್ಕಳು ಏನ್ ಮಾಡಿದ್ದಾರೆ, ವಿಶೇಷವಾಗಿ ನಿಮ್ಗೆ ಗೊತ್ತಿರಬೇಕು ಅರ್ತ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅರ್ಥ್ ಪ್ರಶಸ್ತಿ ಅಂದ್ರೆ ಏನು? ಹವಾಮಾನ ಮತ್ತು ಪರಿಸರ ಸಮಸ್ಯೆಗಳಿಗೆ ಪರಿಹಾರವನ್ನ ಅನ್ವೇಷಣೆ ಮಾಡ್ಲಿಕ್ಕಾಗಿ ಯುವ ಜನರಿಗೆ ಅರ್ಥ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಅಂದ್ರೆ 13-19 ವರ್ಷದೊಳಗಿನ ಮಕ್ಕಳಿಗೆ ಅಂತ ಅನ್ಕೊಳ್ಳಿ, ಅಂದ್ರೆ ಹೈಸ್ಕೂಲ್ ಮಕ್ಕಳಿಂದ ಕೊಡಲ್ಪಡುತ್ತೆ ಇದು. ಅಂದ್ರೆ ಕಾಲೇಜು ಪ್ರಾರಂಭದ ಕಾಲೇಜ್ ಏನು ಓದ್ತಾ ಇರ್ತಾರೆ ಅಂತ ಮಕ್ಕಳಿಗೆ ಕೂಡ. ಹಾಗೆ ಅರ್ಥ ಅಂತ ಅಂದ್ರೆ ಅತಿ ದೊಡ್ಡ ಪರಿಸರ ಕಾಳಜಿಯ ಸ್ಪರ್ಧೆ. ಅರ್ಥ ಅನ್ನೋ ಒಂದು ಸ್ಪರ್ಧೆ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಿದ್ದು, ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಜಿನೇವಾ ಅಂತ ಏನು ಇದಿದೆ ಅಲ್ಲಿ, ಜಿನೇವಾದ ದಿ ಅರ್ಥ್ ಫೌಂಡೇಶನ್ ಅಲ್ಲಿ ಇದನ್ನ ಆಯೋಜನೆ ಮಾಡಲಾಗುತ್ತೆ. ಅಂದ್ರೆ ಅರ್ಥ್ ಫೌಂಡೇಶನ್ ಇಂದ ಈ ಒಂದು ಸ್ಪರ್ಧೆ ಆಯೋಜನೆ ಆಗತ್ತೆ. ಹಾಗೆ ನಮ್ಮ ಭಾರತದ ಮಕ್ಕಳು ಏನು ಆವಿಷ್ಕಾರ ಮಾಡಿದ್ದಾರೆ ಅಂತ ಅಂದ್ರೆ, ಹುಣಸೆ ಬೀಜದಿಂದ ಪ್ಲಾಸ್ಟಿಕ್ ಅನ್ನ ಹೊರತೆಗೆಯುವ ಆವಿಷ್ಕಾರ ಇವರು ಕಂಡುಹಿಡಿದಿದ್ದಾರೆ. ಅಂದ್ರೆ ಹೊರ ತೆಗೆಯುವ ವಿಧಾನವನ್ನು ಕಂಡುಹಿಡಿದಿದ್ದಾರೆ. ವಿಜ್ಞಾನಕ್ಕೆ ಸವಾಲಾಗುವಂತಹ ಅಂದ್ರೆ ಕಷ್ಟಪಟ್ಟು ಈ ಮಕ್ಕಳು ತುಂಬಾ ಅದ್ಭುತವಾಗಿ ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ವಿಜ್ಞಾನಕ್ಕೆ ಸವಾಲಲ್ವಾ, ಮೈಕ್ರೋ ಪ್ಲಾಸ್ಟಿಕ್ ಅನ್ನ ಹೊರ ತೆಗೆಯುವಂತಹ ತಂತ್ರಜ್ಞಾನ ಇವರು ಕಂಡುಹಿಡಿದಿದ್ದಾರೆ. ಏನಪ್ಪಾ ಅಂತ ಅಂದ್ರೆ, ಹುಣಸೆ ಬೀಜದಿಂದ ಪ್ಲಾಸ್ಟಿಕ್ ನಾಶನ ಅಂತ ನಿಮ್ಗೆ ಅನಿಸ್ಬಹುದು. ಹಾಗೆ ಯಾಕಪ್ಪ ಅಂತ ಅಂದ್ರೆ, ನಾನು ಹೇಳಿದೆ ನೀರಿನಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಅನ್ನ ಹೊರ ತೆಗೆಯುವ ವಿಧಾನವನ್ನ ನಮ್ಮ ಭಾರತದ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳಿ, ಅದಕ್ಕಾಗಿ 2026 ಅರ್ಥ ಪ್ರಶಸ್ತಿ ಕೂಡ ಲಭಿಸಿದೆ. ನಮ್ಮ ರಾಜಸ್ಥಾನ ಏನಿದೆ, ರಾಜಸ್ಥಾನದ ಜೈಪುರದ ವಿವಾನ್ ಚೌಚರಿಯಾ ಮತ್ತು ಅರಿಯಾನ ಅಗರ್ವಾಲ್ ಮತ್ತೆ ಅವ್ಯಾನ ಮೆಹ್ತಾ ಅನ್ನುವ ವಿದ್ಯಾರ್ಥಿಗಳು ಈ ಒಂದು ಹುಣಸೆ ಬೀಜ ಬಳಸಿ ಪರಿಸರ ಸ್ನೇಹಿ ಜೈವಿಕ ವಿಘಟನೀಯ ಪುಡಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಅನ್ವೇಷಣೆಗೆ ಅವರು ಏನ್ ಹೆಸರಿಟ್ಟಿದ್ದಾರೆ, ಪ್ಲಸ್ ಸ್ಟಿಕ್ ಅಂತ ಸಪರೇಟ್ ಸಪರೇಟ್ ಮಾಡಿದ್ದಾರೆ, ಪ್ಲಸ್ ಮತ್ತು ಸ್ಟಿಕ್ ಅಂತ ಹೆಸರಿಟ್ಟಿದ್ದಾರೆ. ನೀರನ್ನ ಸ್ವಚ್ಛಗೊಳಿಸಲಿಕ್ಕೆ ಇವರು ಹುಣಸೆ ಬೀಜಗಳನ್ನ ಬಳಕೆ ಮಾಡ್ತಾರೆ, ಅದನ್ನ ಮಾಡಿ ಯಶಸ್ವಿ ಆಗಿದ್ದಾರೆ. ಕೇಳಿದ್ರೆ ಈ ಬೀಜದ ಪೌಡರ್ ಅನ್ನ ನೀರಿಗೆ ಹಾಕಿದ್ರೆ ಏನು ಪ್ಲಾಸ್ಟಿಕ್ ಕಣಗಳು ಇರುತ್ತವೆ, ಆ ಕಣ ಬೇರ್ಪಟ್ಟು ಸಣ್ಣ ಸಣ್ಣ ಉಂಡೆ ಆಗತ್ತಂತೆ. ಆ ಬಳಿಕ ಏನ್ ಮಾಡ್ತಾರೆ, ಇವರು ಕೈಯಲ್ಲಿ ಹಿಡಿಯುವಂತಹ ಮ್ಯಾಗ್ನೆಟ್ ಅನ್ನ ಬಳಸಿಬಿಟ್ಟು ಆ ಪುಟ್ಟ ಪ್ಲಾಸ್ಟಿಕ್ ಉಂಡೆಗಳೇನಿರುತ್ತೆ ಅದನ್ನ ತೆಗಿಬಹುದು ಅಂತ ಹೇಳಿ ಇವರು ಸಂಶೋಧನೆ ಮಾಡಿದ್ದಾರೆ. ಕೇಳಿದ್ರೆ ಮಕ್ಕಳು ಅದ್ಭುತ ಅಲ್ವಾ, ನಮ್ಮ ದೇಶದ ಮಕ್ಕಳು ಇಷ್ಟು ಅದ್ಭುತ ಅಂತ ನಮಗ್ ಕೂಡ ಹೆಮ್ಮೆ ಆಗ್ತಾ ಇದೆ. ನೀರಿನಿಂದ ಈ ತೆಗಿತಾರಲ್ಲ ಈ ಪ್ಲಾಸ್ಟಿಕ್ ಅನ್ನ ಮರು ಬಳಕೆಗೆ ಉಪಯೋಗಿಸಬಹುದು, ಅಂದ್ರೆ ಪ್ಲಾಸ್ಟಿಕ್ ಟೈಲ್ಸ್ ಅನ್ನೆಲ್ಲ ಮಾಡಬಹುದಂತೆ. ಹಾಗಾಗಿ ನಮ್ಮ ಮಕ್ಕಳ ಏನಂತೀವಿ ಸಾಧನೆಗೆ ನಾವು ಕೂಡ ಭೇಷ್ ಅಂತ ಹೇಳೋಣ, ಹೆಮ್ಮೆ ಪಡೋಣ ಅಲ್ವಾ. ಅರ್ಥ ಪ್ರಶಸ್ತಿ ಅಂದ್ರೆ ನಿಮಗೆ ಗೊತ್ತೇ ಇದೆ, ನಾನು ಇವಾಗಿನ್ನೂ ಹೇಳಿದೆ ಅತಿ ದೊಡ್ಡ ಪ್ರಶಸ್ತಿ ಅಂತ ಹೇಳಿ. ಆ ಒಂದು ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ದೇಶದ ಬೇರೆ ಬೇರೆ ದೇಶದ ಸಾಕಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿರ್ತಾರೆ. ಅದರಲ್ಲಿ ನಮ್ಮ ದೇಶಕ್ಕೆ ಪ್ರಶಸ್ತಿ ಬಂದಿರೋದು, ನಮ್ಮ ಈ ಬಾರಿಯ ಪ್ರಶಸ್ತಿ ಬಂದಿರೋದು ಹೆಮ್ಮೆಯ ವಿಷಯನೇ. ಹಾಗಿದ್ರೆ ನಾವು ಕೇಳಿದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೂಡ ಕೇಳಬೇಕು, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಯನ್ನ ಕೇಳಬೇಕು ಅಂತ ಹೇಳಿ ತುಂಬಾ ಜನ ಕಾತರದಿಂದ ಕಾಯ್ತಾ ಇದ್ದೀರಾ ಕೂಡ. ಹಾಗಿದ್ರೆ ಬನ್ನಿ, ಸರ್ಗಮ್ ಚಿತ್ರದ ಗೀತೆಯನ್ನ ಕೇಳೋಣ, ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ. ಪರ್ವತ್ ಕೆ ಉಸ್ ಪಾರ್.

ಓಕೆ, ಕೇಳಿದ್ರೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ. ಹಾಗೆ ನಮ್ಮ ಇಂದಿನ ದಿನ ವಿಶೇಷದ ಕಡೆ ಕೂಡ ಇನ್ನೊಂದು ದಿನ ವಿಶೇಷದ ಕಡೆ ಕೂಡ ಗಮನ ಕೊಡೋಣಂತೆ. ಯಾರಪ್ಪ ಇವತ್ತು ಬರ್ತ್ಡೇ ಆಚರಿಸ್ಕೊಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಅಜಿಂಕ್ಯ ರಹಾನೆ ಅಂತ ಕರೀತಾರೆ ಇವ್ರನ್ನ. ಆಲ್ರೌಂಡರ್ ಇವರು, ಕ್ರಿಕೆಟ್ ಆಲ್ರೌಂಡರ್. ಹಾಗೆ ಅವರ ಬರ್ತ್ಡೇ ಅಂದ್ರೆ 5 ಜೂನ್ 1988 ಅವರು ಜನಿಸಿದವರು. ಹಾಗೆ 2016 ಅವರು ತಮ್ಮ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿಯನ್ನ ಕೂಡ ಗಳಿಸಿಕೊಂಡಿದ್ದಾರೆ. ಹಾಗೆ ಎಂ ಆರ್ ಪೂವಮ್ಮ ಅವರು ನಮ್ಮ ಕೊಡಗು ಗೋಣಿಕೊಪ್ಪಲನವರು, ಕರ್ನಾಟಕದವರು, ಅವರು ಇವತ್ತು ಜನ್ಮದಿನವನ್ನು ಕೂಡ ಆಚರಿಸಿಕೊಳ್ತಾ ಇದ್ದಾರೆ. ಅವರು ಭಾರತೀಯ ಓಟಗಾರ್ತಿ, ನಿಮಗೆ ಗೊತ್ತೇ ಇದೆ. 4x400 meter ರಿಲೇನಲ್ಲಿ ಅವರು ಭಾಗವಹಿಸಿದ್ರು. ಅಂದರೆ 2016 ಒಲಿಂಪಿಕ್ಸ್ ಗೇಮ್ ಏನು ನಡೀತೋ ಅದರಲ್ಲಿ, ಮತ್ತು 2014 ಮತ್ತು 2018 ಏಷ್ಯನ್ ಗೇಮ್ಸ್ನಲ್ಲಿ ಇವರು ಭಾಗವಹಿಸಿಬಿಟ್ಟು ಅವರು ಚಿನ್ನದ ಪದಕವನ್ನು ಪಡೆದವರು. ಹಾಗೆ ಅರ್ಜುನ ಪ್ರಶಸ್ತಿ ಇವರು ಕೂಡ ಗಳಿಸಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾವು ನಮ್ಮ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ರಾಮಾಚಾರಿ ಚಿತ್ರಕ್ಕಾಗಿ ಮನು ಮತ್ತು ಎಸ್ ಜಾನಕಿ ಹಾಡಿರುವ ಈ ಗೀತೆಯನ್ನು

ಓಕೆ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ನೀವೆಲ್ಲ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನ ಆಲಿಸಿದ್ರಿ, ಹಾಗೆ ದಿನ ವಿಶೇಷತೆಗಳನ್ನ ಕೂಡ ಕೇಳಿಸ್ಕೊಂಡ್ರಿ. ಹಾಗೆ ಕೇಳಿದ್ರೆ ನಾನು ಈಗ ಮೊದಲು ಅನೌನ್ಸ್ ಮಾಡಿದ ಹಾಗೆ 10 ಗಂಟೆಗೆ ಸರಿಯಾಗಿ ನಾವು ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಅದರ ಸಾಧ್ಯತೆಗಳು ಬಾಧ್ಯತೆಗಳು ಪ್ರತಿಯೊಂದನ್ನ ಕುರಿತಾಗಿ ತಾವು ನಮ್ಮ ಜೊತೆಗೆ ಹಂಚಿಕೊಳ್ಬಹುದು, ಮಾಹಿತಿಯನ್ನ ಕೂಡ ಹಂಚಿಕೊಳ್ಬಹುದು, ಅಭಿಪ್ರಾಯಗಳನ್ನ ಕೂಡ ಹಂಚಿಕೊಳ್ಬಹುದು. ಅಥವಾ ನಿಮ್ಮಲ್ಲಿ ನಾವು ಈಗಿನ್ನು ಹೇಳಿದೆ ಅಲ್ವಾ ಅರ್ಥ ಪ್ರಶಸ್ತಿಯ ಬಗ್ಗೆ, ಹಾಗೆ ನಿಮಗೆ ಏನಾದರೂ ವಿಷಯಗಳು ಗೊತ್ತಿದ್ರೆ ಸಾಧನೆಗಳ ಬಗ್ಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ಬಹುದು. 08-2-2-2-0-0-7-0-4 ಕರೆ ಮಾಡಬೇಕು. 2-0-0-7-0-4 ಮತ್ತೆ STD ಕೋಡ್ ಸಂಖ್ಯೆ 08-2-2-2 ಕರೆ ಮಾಡ್ತಿರಲ್ವಾ. ನಾನು ವಿದ್ಯಾ ಕಾರಂತ್ ಇಷ್ಟೊತ್ತನಕ ಮಿಕ್ಸ್

0: ನೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದು, ಹಾಗೆ ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗನ್ನ. ಹಾಗೆ ಕೇಳಿದ್ರೆ ಬೆಳಗಿನಿಂದ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿರ್ತಾರೆ, ಸ್ವಲ್ಪ ನೋಡಿ ಆ ಬಳಿಕ 10 ಗಂಟೆಗೆ ಮತ್ತೆ ನಾವು ಕಾರ್ಯಕ್ರಮಕ್ಕೆ ಆವಾಗ ಮತ್ತೆ ತಗೊಳ್ಳೋಣ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ಸ್ವಲ್ಪ ಸಂದೇಶಗಳನ್ನ ನೋಡೋಣಂತೆ. ಆಕಾಶವಾಣಿ ಭದ್ರಾವತಿ ನಿಲಯ ವೃಂದದವರಿಗೆ ಶುಕ್ರವಾರ ಬೆಳಗಿನ ಶುಭೋದಯ. ಒಂದೇ ಮಾತ್ರಂ ಎನ್ನೋಣ, ಹಿಂದಿನ ಕಾರ್ಯಕ್ರಮ ಎಲ್ಲ ಸುಗಮವಾಗಿ ಬಂದಿದೆ ಅಂತ ಹೇಳ್ತಾ ಇದ್ರೆ, ಕೆರೆಯ ಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾ ಬಾಯಿ ಚಂದ್ರ ಹಸಗಡ್ದೆ. ಹಾಗೆ ಹಿರಿಯರ ನುಡಿಯನ್ನ ಕಳಿಸ್ತಾರೆ ಹೊನ್ನೂರಲ್ಲಿ ಅವರು, ಶುಭಾ ಮುಂಜ್ ಹೊನ್ನೂರಲ್ಲಿ ಅವರು. ಏನೂ ಇಲ್ಲದೆ ಇದ್ದಾಗ ಕಳಿಸಿಕೊಂಡು ಹೋಗಬೇಕು, ಎಲ್ಲವೂ ಇದ್ದಾಗ ಉಳಿಸಿಕೊಂಡು ಹೋಗಬೇಕು, ಇದುವೇ ಜೀವನದ ಮಂತ್ರವಾಗಬೇಕು ಅಲ್ವೇ ಅಂತ ಹೇಳಿ ಅವರು ಕಳಿಸಿರ್ತಾರೆ ಶುಭ ಮುಂಜಾನೆ ಹೇಳ್ತಾ. ಹಾಗೆ ಮುಂದಿನ ಸಂದೇಶ ಯಾರಿಂದ ಬಂದಿದೆ ಅಂದ್ರೆ ಭೋಪಾಲ್ ವೆಂಕಟೇಶ್ ಅವರಿಂದ ಬಂದಿದೆ. ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅವರು ಕಳಿಸಿರ್ತಾರೆ. ವಿಶ್ವ ಪರಿಸರ ದಿನ ಬೆಳಗಲಿ ನಮ್ಮ ತನುಮನ, ಸಕಲ ಜೀವರಾಶಿಗಳ ಸುರಕ್ಷಿತ ಆಸರೆಯ ಮೂಲ ತಾಣದ ದೇಗುಲವು ಪರಿಸರ. ಮಾನವನ ಜೀವನದೊಂದಿಗೆ ಪರಿಸರದ ನಡುವೆ ಹೊಂದಾಣಿಕೆ ಬೇಕು ಪರಸ್ಪರ. ಅಪಾರ ಜಲರಾಶಿ ಸಸ್ಯ ಸಿರಿಗಳಿಂದ ಆವೃತವಾಗಿರುವ ಪರಿಸರ ನಮ್ಮಸಿರು, ಹತ್ತು ಹಲವುಗಳ ಸೃಷ್ಟಿ ಸೊಬಗಿನ ರಮ್ಯ ತಾಣಗಳು, ಪ್ರಕೃತಿ ಮಾತೆಯ ಬಸಿರು, ಬಹು ಪರಿಸರ ಪ್ರೇಮಿಗಳ ಜಾಗೃತಿಯ ಸಂದೇಶಗಳು ಏನಿದು ಪರಿಸರ ಶೋಭೆಗೆ ದೀವಿಗೆನ. ಸ್ವಾಭಾವಿಕ ನಿಧಿಯ ಅವಿಭಾಜ್ಯ ಅಂಗದ ಋಣವನ್ನು ಹೇಗೆ ತೀರಿಸುವುದು ಹೇಗೆ? ಶುದ್ಧವಾದ ಶುದ್ಧ ಜಲ, ಶುದ್ಧ ವಾತಾವರಣ, ಶುದ್ಧ ವಾಯು ಜೀವನ ಪರಮ ಪಾವನ. ಈ ನಿಟ್ಟಿನಲ್ಲಿ ಪರಿಸರ ಕಾಳಜಿ ತೋರಿ ನಡೆಯಬೇಕಿದೆ ದಿಟ್ಟ ಹೆಜ್ಜೆ ಹಾಕಿ ಜನಮನ. ಇರುವುದೊಂದೇ ಭೂಮಿ, ಹಸಿರು ಪರಿಸರ ಅದರ ಜೀವಾಳ ಇದೆ. ಸಂರಕ್ಷಣೆ ಮಾಡೋಣ, ಸ್ವಚ್ಛ ಪರಿಸರ ಆರೋಗ್ಯಕರ ಜೀವನದ ಮೂಲವೆಂದು ಪ್ರಕೃತಿ ಉಳಿಸೋಣ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಆಯ್ತು, ಹಾಗಿದ್ರೆ ಶುಭೋದಯ ಆಕಾಶವಾಣಿ. ಇವತ್ತಿನ ಕರ್ಜಗಿ ಅವರ ಕಥಾನಕದಲ್ಲಿ ಬದುಕಿದೆ ಸಂಭ್ರಮ ಬರಬೇಕು, ಬದುಕಿಗೆ ನಲ್ಲಿ ಸಂಭ್ರಮ ಬರಬೇಕಾದ್ರೆ ನಮ್ಮ ಸ್ವಾರ್ಥ ಬುದ್ಧಿ ಬಿಡಬೇಕು ಅಂತ ಕಿವಿ ಮಾತು ಹೇಳಿದ್ರು, ಧನ್ಯವಾದಗಳು ಅಂತ ಹೇಳ್ತಾರೆ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ. ಹಾಗೆ ಪ್ರತಿಯೊಂದು ನುಡಿಮುತ್ತುಗಳ ಸಾರ ನಮ್ಮ ಮನ ಬೆಳಗಿತು ಮೇಡಮ್, ಶುಭ ಮುಂಜಾನೆಗಳು ಅಂತ ತಿಳಿಸ್ತಾ ಇದ್ದಾರೆ ಉಮೇಶ್ ಅವರು. ಹೆಚ್ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ, ವಿಶ್ವ ಪರಿಸರ ದಿನದ ಅಂಗವಾಗಿ ಇಂದು ಬೆಳಗ್ಗೆ ಪ್ರಸಾರವಾದ ಚಿತ್ರಗೀತೆಗಳು ಅತ್ಯಂತ ಮಧುರವಾಗಿದ್ವು ಅಂತ ಹೇಳಿ ಕಳಿಸಿದ್ರು. ಹಾಗೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶ ಕಳಿಸಿರ್ತಾರೆ. ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಶುಕ್ರವಾರದ ಶುಭ ಮುಂಜಾನೆಗಳು. 7:15ಕ್ಕೆ ಮೂಡಿ ಬಂದ ಭಾವಗೀತೆಗಳು, 7:45ಕ್ಕೆ ಮೂಡಿ ಬಂದ ಚಲನಚಿತ್ರ ಗೀತೆಗಳು ತುಂಬಾ ಸೊಗಸಾಗಿದ್ವು. ಈಗ 8:30ಕ್ಕೆ ಆರಂಭವಾಗಿರುವ ಚಲನಚಿತ್ರ ಗೀತೆಗಳು ಸೂಪರ್ ಆಗಿ ಮೂಡಿ ಬರ್ತಾ ಇವೆ. ಮೊದಲನೇ ಹಾಡು ಪಲ್ ಪಲ್ ಪಲ್, ಈ ಹಾಡು ತುಂಬಾ ಹಿಡಿಸ್ತು. ಇಂದು ವಿಶ್ವ ಪರಿಸರ ದಿನ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಒಂದು ಉದ್ದೇಶದೊಂದಿಗೆ ನಾವೆಲ್ಲರೂ ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡೋಣ, ಮುಂದಿನ ಪೀಳಿಗೆಯವರೆಗೂ ಅದನ್ನು ಕಲಿಸುತ್ತಾ ಒಂದು ಸ್ವಚ್ಛ ಪರಿಸರವನ್ನು ಕಾಪಾಡುವಲ್ಲಿ ನಾವೆಲ್ಲ ಒಂದು ಪ್ರಯತ್ನ ಮಾಡೋಣ. ಎಲ್ಲರಿಗೂ ಶುಭ ದಿನ, ವಂದನೆಗಳು ಅಂತ ಹೇಳ್ತಾ ಇದ್ರೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ. ಹಾಗೆ ಚಿತ್ರ ಶಿವಕುಮಾರ್ ಅವರೊಂದು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಅಲ್ವಾ. ಅವರು ಕಳಿಸ್ತಾರೆ, ನಮಸ್ಕಾರ ವಿದ್ಯಾ ಮೇಡಮ್, ಬೆಳಗಿನ ಶುಭೋದಯಗಳು, ವಿಶ್ವ ಪರಿಸರ ದಿನದ ಶುಭಾಶಯಗಳು. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಇಷ್ಟ ಆದವು, ಭಕ್ತಿಗೀತೆಗಳು ಭಾವಗೀತೆಗಳು. ಈಗ ಪ್ರಸಾರವಾಗ್ತಾ ಇರೋ ಮಿಕ್ಸ್ ಮೆಲೋಡಿಯ ಹಾಡುಗಳು ತುಂಬಾ ಚೆನ್ನಾಗಿವೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕಳಿಸಿದ್ರು. ಸುಮಿತ್ರಾ ಮಾಂಟೆ ನಾಗರಾಜ ಶಿವಮೊಗ್ಗದಿಂದ ಕಳಿಸಿದ್ರು, ಬೆಳಕಿನ ಶುಭೋದಯ ಮೇಡಮ್, ಬೆಳಗ್ಗೆನೆ ನಿಮ್ಮ ಧ್ವನಿ ಕೇಳಿ ಸಂತೋಷವಾಯಿತು. ಗೀತಾರಾಧನೆ ಕರುಣಾಳು ಬಾ ಬೆಳಗ್ಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು. ಹಾಗೆ ರಾಜಸ್ಥಾನದ ಮಕ್ಕಳಿಗೆ ಅಭಿನಂದನೆಗಳು. ನಾವು ಹುಣಸೆ ಬೀಜಗಳನ್ನ ಬಿಸಾಡ್ಬಿಡ್ತೇವೆ, ಆದ್ರೆ ಅದರಿಂದ ಈ ರೀತಿ ಸ್ವಚ್ಛ ಮಾಡುವ ಮಹತ್ ಕಾರ್ಯ ಮಾಡಿರುವುದು, ನೀರನ್ನ ಸ್ವಚ್ಛ ಮಾಡುವ ಮಹತ್ ಕಾರ್ಯ ಮಾಡಿರುವುದು ಭಾರತಕ್ಕೆ ಹೆಮ್ಮೆಯ ವಿಷಯ ಅಂತ ಹೇಳಿ ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ಸಂದೇಶಗಳು ನಾನು 10 ಗಂಟೆಯ ಕಾರ್ಯಕ್ರಮದಲ್ಲಿ ತಗೊಂಡು ಆ ಬಳಿಕ ನಾವು ಫೋನ್ ಇನ್ ಕಾರ್ಯಕ್ರಮವನ್ನು ಮಾಡೋಣಂತೆ ಕೇಳಿದ್ರೆ, ಹಾಗಿದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಒಂದು ಪುಟ್ಟ ಜಾಹೀರಾತು ವಿರಾಮ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

0: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
5: ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಲು ಬೇಕಾದ ನೈಪುಣ್ಯತೆ ಮತ್ತು ಕೌಶಲ್ಯಗಳು, ಈ ಕುರಿತು ಪಿಇಎಸ್ ಐಟಿಎಂನ ಪ್ರಾಂಶುಪಾಲರಾದ ಡಾಕ್ಟರ್ ಸ್ವಾಮಿ ಡಿಆರ್ ಅವರಿಂದ ಮಾಹಿತಿ.
6: ಆಕಾಶವಾಣಿ ಭದ್ರಾವತಿ ಎಲ್ಲಾ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಸ್ವಾಮಿ ಡಿಆರ್, ಪ್ರಸ್ತುತ ಶಿವಮೊಗ್ಗ ನಗರದ ಪ್ರತಿಷ್ಠಿತ ತಾಂತ್ರಿಕ ವಿದ್ಯಾಸಂಸ್ಥೆಯಾದ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಪ್ರಾಂಶುಪಾಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಆಕಾಶವಾಣಿ ಭದ್ರಾವತಿಯ ನೈಪುಣ್ಯ ಕೌಶಲ್ಯ ಹಾಗೂ ಯಶೋಗಾಥೆ ಗೆಲುವಿನ ಗುಟ್ಟು ಎಂಬ ಈ ಸರಣಿಯ ಇಂದಿನ ವಿಷಯ ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಲು ಬೇಕಾದ ನೈಪುಣ್ಯತೆ ಮತ್ತು ಕೌಶಲ್ಯ ಎಂಬುದು. ಈ ವಿಷಯ ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಸಾಮಾನ್ಯ ಜನರಿಗೆ ಹೇಗೆ ಇದು ಅವಶ್ಯಕ ಎಂಬುದನ್ನು ನಾನು ಇಲ್ಲಿ ತಿಳಿಸಲಿದ್ದೇನೆ. ನಮ್ಮ ದೇಶದ ಇತಿಹಾಸವನ್ನು ನಾವು ಹಿಂದಿರುಗಿ ನೋಡಿದಾಗ, ನಮ್ಮಲ್ಲಿರುವಂತಹ ಐತಿಹಾಸಿಕ ಸ್ಮಾರಕಗಳನ್ನು ನೋಡಿದಾಗ, ಲಭ್ಯವಿರುವಂತಹ ಪ್ರಾಚೀನ ಗ್ರಂಥಗಳನ್ನು ಓದಿದಾಗ, ಭಾರತ ಒಂದು ಕಾಲದಲ್ಲಿ ತಂತ್ರಜ್ಞಾನಕ್ಕೆ, ನೈಪುಣ್ಯತೆಗೆ ಹಾಗೂ ಕೌಶಲ್ಯತೆಗೆ ಬಹಳ ಹೆಸರಾಗಿದ್ದಂತಹ ದೇಶ. ಆದರೆ ಇಂದಿನ ಚಿತ್ರಣ ಬದಲಾಗಿದೆ. ಹೌದು, ಕಾಲಕ್ಕೆ ತಕ್ಕಂತೆ ಅನೇಕ ಚಿತ್ರಣಗಳು ಬದಲಾಗ್ತಾ ಬರ್ತದೆ. ಒಂದು ಕಾಲದಲ್ಲಿ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮಲ್ಲಿ ಗುರುಕುಲದಲ್ಲಿ ಶಿಕ್ಷಣ ಪದ್ಧತಿ ನಡೀತಾ ಇತ್ತು. ದಿನಗಳು ಕಳೆದಂತೆ ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾಗ್ತಾ ಬಂದಿದೆ. ತರಗತಿಗಳು ಹೋಗಿ ಕೊಠಡಿಗಳು ಬಂದಿದ್ದಾವೆ. ಇಂದು ವರ್ಚುವಲ್ ಕ್ಲಾಸ್ ರೂಮ್ಸ್, ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಬದಲಾವಣೆಗಳನ್ನ ನಾವು ಇಂದು ಕಾಣ್ತೇವೆ. ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣದ ಮುಖವನ್ನೇ ಬದಲಾಯಿಸಿದ್ದೇವೆ. ಬದಲಾಯಿಸಲು ಇನ್ನೂ ಹೆಚ್ಚಿನ ತಂತ್ರಜ್ಞಾನಗಳು ಬರ್ತಾನೇ ಇರ್ತದೆ. ಬದಲಾವಣೆ ಜಗದ ನಿಯಮ. ಹಾಗಾಗಿ ಇಂದಿನ ಜ್ಞಾನದ ತಂತ್ರಜ್ಞಾನ ಅಭಿವೃದ್ಧಿ ನಮಗೆ ಅವಕಾಶವೇ ಸವಾಲು ಎಂಬ ವಿಶ್ಲೇಷಣೆಯನ್ನ ನಾವು ಈ ದಿನ ಮಾಡಬೇಕಾಗ್ತದೆ. ಇಂದಿನ ಯುಗವನ್ನ ನಾವು ಡಿಜಿಟಲ್ ಯುಗ ಎಂದು ಕರಿತೀವಿ. ಒಂದು ಕಾಲದಲ್ಲಿ ಪತ್ರ ಬರೆದು ಅದು ತಲುಪಲು ಹಲವು ದಿನಗಳೇ ಬೇಕಾಗ್ತಾಯಿತ್ತು ಅಲ್ವಾ? ಆದರೆ ಇಂದು ಒಂದು ಸಣ್ಣ ಸಂದೇಶ ಕೂಡ ಕ್ಷಣಾರ್ಧದಲ್ಲಿ ತಲುಪ್ತದೆ. ಎಷ್ಟೊಂದು ಅಭಿವೃದ್ಧಿ ಹೊಂದುತ್ತಿರುವ ಕಾಲಘಟ್ಟದಲ್ಲಿ ನಾವಿದೀವಲ್ವಾ? ಹಂಗೆ ಅಗಲದ ಮೊಬೈಲ್ ಕಿರು ಬೆರಳಿನ ತುದಿಯಲ್ಲಿ ಇಂದು ಪ್ರಪಂಚದ ಜ್ಞಾನವು ಲಭ್ಯವಾಗ್ತಾ ಇದೆ. ಇಂತಹ ವೇಗದ ಬದಲಾವಣೆ ಮಧ್ಯ ನಾವು ಎಲ್ಲರೂ ಕೇಳಬೇಕಾದ ಒಂದು ಪ್ರಶ್ನೆ, ಈ ಬದಲಾವಣೆಗೆ ನಾವು ಹೇಗೆ ಹೊಂದ್ಕೊಳ್ಬೇಕು ಎಂಬುದು. ಇದಕ್ಕೆ ಪೂರಕವಾಗಿ ಒಂದು ಸಣ್ಣ ಉದಾಹರಣೆಯನ್ನ ನೋಡೋಣ. ಒಂದು ಗ್ರಾಮದಲ್ಲಿ ಇಬ್ಬರು ರೈತರು ಇರ್ತಾರೆ. ಒಬ್ಬ ರೈತ ಹಳೆ ವಿಧಾನದಲ್ಲಿ ಕೃಷಿ ಮಾಡ್ತಾ ಇರ್ತಾನೆ, ಮತ್ತೊಬ್ಬ ರೈತ ಮೊಬೈಲಲ್ಲಿ ಹವಾಮಾನ ಮಾಹಿತಿ ನೋಡ್ತಾ ಇರ್ತಾನೆ, ಡ್ರಿಪ್ ಇರಿಗೇಷನ್ ಬಳಕೆ ಮಾಡ್ತಾ ಇರ್ತಾನೆ, ಯೂಟ್ಯೂಬ್ ವಿಡಿಯೋಗಳ ಮೂಲಕ ಹೊಸ ಹೊಸ ತಂತ್ರಜ್ಞಾನಗಳನ್ನ ಕಲಿತಾ ಇರ್ತಾನೆ ಹಾಗೂ ಅಳವಡಿಸಿಕೊಳ್ತಾ ಇರ್ತಾನೆ. ಕೆಲ ವರ್ಷಗಳ ನಂತರ ಏನಾಯ್ತು ಗೊತ್ತೇ? ಮೊದಲನ ರೈತರ ಬೆಳೆ ಸರಾಸರಿ ಮಟ್ಟದಲ್ಲೇ ಉಳಿತದೆ, ಆದರೆ ಎರಡನೇ ರೈತ ಕಡಿಮೆ ನೀರಿನಲ್ಲಿ ಹೆಚ್ಚು ಉತ್ಪಾದನೆಯನ್ನು ಪಡೆದು ಯಶಸ್ವಿ ರೈತ ಆಗ್ತಾನೆ. ಇದರಿಂದ ಏನ್ ತಿಳಿತದೆ ಅಂದ್ರೆ, ತಂತ್ರಜ್ಞಾನ ಬದಲಾಗ್ತಾನೆ ಇರ್ತದೆ, ಅದಕ್ಕೆ ಹೊಂದಿಕೊಳ್ಳುವವರು ಮಾತ್ರ ಮುಂದುವರಿತಾರೆ, ಉಳಿತಾರೆ, ಬೆಳೀತಾರೆ ಅಂತ. ಇದು ತಂತ್ರಜ್ಞಾನದ ಶಕ್ತಿ. ಅಂದ್ರೆ ಅದನ್ನು ಬಳಸಲು ಅವನು ಕಲಿತ ಕೌಶಲ್ಯ ಹಾಗೂ ನೈಪುಣ್ಯತೆಯೇ ಎರಡನೇ ರೈತನ ಯಶಸ್ವಿನ ಗುಟ್ಟು. ಇದನ್ನ ಬೆಳೆಸ್ಕೊಳ್ಳಲು ನಾವು ಏನ್ ಮಾಡಬೇಕು ಎನ್ನುವುದು ಕೆಲ ಅಂಶಗಳಿಂದ ನೋಡೋಣ.

ಮೊದಲನೇ ಅಂಶ ಲರ್ನಿಂಗ್ ಮೈಂಡ್ ಸೆಟ್, ಕಲಿಯುವ ಮನೋಭಾವ. ಭಗವದ್ಗೀತೆಯಲ್ಲಿ ಹೇಳುವಂತೆ ನಹಿ ಜ್ಞಾನೇನ ಸದೃಶ್ರಂ ಪವಿತ್ರಮಿಹ ವಿದ್ಯತೆ. ಇದರ ಅರ್ಥ ಜ್ಞಾನ ಮಹಾ ಪವಿತ್ರವಾದದ್ದು, ಅದಕ್ಕೆ ಸರಿಸಾಟಿಯಾಗಿ ಇನ್ನೊಂದು ಈ ಪ್ರಪಂಚದಲ್ಲಿ ಇಲ್ಲ. ಇದು ನಿರಂತರ ಕಲಿಕೆಯ ಮಹತ್ವವನ್ನು ಒತ್ತಿ ಒತ್ತಿ ಹೇಳ್ತದೆ. ಒಬ್ಬ ವಿದ್ಯಾರ್ಥಿ ತನ್ನ ಪದವಿ ಮುಗಿದ ಮೇಲೆ ಇಷ್ಟು ಓದಿದ್ ಸಾಕು ಅಂತ ನಿಲ್ಲಿಸಿದ್ರೆ ಅವನು ಹಿಂದೆ ಉಳಿತಾನೆ, ಸೋಲ್ತಾನೆ. ಆದರೆ ದಿನವೂ ಹೊಸದನ್ನು ಕಲಿಯುವ ಅಭ್ಯಾಸ ಹೊಂದಿರುವಂತಹ ವಿದ್ಯಾರ್ಥಿ ಸದಾ ಮುಂದಿರ್ತಾನೆ. ಅಂದ್ರೆ ನಾವು ಕಲಿಬೇಕಾಗಿರೋದು ಕೇವಲ ಪಠ್ಯ ಪುಸ್ತಕಕ್ಕೆ ಸೀಮಿತವಾದದ್ದಲ್ಲ. ಪಠ್ಯದ ಜೊತೆಗೆ ಕಲಾತ್ಮಕತೆ, ಸೃಜನಶೀಲತೆ, ಶಿಸ್ತು, ಸಂವಯಮ, ಸಮಯ ಪಾಲನೆ, ಆತ್ಮವಿಶ್ವಾಸ ಜೊತೆಗೆ ಮನೋಧೈರ್ಯಗಳು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕಾಗಿದೆ. ನನಗೆ ಗೊತ್ತಿಲ್ಲ ಎಂದು ಹೇಳುವುದಕ್ಕಿಂತ ನಾನು ಇದನ್ನು ಹೇಗೆ ಕಲಿಬಹುದು ಎಂಬ ಮನೋಭಾವವನ್ನ ನಾವು ಬೆಳೆಸ್ಕೊಳ್ಳೋದು ಇಂದಿನ ಜೀವನದಲ್ಲಿ ಅಗತ್ಯವಾಗಿ ಕಾಣುತ್ತೇವೆ. ಎರಡನೇ ಅಂಶ ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆ ಪರಿಹಾರ ಸಾಮರ್ಥ್ಯ. ತಂತ್ರಜ್ಞಾನ ಸಮಸ್ಯೆಗಳನ್ನ ತರ್ತದೆ ನಿಜ, ಆದರೆ ಅದನ್ನ ಪರಿಹರಿಸುವುದು ಕೂಡ ನಮ್ಮ ಕೈಯಲ್ಲಿರ್ತದೆ ಅಲ್ವಾ? ಉದಾಹರಣೆಗೆ ತಂತ್ರಜ್ಞಾನ ಒಂದು ಚಾಕು ಇದ್ದಂತೆ, ಅದನ್ನ ಸರಿಯಾಗಿ ಬಳಸಿದ್ರೆ ಅಡಿಗೆಗೆ ಸಹಾಯಕ್ಕೆ ಬಳಸಬಹುದು, ತಪ್ಪಾಗಿ ಬಳಸಿದ್ರೆ ಗಾಯವಾಗ್ಲೂಬಹುದಲ್ವಾ? ಮುಖ್ಯವಾಗಿ ಕೇಳುಗರಿಗೆ ಹೇಳುವುದೇನೆಂದ್ರೆ ನಮ್ಮ ಕಾಲದ ಜಗತ್ತಿಗಿಂತ ಇಂದಿನ ಜಗತ್ತು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಇಂದು ಉದ್ಯೋಗಗಳು ಬದಲಾಗಿದ್ದಾವೆ, ಕೌಶಲ್ಯಗಳು ಬದಲಾಗ್ತಾ ಇರ್ತವೆ, ಕಲಿಕೆ ವಿಧಾನಗಳಂತೂ ತುಂಬಾ ಬದಲಾವಣೆಯನ್ನ ಕಾಣ್ತಾ ಇದ್ದೀವಿ. ಈಗಿನ ಸಮಯದಲ್ಲಿ ಉದ್ಯೋಗ ಕೊಡುವ ಕಂಪನಿಗಳು ನಿಮಗೆ ಏನ್ ಗೊತ್ತು ಅಂತ ಕೇಳೋದಿಲ್ಲ, ಸಮಸ್ಯೆ ಬಂದಾಗ ಹೇಗೆ ಯೋಚನೆ ಮಾಡ್ತೀರಾ ಅಂತ ಕೇಳ್ತವೆ. ಈ ರೀತಿಯಾದ ಜ್ಞಾನ, ಕೌಶಲ್ಯ ಹಾಗೂ ನೈಪುಣ್ಯತೆಯನ್ನ ಹೊಂದೋದು ಬಹಳ ಮುಖ್ಯವಾಗಿದೆ. ಮೂರನೇ ಅಂಶ ಕಮ್ಯುನಿಕೇಷನ್ ಸ್ಕಿಲ್, ಸಂವಹನ ಕೌಶಲ್ಯ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆಯಂತೆ ವಾಸ್ತವ ಜಗತ್ತಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೂ, ರೋಬೋಟ್ ಬಂದರೂ ಮಾನವನ ಮಾತಿನ ಪ್ರಭಾವವನ್ನ ಯಾರು ಬದಲಾಯಿಸಲಾರರು. ತಮ್ಮ ವಿಚಾರವನ್ನು ಸರಿಯಾಗಿ ಹೇಳಬಲ್ಲವರು ಅಥವಾ ವ್ಯಕ್ತಪಡಿಸಬಲ್ಲವರು ಯಾವಾಗಲೂ ಮುಂದೆ ಇರ್ತಾರೆ. ಒಬ್ಬ ವಿದ್ಯಾರ್ಥಿಗೆ ಟೆಕ್ನಿಕಲ್ ನಾಲೆಡ್ಜ್ ತುಂಬಾ ಇರ್ತದೆ, ಆದರೆ ತುಂಬಾ ಜನರ ಮುಂದೆ ತನ್ನ ಐಡಿಯಾ ಎಕ್ಸ್ಪ್ಲೈನ್ ಮಾಡಲು ಬರೋದಿಲ್ಲ. ಇನ್ನೊಬ್ಬನಿಗೆ ಕಡಿಮೆ ನಾಲೆಡ್ಜ್ ಇದ್ರೂ ಕಮ್ಯುನಿಕೇಶನ್ ಉತ್ತಮವಾಗಿರ್ತದೆ, ಅವನಿಗೆ ಒಳ್ಳೆ ಕಡೆ ಕೆಲಸ ಸಿಕ್ಕ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟಿವೆ. ಹೀಗಾಗಿ ಸ್ಪಷ್ಟವಾಗಿ ಮಾತನಾಡೋದು, ಆತ್ಮವಿಶ್ವಾಸದಿಂದ ಪ್ರೆಸೆಂಟ್ ಮಾಡೋದು, ಕೇಳುವ ಕೌಶಲ್ಯವನ್ನ ರೂಢಿಸಿಕೊಳ್ಳುವುದು ಇವೆಲ್ಲ ಅತ್ಯಗತ್ಯ. ನಾಲ್ಕನೇ ಅಂಶ ಕ್ರಿಯೇಟಿವಿಟಿ, ಸೃಜನಶೀಲತೆ. ಬರುತ್ತಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆನ್ಸರ್ ಕೊಡಬಹುದು, ಆದರೆ ಹೊಸ ಕಲ್ಪನೆ ಅದರಿಂದ ಕಷ್ಟ ಸಾಧ್ಯ. ಅದು ಕೇವಲ ಮಾನವನಿಂದ ಮಾತ್ರ ಬರುತ್ತದೆ. ಈಗ ಈ ಚಾಟ್ ಜಿಪಿಟಿ, ಕ್ಲೌಡ್ ಎಐ, ಜೆಮಿನಿ ಹೀಗೆ ಅನೇಕ ಟೂಲ್ಗಳು ದಿನನಿತ್ಯದಲ್ಲಿ ನಮಗೆ ಎಷ್ಟೋ ಕೆಲಸಗಳಿಗೆ ಸಹಾಯಕವಾಗಿದೆ. ಆದರೆ ಅದು ಸರಿಯಾದ ರೀತಿಯಲ್ಲಿ ಮತ್ತು ನಿಮಗೆ ಅವಶ್ಯಕ ಇರುವ ರೀತಿಯಲ್ಲಿ ಅದು ನಿಮಗೆ ಸಹಾಯ ಮಾಡಬೇಕಾದ್ರೆ ಅದಕ್ಕೆ ಸರಿಯಾದ ಪ್ರಾಂಪ್ಟ್ ಕೊಡುವುದು ಅಷ್ಟೇ ಮುಖ್ಯ. ಈ ಸರಿಯಾದ ಪ್ರಾಂಪ್ಟ್ಗಾಗಿ ನಿಮ್ಮ ಬಳಿ ಉತ್ತಮ ಕೌಶಲ್ಯ ಹಾಗೂ ಸೃಜನಶೀಲತೆ ಇರುವುದು ಕೂಡ ಬಹುಮುಖ್ಯ. ಐದನೇ ಅಂಶ ಅಡಾಪ್ಟಬಿಲಿಟಿ, ಹೊಂದಿಕೊಳ್ಳುವ ಗುಣ. ಕಾಲ ಬದಲಾಗುತ್ತೆ, ಕೆಲಸದ ರೀತಿನೂ ಬದಲಾಗ್ತದೆ. ಕೋವಿಡ್ ಸಮಯದಲ್ಲಿ ನಮ್ಮ ಶಿಕ್ಷಕರು ಆನ್ಲೈನ್ ಟೀಚಿಂಗ್ ಕಲಿಯಬೇಕಾಯ್ತು. ಅನೇಕರು ಮೊದಲಿಗೆ ಹೆದರಿದ್ರು, ಆದರೆ ನಂತರ ಜೂಮ್, ಗೂಗಲ್ ಮೀಟ್, ಪವರ್ ಪಾಯಿಂಟ್ ಎಲ್ಲ ಕಲಿತು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ರು. ಇದನ್ನೇ ಅಡಾಪ್ಟಬಿಲಿಟಿ ಅಂತಾರೆ. ನಾನು ಕಲಿತಿದ್ದನ್ನ ಅಷ್ಟೇ ನಾನು ಮಾಡೋದು ಅಥವಾ ನಾನು ಮೊದಲು ಹೇಗೆ ಕೆಲಸ ಮಾಡ್ತಿದ್ದೆ ಅದೇ ರೀತಿ ಮಾಡೋದು ಅಂದ್ರೆ ಪ್ರಪಂಚ ಏನು? ಈಗಿನ ಸಮಯದಲ್ಲಂತೂ ಯಾರಿಗೂ ಕಾಯೋದಿಲ್ಲ. ಟೆಕ್ನಾಲಜಿ ಬದಲ ಹಾಗೆ ನಾವು ಅದನ್ನ ಕಲಿತು ನಮ್ಮೊಂದಿಗೆ ಅಳವಡಿಸಿಕೊಳ್ಬೇಕೇ ಹೊರತು ಅದರ ವಿರುದ್ಧ ಹೋದರೆ ಸೋಲು ನಿಶ್ಚಿತ. ಎಷ್ಟೋ ಕಂಪನಿಗಳು ಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳದೆ ಕಾಣದಂತೆ ಹೋದದ್ದನ್ನ ನಾವು ನೋಡಿದ್ದೇವೆ, ನೋಡ್ತಲೇ ಇದ್ದೇವೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಉದ್ಯೋಗಗಳ ಬಗ್ಗೆ ಮಾತನಾಡೋದಾದ್ರೆ ಇಂದು ಹಲವರಿಗೆ ಒಂದು ರೀತಿ ಭಯ ಇದೆ. ಎಐ ಬಂದ್ರೆ ನಮ್ಮ ಕೆಲಸ ಹೋಗುತ್ತಾ ಅಂತ. ಖಂಡಿತವಾಗಿಯೂ ಇಲ್ಲ. ಕೆಲವು ಕೆಲಸಗಳು ಬದಲಾಗ್ತದೆ, ಆದರೆ ಹೊಸ ಅವಕಾಶಗಳು ಕೂಡ ಬರ್ತದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಹಿಂದೆ ಟೈಪ್ ರೈಟರ್ ಆಪರೇಟರ್ ಇದ್ರು, ಕಂಪ್ಯೂಟರ್ ಬಂದ ನಂತರ ಆ ಕೆಲಸ ಕಡಿಮೆ ಆಯ್ತು ನಿಜ,

0: ಕಂಪ್ಯೂಟರ್ ಅನ್ನು ತಮ್ಮ ಟೈಪಿಂಗ್ ಕೆಲಸಕ್ಕೆ ಹೇಗೆ ಬಳಕೆ ಮಾಡಬೇಕು ಎಂಬುದನ್ನ ಕಲಿತವರು ಜೀವನದಲ್ಲಿ ಮುಂದೆ ಹೋದರು. ಹೀಗಾಗಿ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಪ್ರತಿದಿನ ಒಂದು ಗಂಟೆ ಹೊಸದನ್ನು ಕಲಿಬೇಕು. ಕೋಡಿಂಗ್, ಎಐ ಟೂಲ್ಸ್, ಕಮ್ಯುನಿಕೇಷನ್, ಪಬ್ಲಿಕ್ ಸ್ಪೀಕಿಂಗ್, ಎಕ್ಸೆಲ್, ಡಾಟಾ ಅನಾಲಿಸಿಸ್, ಇವಷ್ಟೇ ಅಲ್ಲ, ಇವು ಉದಾಹರಣೆ ಅಷ್ಟೇ. ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗವಾಗುವಂತಹ ಯಾವುದಾದ್ರು ವಿಷಯವನ್ನ ದಿನಕ್ಕೆ ಒಂದು ಗಂಟೆಯಾದರೂ ಕಲಿಯಿರಿ ಮತ್ತು ಅನ್ವೇಷಿಸಿರಿ. ಈ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ, ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಶಿಕ್ಷಕರಿಗೆ ಹೇಳುವುದು ಏನಂದ್ರೆ, ತಂತ್ರಜ್ಞಾನ ಬದಲಾಗುತ್ತಿರುವ ಈ ಕಾಲದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಹಿಂದೆ ಶಿಕ್ಷಕರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು, ಇಂದು ಇನ್ಫಾರ್ಮೇಶನ್ ಎಲ್ರಿಗೂ ಎಲ್ಲ ಕಡೆ ಸಿಗ್ತಾ ಇದೆ. ಅದರಿಂದ ಶಿಕ್ಷಕರು ಮಾರ್ಗದರ್ಶಕರಾಗಬೇಕು, ವಿದ್ಯಾರ್ಥಿಗಳಿಗೆ ಕ್ಯೂರಿಯಾಸಿಟಿ ಬೆಳೆಸಬೇಕು, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಪ್ರಾಕ್ಟಿಕಲ್ ಲರ್ನಿಂಗ್, ಡಿಸಿಷನ್ ಮೇಕಿಂಗ್ ಇದರ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕು. ವಿದ್ಯಾರ್ಥಿಗಳು 100% ಮಾರ್ಕ್ಸ್ ತೆಗೆದುಕೊಳ್ಳೋದಕ್ಕಿಂತ 100% ಕೌಶಲ್ಯವನ್ನು ಹೊಂದೋದು ಬಹಳ ಮುಖ್ಯವಾಗಿದೆ. ಪೋಷಕರಿಗೂ ಒಂದು ಮಾತು, ಇಂದಿನ ಮಕ್ಕಳಿಗೆ ನಾವು ನೀಡಬೇಕಾಗಿದ್ದು ಕೇವಲ ಶಿಕ್ಷಣವಲ್ಲ, ದಿಕ್ಕು, ಮಾರ್ಗದರ್ಶನ, ಅಂಕಗಳಿಗಿಂತ ಕೌಶಲ್ಯಗಳಿಗೆ ಪ್ರಾಮುಖ್ಯತೆಯನ್ನು ನಾವು ನೀಡಬೇಕಾಗ್ತದೆ. ಪ್ರಶ್ನಿಸಲು ಪ್ರೋತ್ಸಾಹಿಸಬೇಕಾಗ್ತದೆ. ಮಕ್ಕಳು ಯಾಕೆ ಅಂತ ಕೇಳಿದಾಗ ಅದನ್ನು ತಡಿಬಾರದು, ಅದು ಅವರ ಚಿಂತನೆಯ ಬೆಳವಣಿಗೆಗೆ ಅಗತ್ಯ ಸಹಾಯವನ್ನು ಮಾಡುತ್ತದೆ. ಯಾವತ್ತೂ ನಾವು ತಂತ್ರಜ್ಞಾನವನ್ನು ಶತ್ರುವನ್ನು ಕಾಣಬಾರದು. ಮೊಬೈಲ್, ಇಂಟರ್ನೆಟ್ ಇವುಗಳನ್ನು ಸರಿಯಾಗಿ ಬಳಸಿದರೆ ಅವುಗಳು ಕೂಡ ಉತ್ತಮ ಶಿಕ್ಷಕರ ಹಾಗೆ ಮಾರ್ಗದರ್ಶನವನ್ನು ಕೊಡುತ್ತದೆ. ಪೋಷಕರೇ, ಮಕ್ಕಳನ್ನು ಟೆಕ್ನಾಲಜಿಯಿಂದ ದೂರ ಮಾಡಬೇಡಿ, ಸರಿಯಾದ ದಿಕ್ಕಿನಲ್ಲಿ ಬಳಸಲು ಮಾರ್ಗದರ್ಶನವನ್ನು ನೀವು ನೀಡಬೇಕಾಗುತ್ತೆ. ಮಕ್ಕಳನ್ನ ಅರ್ಥ ಮಾಡಿಕೊಳ್ಳಿ, ಬೆಂಬಲಿಸಿ. ಪ್ರೀತಿಯ ಕೇಳುಗರೇ, ಕೊನೆಯದಾಗಿ ಹೇಳುವುದಾದರೆ, ತಂತ್ರಜ್ಞಾನ ಎಂದಿಗೂ ನಿಲ್ಲುವುದಿಲ್ಲ, ಅದು ಪ್ರತಿದಿನ ಹೊಸ ಹೊಸ ರೂಪದಲ್ಲಿ ಜನ್ಮ ತಾಳುತ್ತಾನೆ ಇರ್ತದೆ. ಆದರೂ ಒಂದೇ ಸತ್ಯ ನೆನಪಿರಲಿ, ತಂತ್ರಜ್ಞಾನ ಬದಲಾಗುತ್ತೆ, ಆದರೆ ಕಲಿಯುವ ಮನಸ್ಸು ನಮ್ಮನ್ನು ಸದಾ ಮುಂದೆ ಕರೆದೊಯ್ಯುತ್ತದೆ. ಹೀಗಾಗಿ ಹೊಸದನ್ನು ಕಲಿಯಿರಿ, ಭಯ ಬಿಡಿ, ಪ್ರಯತ್ನ ಮಾಡಿ, ಬದಲಾವಣೆಯನ್ನು ಸ್ವೀಕರಿಸಿ. ಇಂದಿನ ವಿದ್ಯಾರ್ಥಿಗಳು, ಯುವಕರು, ಶಿಕ್ಷಕರು ಎಲ್ಲರೂ ಕೌಶಲ್ಯಗಳನ್ನು ಬೆಳೆಸಿಕೊಂಡ್ರೆ ನಮ್ಮ ಸಮಾಜ ಅಭಿವೃದ್ಧಿಯಾಗ್ತದೆ, ದೇಶವು ಅಭಿವೃದ್ಧಿಯಾಗ್ತದೆ ಎಂಬ ಆಶಯದೊಂದಿಗೆ ಈ ಸರಣಿಯ ಇಂದಿನ ವಿಷಯಕ್ಕೆ ಇಲ್ಲಿ ವಿರಾಮ ಕೊಡ್ತಾ ಇದ್ದೇನೆ. ನನಗೆ ಈ ದಿನ ಮಾತನಾಡಲು ಅವಕಾಶ ಕೊಟ್ಟಂತ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೂ ಹಾಗೂ ಶಿವಮೊಗ್ಗದ ಪಿಎಸ್ ಟ್ರಸ್ಟ್ಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ.
1: ಇದುವರೆಗೂ ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಲು ಬೇಕಾದ ನೈಪುಣ್ಯತೆ ಮತ್ತು ಕೌಶಲ್ಯಗಳು, ಈ ಕುರಿತು ಪಿಇಎಸ್ ಐಟಿಎಂನ ಪ್ರಾಂಶುಪಾಲರಾದ ಡಾಕ್ಟರ್ ಸ್ವಾಮಿ ಡಿಆರ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
2: ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಐಎಸ್ಸಿ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317063ಗೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು.
1: ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ಕೆಳಗ್ರೆ ಈ ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್.ಕೆ. ಸೂರ್ಯನಾರಾಯಣ ಅವರ ವೀಣಾವಾದನ ಕೇಳಲಿದ್ದೀರಿ. ಗಂಟೆ 45 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಾಲೂಕು ಮುಗಳಿಯ ಶ್ರೀಮತಿ ನಾಗರತ್ನಮ್ಮ ಮತ್ತು ಸಂಗಡಿಗರಿಂದ ಉತ್ತರ ದೇವಿ ಪದ ಕೇಳುವಿರಿ.

ಕೇಳುಗರಿಗೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾತ್ಮ ಗಾಂಧೀಜಿರವರು ಕಲ್ಕತ್ತಾದಲ್ಲಿ ನಡೆಯಲಿದ್ದ ಕಾಂಗ್ರೆಸ್ ಮಹಾಸಭೆಗೆ ಹೋಗ್ತಾರೆ. ಅಲ್ಲಿನ ಅವ್ಯವಸ್ಥೆ ಇವನ್ನೆಲ್ಲ ನೋಡಿ ದುಃಖಿತರಾಗ್ತಾರೆ. ಆದರೆ ಈ ಸಂಸ್ಥೆಯ ಕಾರ್ಯಗಳನ್ನ ಕಲ್ತ್ಕೋಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಯ ಪದಾಧಿಕಾರಿಗಳೊಂದಿಗೆ ಮಾತನಾಡಿ ಅಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತಾರೆ ಎನ್ನುವಲ್ಲಿಯವರೆಗೆ ಕೇಳ್ತಾ ಇದ್ರಿ. ಇದೇ ಘಟದಿಂದ ಮುಂದುವರಿತಾ ಮಹಾತ್ಮ ಗಾಂಧೀಜಿರವರು ತಮ್ಮ ಆತ್ಮಕಥೆಯಲ್ಲಿ ಬರೆದಿರೋದು ಹೀಗೆ. ಕೊನೆಗೆ ಕಾಂಗ್ರೆಸ್ ಮಹಾಸಭೆ ಪ್ರಾರಂಭವಾಯಿತು. ಭವ್ಯವಾದ ಸಭಾಂಗಣ, ಗಂಭೀರವಾದ ಸಮವಸ್ತ್ರಗಳಿಂದ ರಾರಾಜಿಸುತ್ತಿದ್ದ ಸ್ವಯಂ ಸೇವಕ ದಳದ ವ್ಯೂಹರಚನೆ, ವೇದಿಕೆಯ ಮೇಲೆ ಮಂಡಿಸಿದ್ದ ಹಿರಿಯರು, ಇವರನ್ನೆಲ್ಲ ನೋಡಿ ನಾನು ಆಶ್ಚರ್ಯಚಕಿತನಾದೆನು. ಈ ವಿಶಾಲವಾದ ಸಭೆಯಲ್ಲಿ ನಾನೆಲ್ಲಿ ಎಂದು ನನಗೆ ತೋರಿತು. ಸಭಾಪತಿಗಳ ಭಾಷಣ ಒಂದು ಪುಸ್ತಕವೇ ಆಗಿದ್ದಿತು. ಅದನ್ನು ಮೊದಲಿನಿಂದ ಕೊನೆಯವರೆಗೂ ಓದುವ ಪ್ರಶ್ನೆಯೇ ಇರಲಿಲ್ಲ. ಅಲ್ಲಲ್ಲಿ ಕೆಲವು ಭಾಗಗಳನ್ನು ಮಾತ್ರ ಸಭಾಪತಿಗಳು ಓದಿದರು. ಇದಾದ ಮೇಲೆ ವಿಷಯ ನಿಯಾಮಕ ಸಮಿತಿಯ ಸದಸ್ಯರನ್ನು ಆರಿಸಿದರು. ಗೋಖಲೆಯವರು ನನ್ನನ್ನು ಸಮಿತಿಯ ಸಭೆಗಳಿಗೆ ಕರೆದೊಯ್ದರು. ಸರ್ ಫಿರೋಜ್ ಶಾ ರವರೇನೋ ನನ್ನ ನಿರ್ಣಯವನ್ನು ಸಭೆಯ ಮುಂದೆ ಇಡಲು ಅನುಮತಿ ಕೊಟ್ಟಿದ್ದರು. ಆದರೆ ಇದನ್ನು ವಿಷಯ ನಿಯಾಮಕ ಸಮಿತಿಯ ಮುಂದೆ ಯಾರು ಯಾವಾಗ ಇಡುತ್ತಾರೆ ಎಂಬುದನ್ನು ನಾನು ಯೋಚಿಸುತ್ತಿದ್ದೆನು. ಏಕೆಂದರೆ ಪ್ರತಿಯೊಂದು ನಿರ್ಣಯವನ್ನು ಸಭೆಯ ಮುಂದೆ ಇಟ್ಟಾಗಲೂ ಉದ್ದುದ್ದವಾದ ಭಾಷಣಗಳಾಗುತ್ತಿದ್ದವು. ಸಾಲದುದಕ್ಕೆ ಇಂಗ್ಲಿಶಿನಲ್ಲಿ ಪ್ರತಿಯೊಂದು ನಿರ್ಣಯಕ್ಕೂ ಬೆಂಬಲ ಕೊಡಲು ಒಬ್ಬೊಬ್ಬ ಪ್ರಸಿದ್ಧರಾದ ಮುಖಂಡರಿದ್ದರು. ಈ ಭೇರಿ ನಗಾರಿಗಳ ಮಧ್ಯೆ ನನ್ನ ನಿಶಕ್ತ ಪಿಳ್ಳಂಗೋವಿಯನ್ನು ಕೇಳುವವರಾರು? ರಾತ್ರಿಯಾಗುತ್ತಾ ಬಂದಂತೆ ನನ್ನ ಎದೆ ಡವಡವನೆ ಹೊಡೆದುಕೊಳ್ಳತೊಡಗಿತು. ಸಭೆಯ ಕೊನೆಗೆ ತೆಗೆದುಕೊಳ್ಳುತ್ತಿದ್ದ ನಿರ್ಣಯಗಳನ್ನು ಮಿಂಚಿನ ವೇಗದಲ್ಲಿ ಮುಗಿಸಿಬಿಡುತ್ತಿದ್ದರೆಂಬುದು ನನ್ನ ನೆನಪು. ಎಲ್ಲರೂ ಹೊರಡಲು ಆತುರರಾಗಿದ್ದರು. ಆಗಲೇ ರಾತ್ರಿ 11 ಗಂಟೆಯಾಗಿದ್ದಿತು. ನಾನು ಗೋಖಲೆಯವರನ್ನು ನೋಡಿ ಹೇಳಿದೆನು. ಅವರು ಆಗಲೇ ನನ್ನ ನಿರ್ಣಯವನ್ನು ಓದಿದ್ದರು. ಆದುದರಿಂದ ನಾನು ಅವರು ಕುಳಿತೆಡೆಗೆ ಹೋಗಿ ನೀವು ನನಗೆ ಸಹಾಯ ಮಾಡಬೇಕು ಎಂದು ಹೇಳಿದೆನು. ಅವರು ಹೇಗೆ ಓದಿಸಿಕೊಂಡು ಹೋಗುತ್ತಿದ್ದಾರೆ ನೋಡು, ಆದರೆ ನಿನ್ನ ನಿರ್ಣಯವನ್ನು ಮರೆಯಗೊಡುವುದಿಲ್ಲ ಎಂದರು. ಆ ವೇಳೆಗೆ ಸರ್ ಫಿರೋಜ್ ಶಾ ಮೆಹತಾರವರು ಅಂತೂ ನಮ್ಮ ಕಾರ್ಯ ಮುಗಿಯಿತು ಎಂದರು. ಗೋಖಲೆಯವರು ಇಲ್ಲ ಇಲ್ಲ, ದಕ್ಷಿಣ ಆಫ್ರಿಕಾವನ್ನು ಕುರಿತು ನಿರ್ಣಯ ಇನ್ನೂ ಆಗಿಲ್ಲ, ಮಿಸ್ಟರ್ ಗಾಂಧಿ ತುಂಬಾ ಹೊತ್ತಿನಿಂದ ಕಾಯುತ್ತಿದ್ದಾರೆ ಎಂದು ಕೂಗಿದರು. ಸರ್ ಫಿರೋಜ್ ರವರು ನೀವು ನಿರ್ಣಯವನ್ನು ನೋಡಿದ್ದೀರಾ ಎಂದು ಕೇಳಿದರು. ಹೌದು ಓದಿದ್ದೇನೆ, ಅದು ನಿಮಗೆ ಒಪ್ಪಿಗೆ ತಾನೆ? ನಿರ್ಣಯ ಚೆನ್ನಾಗಿದೆ ಎಂದರು ಗೋಖಲೆಯವರು. ಹಾಗಾದರೆ ಒಳ್ಳೆಯದು, ಗಾಂಧಿ ನಿರ್ಣಯವನ್ನು ಸಭೆಯ ಮುಂದೆ ಇಡು ಎಂದರು. ನಾನು ನಡಗುತ್ತಾ ನಿರ್ಣಯವನ್ನು ಓದಿದೆನು. ಗೋಖಲೆ ಅದನ್ನು ಅನುಮೋದಿಸಿದರು. ಸರ್ವಾನುಮತದಿಂದ ಅಂಗೀಕೃತವಾಗಿದೆ ಎಂದು

ಜನರು ಕೂಗಿದರು. ಅದರ ಮೇಲೆ ಮಾತನಾಡಲು ನಿಮಗೆ 5 ನಿಮಿಷ ಅವಕಾಶವಿದೆ ಗಾಂಧಿ ಎಂದರು ಮಿಸ್ಟರ್ ವಾಚಾ. ಆ ಕ್ರಮದಿಂದ ನನಗೆ ಸಂತೋಷವಾಗಲಿಲ್ಲ. ನಿರ್ಣಯವನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಶ್ರಮ ಪಡಲಿಲ್ಲ. ಪ್ರತಿಯೊಬ್ಬರೂ ಹೊರಡಲು ಆತುರರಾಗಿದ್ದರು. ಗೋಖಲೆಯವರು ನಿರ್ಣಯವನ್ನು ನೋಡಿದ್ದುದರಿಂದ ಇತರರು ಅದನ್ನು ಓದುವುದಾಗಲಿ ಅರ್ಥ ಮಾಡಿಕೊಳ್ಳುವುದಾಗಲಿ ಅವಶ್ಯಕವೆಂದು ಭಾವಿಸಲಿಲ್ಲ. ಪ್ರಾತಃ ಕಾಲ ನನ್ನ ಭಾಷಣವನ್ನು ಕುರಿತು ನಾನು ಯೋಚಿಸುತ್ತಿದ್ದೆ. 5 ನಿಮಿಷಗಳಲ್ಲಿ ನಾನು ಹೇಳುವುದು ತಾನೇ ಏನನ್ನು? ನಾನು ಭಾಷಣವನ್ನೇನೋ ಚೆನ್ನಾಗಿಯೇ ಸಿದ್ಧ ಮಾಡಿಕೊಂಡಿದ್ದೆನು, ಆದರೆ ಶಬ್ದಗಳು ಬಾಯಿಗೆ ಒದಗಿ ಬರಲಿಲ್ಲ. ಭಾಷಣವನ್ನು ಬರೆದು ಓದಬಾರದು, ಅಲ್ಲಿಯೇ ಎದ್ದು ನಿಂತು ತೋರಿದಂತೆ ಮಾತನಾಡಬೇಕು ಎಂದು ನಿಶ್ಚಯಿಸಿಕೊಂಡಿದ್ದೆನು. ಆದರೆ ನಾನು ದಕ್ಷಿಣ ಆಫ್ರಿಕಾದಲ್ಲಿ ಸಂಪಾದಿಸಿದ್ದ ವಾಕ್ ಸೌಲಭ್ಯ ಆ ಗಳಿಗೆಯಲ್ಲಿ ನನ್ನನ್ನು ಬಿಟ್ಟು ಹೋಗಿದ್ದಂತೆ ತೋರಿತು. ನನ್ನ ಠರಾವಿನ ಸಮಯ ಬಂದ ಕೂಡಲೇ ಮಿಸ್ಟರ್ ವಾಚಾ ನನ್ನ ಹೆಸರು ಹಿಡಿದು ಕರೆದರು. ನಾನು ಎದ್ದು ನಿಂತುಕೊಂಡೆನು. ನನ್ನ ತಲೆ ತಿರುಗುತ್ತಿದ್ದಿತು. ನಾನು ಹೇಗೋ ನಿರ್ಣಯವನ್ನು ಓದಿದೆನು. ಪರದೇಶದಲ್ಲಿ ಹೋಗಿ ನೆಲೆಸುವುದನ್ನು ಪ್ರಶಂಸಿಸಿ ಒಬ್ಬರು ಒಂದು ಕವನವನ್ನು ಬರೆದು ಅದರ ಪ್ರತಿಯನ್ನು ಪ್ರತಿನಿಧಿಗಳಿಗೆಲ್ಲ ಹಂಚಿದ್ದರು. ನಾನು ಆ ಪದ್ಯವನ್ನು ಓದಿ ದಕ್ಷಿಣ ಆಫ್ರಿಕಾದಲ್ಲಿ ಹೋಗಿ ನೆಲೆಸಿರುವ ಭಾರತೀಯರ ಕಷ್ಟಗಳ ವಿಷಯವನ್ನೆತ್ತಿದೆನು. ಅದೇ ಗಳಿಗೆಯಲ್ಲಿ ಮಿಸ್ಟರ್ ವಾಚಾ ಗಂಟೆಯನ್ನು ಹೊಡೆದರು. ನಾನು 5 ನಿಮಿಷಗಳು ಮಾತನಾಡಲಿಲ್ಲವೆಂಬುದು ನನಗೆ ಸ್ಪಷ್ಟವಾಗಿದ್ದಿತು. ಇನ್ನೂ 2 ನಿಮಿಷಗಳೊಳಗಾಗಿ ಮುಗಿಸಬೇಕು ಎಂದು ನನ್ನನ್ನು ಎಚ್ಚರಿಸಲು ಗಂಟೆಯನ್ನು ಬಾರಿಸಿದರೆಂಬುದು ನನಗೆ ಗೊತ್ತಾಗಲಿಲ್ಲ. ಇತರರು 1/2 ಗಂಟೆ 1/4 ಗಂಟೆ ಮಾತನಾಡಿದ್ದುದನ್ನು ನಾನು ಕೇಳಿದೆನು. ಆದರೆ ಅವರು ಮಾತನಾಡುವಾಗ ಗಂಟೆಯನ್ನು ಹೊಡೆಯಲಿಲ್ಲ. ನನಗೆ ದುಃಖವಾಯಿತು. ಗಂಟೆಯನ್ನು ಬಾರಿಸಿದ ಕೂಡಲೇ ನಾನು ಕುಳಿತು ಬಿಟ್ಟೆನು. ನನ್ನ ಮಗುವಿನಂತಹ ಸರಳ ಬುದ್ಧಿಗೆ ಆ ಪದ್ಯದಲ್ಲಿ ಸರ್ ಫಿರೋಜ್ ಶಾ ಅವರಿಗೆ ಸರಿಯಾದ ಉತ್ತರವಿದೆ ಎಂದು ತೋರಿತು. ಠರಾವಿನ ಅಂಗೀಕಾರದ ಪ್ರಶ್ನೆಯೇ ಇರಲಿಲ್ಲ. ಆ ಕಾಲದಲ್ಲಿ ಪ್ರೇಕ್ಷಕರಿಗೂ ಪ್ರತಿನಿಧಿಗಳಿಗೂ ವ್ಯತ್ಯಾಸವೇ ಇರಲಿಲ್ಲ. ಪ್ರತಿಯೊಬ್ಬರೂ ಕೈಯೆತ್ತಿ ಠರಾವು ಸರ್ವಾನುಮತದಿಂದ ಅಂಗೀಕೃತವಾಗುತ್ತಿದ್ದವು. ನನ್ನ ಠರಾವಿಗೂ ಇದೇ ಗತಿಯಾಗಿ ನನ್ನ ದೃಷ್ಟಿಯಲ್ಲಿ ಅದರ ಪ್ರಾಮುಖ್ಯತೆ ಮರೆಯಾಯಿತು. ಆದರೆ ಅದು ಕಾಂಗ್ರೆಸ್ಸಿನಲ್ಲಿ ಅಂಗೀಕೃತವಾದ ಸಂಗತಿಯೇ ನನ್ನ ಹೃದಯವನ್ನು ಆನಂದದಿಂದ ತುಂಬಿತು. ಕಾಂಗ್ರೆಸ್ಸಿನ ಸಮ್ಮತಿ ಎಂದರೆ ದೇಶದ ಸಮ್ಮತಿಯ ಮುದ್ರೆ ಎಂದು ತಿಳಿದ ಯಾರಿಗೆ ತಾನೇ ಆನಂದವಾಗದು? ಕೆಳಗ್ರೆ, ಇದುವರೆಗೂ ತಾವೆಲ್ಲ ಮಹಾತ್ಮ ಗಾಂಧೀಜಿರವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಇದರಲ್ಲಿ ಮಹಾತ್ಮ ಗಾಂಧೀಜಿರವರು ಬರೆದಿರುವಂತೆಯೇ ಅವರ ಜೀವನಾನುಭವಗಳನ್ನು ತಿಳಿದುಕೊಳ್ತಾ ಇದ್ರಿ. ಇದು ಇಂದಿನ ಗಾಂಧಿ ಸ್ಮೃತಿ.

ಕೇಳಿದ್ರೆ ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 2:40 ಭಾವಗೀತೆಗಳು, 3:00 ಚಾಟ್ ಶೋ,

ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 6:51 ಕೃಷಿ ರಂಗದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಅಂತರ ಬೆಳೆ ಮತ್ತು ಕಾಡು ಕೃಷಿ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗನೂರಿನ ಪ್ರಗತಿಪರ ಕೃಷಿಕರಾದ ಶ್ರೀ ಟಿವಿ ರುದ್ರೇಶ್ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ.
1: ನಮಸ್ಕಾರ ಕೇಳುಗರೆ, ಚಿತ್ರತರಂಗ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳೆಕೊಪ್ಪ. 1933 ಜನಿಸಿದ ಇವರು ಬಹಳಷ್ಟು ಹೆಸರನ್ನ ಮಾಡಿದ್ದಾರೆ. ಸಂಗೀತ ಪ್ರಯಾಣವನ್ನ ಚಿಕ್ಕ ವಯಸ್ಸಿನಲ್ಲೇ ಆರಂಭಿಸ್ತಾರೆ. ಅವರೇ ಆಶಾ ಭೋಸ್ಲೆ. ಹೌದು, 1950ರ ದಶಕದಲ್ಲಿ ಕೆರಿಯರ್ನ ತುತ್ತ ತುದಿಗೆ ಏರಿದ್ರು. ಕಾಲ ನಂತರದಲ್ಲಿ ಅವರು ಜಾಗತಿಕವಾಗಿ ಅತ್ಯಂತ ಪ್ರಸಿದ್ಧ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಾದ್ರು. ಇವರು ಆಶಲತಾ ದೀನನಾಥ ಮಂಗೇಶ್ಕರ್ 8 ಸೆಪ್ಟೆಂಬರ್ 1933 ಜನಿಸ್ತಾರೆ. ಗೋರ್ ಸಾಂಗ್ಲಿ ರಾಜ್ಯ ಸ್ವತಂತ್ರ ಪೂರ್ವ ಭಾರತದಲ್ಲಿ ತಮಾಷೆಯ ಅಭಿವ್ಯಕ್ತಿಶೀಲ ಮತ್ತು ಗಮನಾರ್ಹವಾಗಿ ಎಂತಹ ಹಾಡಿಗೂ ಹೊಂದಿಕೊಳ್ಳುವ ಧ್ವನಿಯಿಂದ ಅವರು ಹೆಸರುವಾಸಿಯಾಗ್ತಾರೆ. ಇನ್ನು ಅವರ ಅಸಾಧಾರಣ ವೃತ್ತಿ ಜೀವನದ ಉದ್ದಕ್ಕೂ ಅವರು ಬಹುಭಾರತೀಯ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಶಾಸ್ತ್ರೀಯ, ಗಜಲ್, ಕ್ಯಾಬರೆ, ಪಾಪ್ ಮತ್ತು ಜಾನಪದ ಪ್ರಕಾರಗಳ ನಡುವೆ ಸಾಲೀಸಾಗಿ ಹಾಡುತ್ತಾ ದೊಡ್ಡ ಸ್ಟಾರ್ ಆಗ್ತಾರೆ. ಪ್ರಮುಖ ಸಂಯೋಜಕರು ಮತ್ತು ಚಲನಚಿತ್ರ ನಿರ್ಮಾಪಕರೊಂದಿಗಿನ ಅವರ ಸಹಯೋಗವು ಹಿಂದಿ ಸಿನಿಮಾದ ಕೆಲವು ಸ್ಮರಣೀಯ ಹಾಡುಗಳು ಹುಟ್ಟುವಂತೆ ಮಾಡುತ್ತೆ. ಇನ್ನ ಅವರ ಕೊಡುಗೆಗಳನ್ನ ವ್ಯಾಪಕವಾಗಿ ಗುರುತಿಸಲಾಗುತ್ತೆ. ಅವರು ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮತ್ತು ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮ ವಿಭೂಷಣವನ್ನ ಪಡೀತಾರೆ. ಇನ್ನು 2011 ಅವರು ಸಂಗೀತ ಇತಿಹಾಸದಲ್ಲಿ ಹೆಚ್ಚು ರೆಕಾರ್ಡಿಂಗ್ ಮಾಡಿದ ಕಲಾವಿದೆ ಎಂದು ಗಿನ್ನೆಸ್ ವಿಶ್ವ ದಾಖಲೆಗಳಿಂದ ಗುರುತಿಸಲ್ಪಡ್ತಾರೆ. ಅವರ ಬಗ್ಗೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ಅವರು ನಮ್ಮ ಕನ್ನಡದಲ್ಲಿ ಆಡದಂತಹ ಕೇವಲ 3 ಹಾಡುಗಳ ಪೈಕಿ ಯಾಕೋ ಏನೋ ಜಾರಿ ಜಾರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಹಾಡು ಕೇಳಿ ಆನಂದಿಸಿ.

0: ஜாரி ஜாரி வேளத்தை தீ மாட்டங்க வாங்கு, ஜாரி ஜாரி வேளத்தை தீ மாட்டங்க வாங்கு.
1: இன்னும் நந்தரத வருஷங்களையும் சக ಭೋಸ್ಲೆ ಸಂಗೀತದೊಂದಿಗೆ ಸಂಪರ್ಕ ಹೊಂದಾರೆ. ಇನ್ನು ಪ್ರದರ್ಶನಗಳನ್ನ ಸಹ ಬಹಳಷ್ಟು ನೀಡ್ತಾರೆ. ಕಿರಿಯ ಕಲಾವಿದರಿಗೆ ಸ್ಫೂರ್ತಿ ನೀಡ್ತಾಲೇ ಇರ್ತಾರೆ. ಅವರ ಪ್ರಭಾವವು ಹಿನ್ನೆಲೆ ಗಾಯನವನ್ನ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸುತ್ತೆ. ಭಾರತೀಯ ಸಂಗೀತದಲ್ಲಿ ಮಹಿಳಾ ಧ್ವನಿಯ ಪಾತ್ರ ಮತ್ತು ವ್ಯಾಪ್ತಿಯನ್ನ ಮರು ವ್ಯಾಖ್ಯಾನಿಸುತ್ತೆ. ದಿಲ್ ಚೀಜ್ ಕ್ಯಾ ಹೇ ನಂತಹ ಭಾವಪೂರ್ಣ ಗಜಲ್ಗಳಿಂದ ಪಿಯತು ಅಪ್ತು ಆಜಾ ನಂತಹ ಉತ್ಸಾಹಭರಿತ ಹಾಡುಗಳವರೆಗೆ ಅವರ ಬಹುಮುಖ ಪ್ರತಿಭೆಗೆ ಸಾಟಿಯೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಮೇರಾ ಕುಚ್ ಸಾಮಾನ್ ಮತ್ತು ಚುರಾ ಲಿಯಾ ಹೇ ತುಮ್ನೆ ಈ ತರ ಹಾಡುಗಳು ಎವರ್ ಗ್ರೀನ್ ಅಂತಾನೆ ಹೇಳ್ಬೋದು. ಇನ್ನು 2026 ಆಶಾ ಭೋಸ್ಲೆ ಅವರ ನಿವ್ವಳ ಮೌಲ್ಯವು ಸುಮಾರು 100 ಕೋಟಿ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. ಇದು ಅವರನ್ನ ಭಾರತದ ಟಾಪ್ 10 ಶ್ರೀಮಂತ ಮಹಿಳಾ ಗಾಯಕಿಯರಲ್ಲಿ ಒಬ್ಬರನ್ನಾಗಿಸುತ್ತೆ. ಇನ್ನು ಕೆಲವು ವರದಿಗಳ ಪ್ರಕಾರ ಅವರ ಒಟ್ಟು ಸಂಪತ್ತು 200-250 ಕೋಟಿಗಳ ನಡುವೆ ಇರಬಹುದು ಅಂತ ಕೂಡ ಹೇಳಲಾಗುತ್ತೆ. ಅವರ ಆದಾಯದ ಮೂಲಗಳು ಸಂಗೀತವನ್ನ ಮೀರಿ ವಿಸ್ತರಿಸಿದೆ. ಅವರು ದುಬೈ, ಅಬುಧಾಬಿ, ಬಹ್ರೇನ್, ಕುವೈತ್ ಮತ್ತು ಯುಕೆಗಳಲ್ಲಿ ಮಳಿಗೆಗಳನ್ನ ಹೊಂದಿರುವ ಆಶಾಸ್ ಎಂಬ ವರ್ಲ್ಡ್ ರೆಸ್ಟೋರೆಂಟ್ ಚೈನ್ ಅನ್ನ ಯಶಸ್ವಿಯಾಗಿ ನಿರ್ಮಿಸುತ್ತಾರೆ. ಒಬ್ಬ ಮಹಿಳೆ ಇಷ್ಟೆಲ್ಲ ಸಾಧನೆ ಮಾಡ್ತಾಳೆ ಅಂತ ಹೇಳಿದ್ರೆ ಬೇರೆ ಮಹಿಳೆಯರಿಗೆ ಆಕೆ ಸ್ಫೂರ್ತಿಯೇ ಹೌದು. ಇನ್ನು ಗಾಯನದ ಜೊತೆಗೆ ಉದ್ಯಮಿಯೂ ಆಗಿದ್ದ ಆಶಾ ಭೋಸ್ಲೆ ವಿದೇಶಿಗಳಲ್ಲೂ ಇತ್ತು ಇವರ ಬಿಸ್ನೆಸ್ಗೆ ಡಿಮ್ಯಾಂಡ್ ಅಂತಾನೆ ಹೇಳ್ಬೋದು. ಹೌದು, ಅವರು ಮುಂಬೈ ಮತ್ತು ಪುಣೆಯಲ್ಲಿ ಪೆಧಾರ್ ರಸ್ತೆಯಲ್ಲಿರ್ತಕ್ಕಂತ ಅವರ ಪ್ರಸಿದ್ಧ ನಿವಾಸ, ಪ್ರಭು ಕುಂಜ್ ಸೇರಿದಂತೆ ಅನೇಕ ಆಸ್ತಿಗಳನ್ನ ಹೊಂದಿದ್ದಾರೆ. ಅವರ ರಿಯಲ್ ಎಸ್ಟೇಟ್ ಆಸ್ತಿ ಕೇವಲ 80-100 ಕೋಟಿ ರೂಪಾಯಿ ಮೌಲ್ಯದಾಗಿದೆ ಅಂತ ವರದಿಗಳು ಸಹ ಸೂಚಿಸುತ್ತೆ. ಅಂದ್ರೆ ಒಬ್ಬ ಗಾಯಕಿ, ಒಬ್ಬ ಹೆಣ್ಣು ಮಗಳು ಇಷ್ಟೆಲ್ಲ ಹೆಸರನ್ನ ಮಾಡಿ, ಆಸ್ತಿ ಪಾಸ್ತಿಯನ್ನ ಮಾಡಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ ಅಂದ್ರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಈಕೆ ಸ್ಫೂರ್ತಿ ಅಂತಾನೆ ಹೇಳಬಹುದು. ಇನ್ನು ಆಶಾ ಭೋಸ್ಲೆ ಭಾರತೀಯ ಚಿತ್ರರಂಗದ ಪ್ರಮುಖ ಹಿನ್ನೆಲೆ ಗಾಯಕಿ. ಸುಮಾರು 60 ದಶಕಗಳ ತಮ್ಮ ಗಾಯನ ಜೀವನದಲ್ಲಿ ಸಾವಿರಾರು ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಇವರು ಲತಾ ಮಂಗೇಶ್ಕರ್ ಅವರ ಸಹೋದರಿ. ಮಹಾರಾಷ್ಟ್ರದ ಸಾಂಗಲಿಯಲ್ಲಿ ಪಂಡಿತ ದೀನನಾಥ ಮಂಗೇಶ್ಕರ್ ಅವರಿಗೆ ಜನಿಸ್ತಾರೆ. ಶಾಸ್ತ್ರೀಯ ಸಂಗೀತದಿಂದ ಹಿಡಿದು ಮಾಡರ್ನ್ ಸಂಗೀತದವರೆಗೆ ಎಲ್ಲ ಬಗೆಯ ಗೀತೆಗಳನ್ನ ಹಾಡಿದ್ದಾರೆ. ಕನ್ನಡ, ಅಸಾಮಿ, ಹಿಂದಿ, ಉರ್ದು, ತೆಲುಗು, ಮರಾಠಿ, ಬಂಗಾಳಿ, ಗುಜರಾತಿ, ಪಂಜಾಬಿ, ತಮಿಳು, ಇಂಗ್ಲಿಷ್, ರಷ್ಯನ್, ಜೇಕ್, ನೇಪಾಳಿ, ಹಾಗೆ ಮಲಯಾಳಂ, ಹೀಗೆ ಮುಂತಾದ ಭಾಷೆಗಳಲ್ಲಿ ಹಾಡಿ ದಾಖಲೆಯನ್ನ ಮಾಡಿದ್ದಾರೆ. ಸುಮಾರು 12,000ಕ್ಕಿಂತ ಹೆಚ್ಚು ಗೀತೆಗಳನ್ನ ಇವರು ಹಾಡಿದ್ದಾರೆ. ಇನ್ನು ಮೇರಾ ಸೋನಾರೆ, ಎಲ್ಲಾ 3 ಬಾಲಿವುಡ್ನ ಮತ್ತೊಂದು ಪ್ರಸಿದ್ಧ ಗಾಯಕ ರಫಿ ಅವರೊಂದಿಗಿನ ಜೋಡಿ ಹಾಡುಗಳಂತಾನೆ ಹೇಳ್ಬೋದು. ಆ ದಿನದ ಅಬ್ಬರದ ಹಾಡು ಇದು. ಚಲನಚಿತ್ರ ನಟ ಶಮಿ ಕಪೂರ್ ಒಂದ್ಸಲ ಹೇಳಿದ್ರು, ಒಂದ್ ವೇಳೆ ನನಗಾಗಿ ಹಾಡಲು ಮೊಹಮ್ಮದ್ ರಫಿ ಇಲ್ಲದೇ ಇದ್ದಿದ್ರೆ ಈ ಕೆಲಸ ಮಾಡೋದಕ್ಕೆ ಆಶಾ ಭೋಸ್ಲೆ ಅವರನ್ನ ಆರಿಸಿಕೊಳ್ತಿದ್ದೆ. ಆರ್ ಡಿ ಬರ್ಮನ್ನ ಸಹಭಾಗಿತ್ವದೊಂದಿಗಿನ ಆಶಾ ಅವರ ಸಹಭಾಗಿತ್ವವು 1970ರ ದಶಕದಲ್ಲಿ ಅನೇಕ ಜನಪ್ರಿಯ ಹಾಡುಗಳ ನಿರ್ಮಾಣವನ್ನ ಮಾಡುತ್ತೆ ಮತ್ತು ಇದು ಮುಂದೆ ಮದುವೆಗೂ ಸಹ ಕಾರಣ ಆಗುತ್ತೆ. 1960 ಮತ್ತು 1970ರ ದಶಕಗಳಲ್ಲಿ ಇವರು ಬಾಲಿವುಡ್ನ ಅತ್ಯಂತ ಪ್ರಸಿದ್ಧ ನರ್ತಕಿ ಹೆಲೆನ್ ಹಾಡುಗಳಿಗೆ ಧ್ವನಿಯಾಗ್ತಾರೆ. ಅವರ ಧ್ವನಿ ಮುದ್ರಣ ಕಾರ್ಯಕ್ರಮಗಳಿಗೆ ಹೆಲೆನ್ ಹಾಜರಾದ್ರೆ ಅದರಿಂದ ಅವರ ಹಾಡನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಅದಕ್ಕೆ ತಕ್ಕಂತೆ ನೃತ್ಯದ ಹಂತಗಳನ್ನ ಯೋಜಿಸಬಹುದು ಅಂತ ಕೂಡ ಹೇಳಲಾಗತ್ತೆ. ಈಗ ಹೇಳದೆ ಕಾರಣ ಇವರು ಹಾಡಿರ್ತಕ್ಕಂತ ಹಾಡು 3ನೇ ಹಾಡು ಮತ್ತೆ ಮುಂಗಾರು 2010ರಲ್ಲಿ ಬಿಡುಗಡೆ ಆದಂತಹ ಚಿತ್ರದ ಜನಪ್ರಿಯ ಹಾಡು. ಕೇಳಿ ಆನಂದಿಸಿ.

ಇನ್ನು ಆಶಾ ಭೋಸ್ಲೆ ಹೆಲೆನ್ರ ಕೆಲವು ಪ್ರಸಿದ್ಧ ಹಾಡುಗಳು ಪಿಯತು ಅಪ್ತು ಆಜಾ, ಇದು ಗಾರ್ವಾನ್ ಚಿತ್ರದ ಹಾಗೆ, ಓ ಹಸೀನಾ ಜುಲೋನ್ ವಾಲಿ ಹಾಗೆ, ತ್ರಿಸಿ ಮಂಜಿಲ್ ಮತ್ತು ಏ ಮೇರಾ ದಿಲ್ ಡಾನ್ ಚಿತ್ರದ್ದು ಹಾಗೆ. 1980 ದಶಕದ ವೇಳೆಗೆ ಆಶಾ ಭೋಸ್ಲೆ ಕ್ಯಾಬರೆ ಗಾಯಕಿ ಮತ್ತು ಪಾಪ್ ಕ್ರೂನರ್ ಎಂದು ಸ್ಥಿರವಾದ ಗುರುತ್ವವನ್ನ ಪಡೆದುಕೊಳ್ತಾರೆ. ಇನ್ನು ರೇಖಾ ನಟಿಸಿದ ಉಮ್ರಾವೋ ಜಾನ್ ಚಿತ್ರದಲ್ಲಿ ದಿಲ್ ಚೀಸ್ ಕ್ಯಾ ಹೇ, ಇನ್ ಆಂಕೋ ಮೇ ಮಸ್ತಿ ಕೇ, ಏ ಕ್ಯಾ ಜಗಾ ಹೇ ದೋಸ್ತೋ ಮತ್ತು ಜುಸ್ತುಬ್ ಜಿಸ್ಕೀತಿಗಳಂತಹ ಗಜಲ್ಗಳನ್ನ ಹಾಡೋದ್ರ ಮೂಲಕ ಅವರು ತನ್ನ ಬಹುಮುಖ ಸಾಮರ್ಥ್ಯವನ್ನ ದೃಢಪಡಿಸ್ತಾರೆ. ಸಂಗೀತ ನಿರ್ದೇಶಕ ಖಯಾಮ್ ಆಶಾರ ಹಾಡುವ ಪಿಚ್ ಅನ್ನ ಅರ್ಧ ನೋಟ್ನಷ್ಟು ಕಡಿಮೆ ಮಾಡ್ತಾರೆ. ಆಶಾ ತಾನು ಅಷ್ಟು ವಿಭಿನ್ನವಾಗಿ ಹಾಡಬಲ್ಲೇನಾ ಎಂದು ಆಶ್ಚರ್ಯ ಚಕಿತಲಾಗ್ತಾರೆ. ಈಗ ಅವರಿಗಾಗಿ ನಮ್ಮ ಕನ್ನಡದ ಅತ್ಯಂತ ಸುಮಧುರ ಗೀತೆ, ಕಸ್ತೂರಿ ನಿವಾಸ ಚಿತ್ರದಿಂದ ಆಡಿಸಿದಾತ ಬೇಸರ ಮೂಡಿ ಇಶೋಕ ಗೀತೆ ಕೇಳಿ ಆನಂದಿಸಿ.

ಇನ್ನು ಗಜಲ್ಗಳು ಅವಳಿಗೆ ತನ್ನ ವೃತ್ತಿ ಜೀವನದ ಮೊದಲ ರಾಷ್ಟ್ರೀಯ ಪ್ರಶಸ್ತಿಯನ್ನ ತಂದುಕೊಡುತ್ತೆ. ಕೆಲವು ವರ್ಷಗಳ ನಂತರ ಇಜಾಯತ್ ಚಿತ್ರದ ಮೇರಾ ಕುಚ್ ಸಾಮಾನ್ ಹಾಡಿಗಾಗಿ ಅವರು ಮತ್ತೊಂದು ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ. ಇನ್ನು 1995 62 ವರ್ಷ ವಯಸ್ಸಿನ ಆಶಾ ಭೋಸ್ಲೆ ರಂಗಿಲಾ ಚಿತ್ರದಲ್ಲಿ ಕಿರಿಯ ನಟಿ ಊರ್ಮಿಳಾ ಮಾತೋಂಡ್ಕರ್ ಅವರಿಗೆ ಹಿನ್ನೆಲೆ ಗಾಯನವನ್ನ ನೀಡುತ್ತಾರೆ. ಅವಳಿಂದ ಹಾಡಲ್ಪಟ್ಟ ತನ್ಹಾ ತನ್ಹಾ ಮತ್ತು ರಂಗಿಲಾರೆಗಳಂತಹ ಧ್ವನಿವಾಹಿನಿ ವಿಶೇಷ ಗುಣಲಕ್ಷಣ ಹಾಡುಗಳಿಗೆ ಸಂಗೀತ ರಚನೆಯನ್ನ ಸಂಗೀತ ನಿರ್ದೇಶಕರಾದ ಎಆರ್ ರೆಹಮಾನ್ ಅವರಿಂದ ನೀಡಲಾಗುತ್ತೆ. ಇನ್ನು ಅವರೊಂದಿಗೆ ಇನ್ನು ಅನೇಕ ಹಾಡುಗಳನ್ನ ರಚನೆಯನ್ನ ಸಹ ಮಾಡಿದ್ದಾರೆ. ಇನ್ನು ತಡವಾಗಿ 2005 72 ವರ್ಷದ ವಯಸ್ಸಿನ ಆಶಾ ಭೋಸ್ಲೆ ತಮಿಳು ಚಿತ್ರ ಚಂದ್ರಮುಖಿಗಾಗಿ ಹಾಡಿದ ಹಾಡುಗಳು ಮತ್ತು ಸಲ್ಮಾನ್ ಖಾನ್ ಅಭಿನಯಿಸಿದ ಲಕ್ಕಿ ಚಿತ್ರಕ್ಕಾಗಿ ಹಾಡಿದ ಪಾಪ್ ಗಾಯನಗಳು ಅತ್ಯಂತ ಹೆಚ್ಚಿನ ಮಾರಾಟವನ್ನ ಕಂಡ ಧ್ವನಿ ಮುದ್ರಣಗಳಾಗ್ತವೆ. ಇನ್ನು ಭೋಸ್ಲೆ ಅವರಿಂದ ಹಾಡಲ್ಪಟ್ಟ ಇತರ ಕೆಲವು ತಮಿಳು ಹಾಡುಗಳಂದ್ರೆ ಓಯ್ ಬಟರ್ಫ್ಲೈ, ಹಾಗೆ ಸೆಪ್ಟೆಂಬರ್ ಮಾಧವ್ ಮತ್ತು ವೆನಿಲಾ ವೆನಿಲಾ, ಹಾಗೆ ಅಕ್ಟೋಬರ್ 2004, ಹಾಗೆ 1966-2002 ಬಿಡುಗಡೆಯಾದಂತಹ ಆಲ್ಬಮ್ಗಳಿಗೆ ಮತ್ತು ಬಾಲಿವುಡ್ ಚಿತ್ರಗಳಿಗೆ ಭೋಸ್ಲೆ ಅವರಿಂದ ಹಾಡಲ್ಪಟ್ಟ ಹಾಡುಗಳ ಸಂಕಲನ ಆಲ್ಬಮ್ ದಿ ವೆರಿ ಬೆಸ್ಟ್ ಆಫ್ ಆಶಾ ಭೋಸ್ಲೆ ದಿ ಕ್ವೀನ್ ಆಫ್ ಬಾಲಿವುಡ್ ನ ಮುದ್ರಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಈಗ ಅವರಿಗಾಗಿ ಅಮೆರಿಕ ಅಮೆರಿಕ ಚಿತ್ರದಿಂದ ಯಾವ ಮೋಹನ ಮುರಳಿ ಕರೆಯಿತು ಈ ಗೀತೆ ಕೇಳಿ ಆನಂದಿಸಿ.

ಇನ್ನು ದಕ್ಷಿಣ ಭಾರತೀಯ ಚಲನಚಿತ್ರ ರಂಗದ ಧೀಮಂತ ಸಂಗೀತಕಾರ ಇಳಿಯರಾಜ ಅವರೊಂದಿಗೆ 1980ರ ದಶಕದಲ್ಲಿ ಮೊದಲಿಗೆ ಮುಂಡ್ರು ಪಿರೈ ಚಿತ್ರದ ಹಾಡುಗಳನ್ನು ಹಾಡ್ತಾರೆ. ಅವರ ಜೋಡಿಯು 1980ರ ದಶಕದ ಕೊನೆಯಾರ್ಧದಲ್ಲಿ ಹಾಗೂ 1990ರ ದಶಕದ ಮೊದಲ ಭಾಗದಲ್ಲಿ ಮುಂದುವರಿಯುತ್ತೆ. ಈ ಸಮಯದ ಗಮನೀಯ ಹಾಡುಗಳು ಅಂತ ಹೇಳಿದ್ರೆ ಶೆನ್ಬಾಘಮೆ, ಹಾಗೆ 2000ರಲ್ಲಿ ಆಶಾ ಅವರು ಇಳಿಯರಾಜ ಕಮಲ್ ಹಾಸನ್ ಅಭಿನಯದ ರಾಜಕೀಯ ಚಿತ್ರ ಹೇ ರಾಮ್ನ ಶೀರ್ಷಿಕೆ ಹಾಡನ್ನ ಹಾಡ್ತಾರೆ. ಇನ್ನ ಜನ್ಮೋಕಿ ಜ್ವಾಲಾದಲ್ಲಿ ಗಜಲ್ ಹಾಡುಗಾರ ಹರಿಹರ ಅವರೊಂದಿಗೆ ಹಾಡ್ತಾರೆ. ಇನ್ನು ಆಶಾ ಕನ್ನಡದಲ್ಲಿ ಹಾಡಿದ ಹಾಡು ಅಂತ ಹೇಳಿದ್ರೆ ಯಾಕೋ ಏನು ಸೆರಗು ಎಂಬ ಹಾಗೆ 1967ರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ್ದು. ಈ ಚಿತ್ರದ ಸಂಗೀತ ನಿರ್ದೇಶಕರಾದ ಲಕ್ಷ್ಮಣ್ ಬರ್ಲೇಕರ್ ಅವರು ಇದೇ ಚಿತ್ರದಲ್ಲಿ ಲತಾ ಹಾಗೆ ಉಷಾ ಮಂಗೇಶ್ಕರ್ ಅವರಿಂದಲೂ ಹಾಡಿಸ್ತಾರೆ. ಇನ್ನ ವೈಜಯಂತಿಮಾಲಾ ಅವರ ಮೊದಲ ಕನ್ನಡ ಚಿತ್ರ ಆಗಿದ್ದು ಆಶಾ ನಿರಾಶಾ ಚಿತ್ರದಲ್ಲೂ ಆಶಾ ಅವರು ಹಾಡಿದ್ರು. ಆದ್ರೆ ಕಾರಣಾಂತರಗಳಿಂದ ಚಿತ್ರ ಬಿಡುಗಡೆಯೇ ಆಗ್ಲಿಲ್ಲ. ಇದಾದ ಬಳಿಕ ದೂರದ ಬೆಟ್ಟ ಚಿತ್ರದಲ್ಲಿ ಜಿ ಕೆ ವೆಂಕಟೇಶ್ ಅವರ ಸ್ವರ ಸಂಯೋಜನೆಯಲ್ಲಿ ಸವಾಲು ಹಾಕಿ ಸೋಲಿಸಿ ಎಲ್ಲರ ಎಂಬ ಹಾಡನ್ನ ಸಹ ಹಾಡಿದ್ದಾರೆ. ಇನ್ನು ಅದಾದ ಮೇಲೆ ಆಶಾ ಮತ್ತೆ ಹಾಡಿತು 2010ರ ಮತ್ತೆ ಮುಂಗಾರು ಚಿತ್ರದ ಹೇಳದೆ ಕಾರಣ ಹೋದಿಯ ಎಂಬ ದುಃಖ ತುಂಬಿದ ಹಾಡು. ಈಗ ಇವರಿಗಾಗಿ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ನಗುವ ನಯನ, ಈ ಗೀತೆ ಕೇಳಿ ಆನಂದಿಸಿ.

0: ಇನ್ನು ಇಷ್ಟೆಲ್ಲ ಅತ್ಯದ್ಭುತ ಹಾಡುಗಳನ್ನ ನೀಡಿದ ಆಶಾ ಭೋಸ್ಲೆ ಅವರು ಇಂದು ನಮ್ಮೊಂದಿಗೆ ಇಲ್ಲ. ಆಶಾ ಭೋಸ್ಲೆ ಅವರು 18 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಫಿಲ್ಮ್ ಫೇರ್ ಪ್ರಶಸ್ತಿಗೆ ನಾಮ ನಿರ್ದೇಶನಗೊಂಡಿದ್ದು ಅದರಲ್ಲಿ 7 ಬಾರಿ ಪ್ರಶಸ್ತಿಯನ್ನ ಗಳಿಸುತ್ತಾರೆ. ಅವರು ತಮ್ಮ ಮೊದಲ 2 ಪ್ರಶಸ್ತಿಗಳನ್ನ 1967 ಹಾಗೂ 1968 ಪಡೆದುಕೊಳ್ತಾರೆ. ಆಗಿನ್ನು ಲತಾ ಮಂಗೇಶ್ಕರ್ ಅವರು ಪ್ರಶಸ್ತಿಗಳನ್ನ ಸ್ವೀಕರಿಸ್ತಾ ಇದ್ರು. ಇನ್ನು 1979 ಪ್ರಶಸ್ತಿ ಸ್ವೀಕರಿಸಿದ ನಂತರ ಭೋಸ್ಲೆ ಅವರು ತಮ್ಮ ಅಕ್ಕನೊಂದಿಗೆ ಸ್ಪರ್ಧಿಸುತ್ತಾರೆ ಹಾಗೂ ಆಕೆಯ ಹೆಸರನ್ನ ನಾಮ ನಿರ್ದೇಶನಕ್ಕೆ ಸೂಚಿಸಬಾರದೆಂದು ವಿನಂತಿಸಿಕೊಳ್ತಾರೆ. ಆದಾಗ್ಯೂ ಭೋಸ್ಲೆ ಅವರಿಗೆ ಅಲ್ಲಿವರೆಗೆ ಹಲವಾರು ಪ್ರಶಸ್ತಿಗಳನ್ನ ಗಳಿಸಿಕೊಂಡಿದ್ದಾರೆ. ಅಲ್ಕಾ ಯಾಜ್ಞಿಕ್ ಅವರ ಸ್ಪರ್ಧಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಅವರು ಸಹ ಬಹಳಷ್ಟು ಪಾಪ್ ಸಾಂಗ್ ಗಳನ್ನ ಹಾಡಿದ್ದಾರೆ. ಅನಂತರದಲ್ಲಿ 1996 ರಂಗೀಲಾ ಚಿತ್ರಕ್ಕಾಗಿ ವಿಶೇಷ ಪ್ರಶಸ್ತಿ ಲಭಿಸುತ್ತೆ. 2001 ಜೀವಮಾನದ ಸಾಧನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಇವರಿಗೆ ಲಭಿಸುತ್ತೆ. ಕನ್ನಡದಲ್ಲಿ 3 ಹಾಡುಗಳನ್ನ ಹಾಡಿದ್ದಾರೆ. ಬಹಳಷ್ಟು ಹಿಂದಿ ಗೀತಗಳಾಗಿರ್ಬೋದು, ತಮಿಳು, ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದ್ದಾರೆ. ಸಾಕಷ್ಟು ಸಂಗೀತವನ್ನ ಆಲಿಸುವ ಅಭಿಮಾನಿಗಳಿಗೆ ಇವರು ಸದಭಿರುಚಿಯ ಹಾಡುಗಳನ್ನ ನೀಡಿದ್ದಾರೆ. ಸುಮಾರು 12,000 ಅಧಿಕ ಹಾಡುಗಳನ್ನ ನೀಡಿದ್ದಾರೆ. ಇವರು ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಹುಟ್ಟಿ ಬರಲಿ, ಮತ್ತಷ್ಟು ಹಾಡುಗಳನ್ನ ಹಾಡ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಹೌದು, ಇದಾಗಿತ್ತು ಇವತ್ತಿನ ಚಿತ್ರತರಂಗ. ಸದಾ ಕೇಳ್ತಾರಿ ಭದ್ರಾವತಿ ಆಕಾಶವಾಣಿ.
1: ಇದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ ಪ್ರಸಾರವಾಯಿತು. ನಿರ್ವಹಣೆ ಎಸ್ ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

ಕೆಳಗಡೆ ಸಿನಿತರಂಗ ಕಾರ್ಯಕ್ರಮದಲ್ಲಿ ಆಶಾ ಭೋಸ್ಲೆ ಅವರ ಕುರಿತಾಗಿ ಮಾಹಿತಿ ನೀಡಿದವರು ರಾಣಿ ಬಾಳೆಕೊಪ್ಪ. ಹಾಗಿದ್ರೆ ನಮ್ಮ ಕೇಳುಗರು ಸಾಕಷ್ಟು ಸಂದೇಶಗಳನ್ನ ಕಳಿಸಿರ್ತಾರೆ, ಅದರ ಕಡೆ ಕೂಡ ಗಮನ ಕೊಡೋಣ. ಶುಕ್ರವಾರದ ವಂದನೆಗಳು ಮೇಡಮ್, ಹೆಲ್ತ್ ಟಿಪ್ಸ್ ಚಿತ್ರಗೀತೆ ಮಿಕ್ಸ್ ಮೆಲೋಡಿ ಚೆನ್ನಾಗಿ ಮೂಡ್ ಬಂತು ಅಂತ ಹೇಳಿ ಶ್ರೀಶೈಲ ಕುಮಾರ್ ಎಆರ್ ಲೇಔಟ್ ಶಿವಮೊಗ್ಗದಿಂದ ಕಳಿಸ್ತಾ ಇದ್ದಾರೆ. ಹಾಗೆ ರೂಪ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸ್ತಾರೆ. ಬೆಳಗಿನ ಶುಭೋದಯ ವಿದ್ಯಾಕಾರಂತ್ ಮೇಡಮ್, ವಿಶ್ವ ಪರಿಸರ ದಿನದ ಶುಭಾಶಯಗಳು. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು ಮೇಡಮ್ ಅಂತ ಹೇಳಿದ್ರೆ, ಗುಡ್ ಮಾರ್ನಿಂಗ್ ಅಂತಾರೆ ಸಲ್ಮ ಟೀಚರ್ ತರೀಕೆರೆಯಿಂದ, ಸೂಪರ್ ಸಾಂಗ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ. ವಿಶ್ವ ಪರಿಸರ ದಿನದ ಶುಭಾಶಯಗಳು ಮೇಡಮ್, ಸುಮಧುರವಾದ ಮಾಹಿತಿ ಮತ್ತು ಹಾಡುಗಳು, ಅದ್ಭುತ, ಧನ್ಯವಾದಗಳು ಅಂತ ಹೇಳಿ ಪದ್ಮಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಧನ್ಯವಾದಗಳು ಅಂತ ಕೂಡ ಕಳಿಸ್ತಾ ಇದ್ದಾರೆ. ಹಾಗೆ ಶುಭ ಮುಂಜಾನೆ ಆಕಾಶವಾಣಿ, ಬೆಳಿಗ್ಗೆ ಪ್ರಸಾರವಾದ ಭಕ್ತಿಗೀತೆಗಳು ಹಾಗೂ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಚೆನ್ನಾಗಿತ್ತು, ನಂತರ ಪ್ರಸಾರವಾದ ಎಲ್ಲ ಚಿತ್ರಗೀತೆಗಳು ಚೆನ್ನಾಗಿದ್ವು. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು, ಮರಗಳನ್ನ ಬೆಳೆಸಿ ಮಳೆಯನ್ನ ಪಡೆಯಿರಿ, ನಾಡಿನ ಜೀವ ಉಳಿಸಿ ಅಂತ ಹೇಳ್ತಾರೆ ಮಂಜುನಾಥ ಲಕ್ಷ್ಮಿ ಸೈಕಲ್ ಶಾಪ್ ಜನ್ನಾಪುರದಿಂದ. ಹಾಗೆ ಶುಭೋದಯ ಮೇಡಮ್, ವಿಶ್ವ ಪರಿಸರ ದಿನದ ಶುಭಾಶಯಗಳು. ಕನ್ನಡತಿ ರೇಖಾ ಗಣೇಶ್, ಓಟಿ ರಸ್ತೆ ಸೀಗೆಹಟ್ಟಿ ಶಿವಮೊಗ್ಗ, ದಿನಕ್ಕೊಂದು ಚಿಂತನ ಮಿಕ್ಸ್ ಮೆಲೋಡಿ, ಈಗ ಪ್ರಸಾರವಾದ ಹಾಡುಗಳು ತುಂಬಾ ಸೊಗಸಾಗಿದ್ವು ಮೇಡಮ್ ಅಂತೇಳಿ ಅವರು 9:05 ಕಳಿಸಿರ್ತಾರೆ. ಹಾಗೆ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಶುಭ ಮುಂಜಾನೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಮೇಡಮ್, ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು, ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬರ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿದ್ರೆ, ನಾನು ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹೇಗಿದ್ದೀರಾ ವಿದ್ಯಾ ಮೇಡಮ್ ಅವರೇ, ನಿಮ್ಮ ಧ್ವನಿ ಕೇಳಿ ಬಹಳ ದಿನಗಳಾಯಿತು. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳು, ಅದರಲ್ಲೂ ಆರೋಗ್ಯ ಸೂತ್ರ ಗೀತಾರಾಧನಾ ಭಕ್ತಿಗೀತೆಗಳು ಎಲ್ಲ ಸೂಪರ್. 7:45 ಚಿತ್ರಗೀತೆಗಳು, ಮಿಕ್ಸ್ ಮೆಲೋಡಿ ಹಾಡುಗಳು, ಭಾವಗೀತೆಗಳು ಒಂದಕ್ಕಿಂತ ಒಂದು ಬಹಳ ಮಧುರವಾಗಿ ಮೂಡಿ ಬಂದವು. ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರೋ ಮಹನೀಯರುಗಳಿಗೆ ಶುಭಾಶಯಗಳು ಅಂತ ಅವರು ಹೇಳಿದ್ರೆ, ಬಾನಲ್ಲಿ ಚಂದ್ರನ ಜೊತೆಯಲ್ಲಿ ನಕ್ಷತ್ರಗಳ ಮೆರುಗು, ಭೂಮಿಯಲ್ಲಿ ಹಸಿರು ಸೊಬಗಿನ ದೇಹಕ್ಕೆ ತಂಪು, ಬಾನುಲಿಯಲ್ಲಿ ನಮ್ಮ ಪ್ರೀತಿಯ ಸಹೋದರಿಯ ಮಾತುಗಳು ಸಂಪು, ಬೆಳಗಿನ

0: ಸೊಗಸಾದ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇರೋ ನಮ್ಮ ಪ್ರೀತಿಯ ಸಹೋದರಿಗೆ ವಂದನೆಗಳು. ಬೆಳಗಿನ ಗೀತಾರಾಧನದಲ್ಲಿ ಮೂಡಿಬಂದ ಭಕ್ತಿ ಗೀತೆಗಳು, ಶ್ಲೋಕ ಮತ್ತು ಮಾಹಿತಿಯೊಂದಿಗೆ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ನಡೆಸಿಕೊಡ್ತಾ ಇರೋ ನಮ್ಮ ಆತ್ಮೀಯ ಸಹೋದರಿಗೆ ವಂದನೆಗಳು ಅಂತಾರೆ ರಾಜು ಶಂಕರಘಟ್ಟದಿಂದ. ಹಾಗೆ ಶುಭೋದಯ ವಿದ್ಯಾ ಮೇಡಮ್, ಬೆಳಗಿನ ಚಿಂತನಾ ಜೊತೆಗೆ ಕರುಣಾಳು ಬಾಬೆಳಿಕೆಯಲ್ಲಿ ಮಾಹಿತಿ ಮಿಕ್ಸ್ ಮೆಲೋಡಿ ಗೀತೆಗಳು ಸೊಗಸಾಗಿವೆ ಅಂತಾರೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ. ಹಾಗೆ ಬೆಳಗಿನ ನಮಸ್ಕಾರಗಳು. ಈ ದಿನ ಬೆಳಗ್ಗೆ ಪ್ರಸಾರವಾದ ನೈಪುಣ್ಯ ಮತ್ತು ತಂತ್ರಜ್ಞಾನ ಕುರಿತ ನೀಡಿದ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಎಂಎನ್ ಕುಮಾರಸ್ವಾಮಿ ಹಿರಿಯೂರು ಭದ್ರಾವತಿ ಶಿವಮೊಗ್ಗದಿಂದ ಕಳಿಸ್ತಾ ಇದ್ದಾರೆ. ಹಾಗೆ ಶುಭೋದಯ ವಿದ್ಯಾ ಮೇಡಮ್, ಈ ದಿನ ಬೆಳಗ್ಗೆ ಚಿಂತನ, ಕರುಣಾಳು ಬಾ ಬೆಳಗ್ಗೆ, ಹೆಲ್ತ್ ಹಿಂಟ್ಸ್, ವಾರ್ತೆಗಳು, ಚಿತ್ರಗೀತೆಗಳು, ಭಾವಗೀತೆಗಳು, ಭಕ್ತಿ ಗೀತೆಗಳು ಸೂಪರ್, ನಿರೂಪಣೆ ಕೂಡ ತುಂಬಾ ಚೆನ್ನಾಗಿವೆ. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರ ಆಗ್ತಾ ಇರೋ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿವೆ. ಗೆಲುವಿನ ಗುಟ್ಟು, ಅರ್ಥಪೂರ್ಣವಾದ ಮಾಹಿತಿ, ಗಾಂಧಿ ಸ್ಮೃತಿ ಬಹಳ ಚೆನ್ನಾಗಿ ಮೂಡ್ಬಂತು. ಈಗ ಪ್ರಸಾರ ಆಗ್ತಾ ಇರೋ ಭಾವಗೀತೆಗಳು ತುಂಬಾ ಅರ್ಥಪೂರ್ಣವಾಗಿವೆ. ಧನ್ಯವಾದಗಳು. ಹಾಗೂ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರೋ ಸಾಧಕರಿಗೆ ಶುಭಾಶಯಗಳು ನಿಮಗೂ ಮತ್ತು ಆಕಾಶವಾಣಿಗೂ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅಂತ ಹೇಳಿ ಆಗಲೇ ಕಳಿಸಿದ ಸಂದೇಶವನ್ನು ನಾನೀಗ ಓದಿದ್ದಾಯಿತು. ಹಾಗೆ ಆಕಾಶವಾಣಿ ಕುಟುಂಬಕ್ಕೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು, ಬೆಳಗಿನ ಶುಭೋದಯ ಅಂತ ಕಳಿಸ್ತಾ ಇದ್ದಾರೆ ನಾಗಶ್ರೀ ಗಣಪತಿ. ಹಾಗೆ ರಾಮ ಲಕ್ಷ್ಮಣ ವನದೇವಿ ತಾಯಿ ನಮಗೆಲ್ಲ ಸ್ವಚ್ಛಂದವಾದ ಅರಣ್ಯ ಪರಿಸರದಲ್ಲಿ ಹಾಡಿರುವ ಈ ಅರ್ಥವತ್ತಾದ ಹಾಡನ್ನ ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರಸಾರ ಮಾಡಬೇಕೆಂದು ತಮ್ಮಲ್ಲಿ ನಮ್ಮ ವಿನಂತಿ ವಂದನೆಗಳೊಂದಿಗೆ ಲಿಂಗಸಗೂರು ತಾಲೂಕಿನ ನವಲಿಯಿಂದ ಅಭಿಷೇಕ ಭರತ ವೈಬಿ ಚಳ್ಳಮರದ ಸಂದೇಶ ಅವ್ರು ಕೇಳಿಸ್ಕೊಳ್ಳಿಲ್ಲ ಅಂತ ಅನಿಸುತ್ತೆ. ಈ ದಿವಸ 7:45 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಾರಂಭದ ಗೀತೆ ಇದೇ ಆಗಿತ್ತು, ರಾಮಲಕ್ಷ್ಮಣ ಚಿತ್ರದ ವನದೇವಿ ತಾಯಿ, ಅದೇ ಹಾಡನ್ನ ಪ್ರಸಾರ ಮಾಡಿದೀವಿ. ಆಯ್ತು, ಹಾಗೆ ಇನ್ನೊಮ್ಮೆ ಯಾವತ್ತಾದ್ರೂ ಮತ್ತೊಮ್ಮೆ ನೋಡೋಣ ಅಲ್ವಾ. ಹಾಗೆ ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಪ್ರವೀಣ್, ಶುಭ ಮುಂಜಾನೆ ವಿದ್ಯಾಕಾರಂದ ಮೇಡಮ್, ಬೆಳಗಿನ ಆರೋಗ್ಯ ಮಾಹಿತಿ ಸೂಪರ್. ಹಾಗೂ ಇಂದು ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೇವೆ. ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡ್ ಬರ್ತಾ ಇವೆ. ಭಕ್ತಿ ಗೀತೆಗಳು, ಚಿತ್ರಗೀತೆ, ಭಾವಗೀತೆ, ಗುರುರಾಜ ಕರ್ಜಗಿಯವರ ಕಥಾನಕ ಸೂಪರ್, ಸಾಕಷ್ಟು ಜನರಿಗೆ ಕಣ್ಣು ತೆರೆಸುತ್ತವೆ. ಕಥೆ ಕೇಳಿ ಸಂತೋಷವಾಯಿತು. ಆರೋಗ್ಯ ಮಾಹಿತಿ ಸೂಪರ್. 7:45 ಪ್ರಸಾರಗೊಂಡ ಕನ್ನಡ ಚಿತ್ರಗೀತೆಗಳು ಅದ್ಭುತವಾಗಿ ಮೂಡಿಬಂದವು. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದ ಹಿಂದಿ ಚಿತ್ರಗೀತೆ ಹಾಗೂ ಕನ್ನಡ ಗೀತೆಗಳು ಬಹಳ ಅದ್ಭುತವಾಗಿವೆ. ದಿನದ ವಿಶೇಷತೆಯಲ್ಲಿ ಸಾಕಷ್ಟು ಮಾಹಿತಿಗಳು ತಿಳಿದು ಬಂದವು. ಗೆಲುವಿನ ಗುಟ್ಟು ಮತ್ತು ರಾಣಿ ಬಾಳೆಕೊಪ್ಪ ನಡೆಸಿಕೊಟ್ಟ ಚಿತ್ರತರಂಗ ಹಾಗೂ ಗಾಂಧಿ ಸ್ಮೃತಿ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೂ ನಿಮ್ಮ ಸುಂದರವಾದ ಖುಷಿಯಾದ ನಿರೂಪಣೆಗೆ ಧನ್ಯವಾದಗಳು. ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ಖಂಡಿತ ಕಾಯಿರಿಯಂತೆ. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕೊಡಿಗೆ ಆಕಾಶವಾಣಿ ಕುಟುಂಬಕ್ಕೆ ವಿಶ್ವ ಪರಿಸರದಿಂದ ಹಾರ್ದಿಕ ಶುಭಾಶಯಗಳು. ಪರಿಸರ ಉಳಿದರೆ ಮಾತ್ರ ನಾವು ಉಳಿಯಲು ಸಾಧ್ಯ. ಬೆಳಗಿನ ಶುಭೋದಯ. ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಸುಭಾಷಿತ ರಸಸ್ವಾದ, ಕರುಣಾಳು ಬಾ ಬೆಳಗ್ಗೆ, ನೇಗಿಲ ಮಿಡಿತ ಆರೋಗ್ಯ ಸೂತ್ರ, ಭಾವಗೀತೆಗಳು, ಚಿತ್ರಗೀತೆಗಳು, ಗಾಂಧಿ ಸ್ಮೃತಿ ಹಾಗೂ ಚಿತ್ರತರಂಗ ಕಾರ್ಯಕ್ರಮದಲ್ಲಿ ಆಶಾ ಭೋಂಸ್ಲೆ ಅವರ ಬಗ್ಗೆ ಮಾಹಿತಿ ಎಲ್ಲವೂ ಉಪಯುಕ್ತವಾಗಿವೆ ಅಂತ ಹೇಳಿದ್ರೆ ಬಿಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಕಳಿಸ್ತಾರೆ. ಹಾಯ್ ಗುಡ್ ಮಾರ್ನಿಂಗ್ ವಿದ್ಯಾ ಸಿಸ್ಟರ್, ಮಾರ್ನಿಂಗ್ ಆಲ್ ಪ್ರೋಗ್ರಾಮ್ ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ರೆ ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ನಮಸ್ತೆ ಮೇಡಮ್, ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಸುಂದರವಾಗಿ ಮೂಡಿಬಂದವು. ಯಾವ ಮೋಹನ ಮುರಳಿ ಹಾಡು ತುಂಬಾ ಇಷ್ಟವಾಯಿತು ಪ್ರಸಾರಕ್ಕೆ, ಧನ್ಯವಾದಗಳು ಅಂತ ಹೇಳಿದ್ರೆ ಶಾಂತಚಾರ ಬಡಿಗೆರೆ ಕೊಕ್ಕನೂರ್ ಹರಿಹರ, ನಮಸ್ತೆ ಮೇಡಮ್, ಬೆಳಗಿನ ವಂದನೆಗಳು. ಧ್ವನಿಯ ದಾರಿ ಮತ್ತು ಜೀವದ ಉಸಿರು, ಅಲೆಗಳ ಮೇಲೆ ಸವಾರಿ ಮಾಡಿ ಬರುವ ಧ್ವನಿ, ನೂರಾರು ಮನೆಗಳ ಸೇರುವ ಆಕಾಶವಾಣಿಯ ಪಯಣ, ನಿರೂಪಕರ ಕಂಠಸಿರಿಯಲ್ಲಿ ಅರಳುವ ಭಾವನೆಗಳು, ಮಾಹಿತಿಯ ಗಂಗೆಯನ್ನ ಹರಿಸುವ ಗಾಯಕದ ಸಾಧನೆಗಳು, ನಿಮ್ಮ ಪದಗಳು ಅರಿವಿನ ದೀಪವನ್ನಾಗಲಿ, ಲೋಕದ ಸುದ್ದಿಯ ಜೊತೆಗೆ ಪ್ರೀತಿಯನ್ನ ಪಸರಿಸಲಿ. ಇಂದು ವಿಶ್ವ ಪರಿಸರ ದಿನ, ಮೌನವಾಗಿ ನಾವೆಲ್ಲರೂ ಕೇಳೋಣ, ನಿಸರ್ಗದ ನೋವಿನ ಆಕ್ರಂದನ ಒಮ್ಮೆ ಗಮನಿಸೋಣ, ಮಣ್ಣಿನ ಮಡಿಲಿಗೆ ವಿಷದ ಲೇಪನ, ಹಸಿರ ಕಾನನಗಳಿಗೆ ಬರೆ ಎಳೆಯುವ ಕ್ರೂರ ಹಸ್ತಗಳು, ಗಾಳಿಯಲ್ಲಿ ತುಂಬಿರುವ ಮಸಿಯ ಕಪ್ಪು ಮೋಡಗಳು, ನಮ್ಮ ಉಸಿರು ನುಂಗು ತಂಗುವ ಈ ಪುಟ್ಟ ಭೂಮಿ, ಇದನ್ನು ಉಳಿಸಿಕೊಳ್ಳದಿದ್ದರೆ ನಾಳೆ ಏನೇ ಪರಿ. ಒಂದು ಪುಟ್ಟ ಸಸಿ ನೆಟ್ಟು ಹಸಿರ ನಗು ಬೀರೋಣ, ಪ್ರಕೃತಿಯ ಮಡಿಲನ್ನು ಸ್ವಚ್ಛವಾಗಿ ಕಾಯೋಣ. ಆಕಾಶವಾಣಿಯ ನಿರೂಪಕರೇ, ನಿಮ್ಮ ಧ್ವನಿಯಲ್ಲಿ ಮೂಡಲಿ ಈ ಕಹಳೆ, ಗಿಡ ನೆಡಿ ಮರ ಬೆಳೆಸಿ ಪರಿಸರವ ಉಳಿಸಿ ಎಂಬ ಅರಿವಿನ ಅಲೆ ಭೂತಾಯಿಯ ಒಡಲಿಲಿ ಮರು ಜೀವದ ಕಂಪಿನ ಕಂಪ್ ಇರಲಿ, ನಮ್ಮ ಮುಂದಿನ ಪೀಳಿಗೆಗೆ ನಿಸರ್ಗದ ಕೊಡುಗೆ ಉಳಿಯಲಿ ಅಂತ ಅವರು ಕಳಿಸ್ತಾ ಇದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟ ಶುಭ ಮುಂಜಾನೆ ವಿದ್ಯಾಕಾರಂತ್ ಮೇಡಮ್, ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಅಂತ ಕಳಿಸ್ತಾ ಇದ್ದಾರೆ. ಸಮಯ ನೋಡಿ ಕೇಳಿದ್ರೆ 10:05 ಆಗೋಯ್ತಾಗ್ಲೇ. ನಮಸ್ಕಾರಗಳು ಮೇಡಮ್, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿವೆ, ಅದರಲ್ಲೂ 9:30 ಬಂದಂತಹ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ 8:30 ಬಹಳ ಚೆನ್ನಾಗಿದೆ. ಎಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿ ಮೂಡ್ ಬರ್ತಾ ಇವೆ, ನಾವು ಕೇಳುವುದಕ್ಕೆ ಕಾತರದಿಂದ ಕಾಯ್ತಾ ಇರ್ತೇವೆ. ಧನ್ಯವಾದಗಳು ಮೇಡಮ್. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಶಿವಮೊಗ್ಗದಿಂದ ಶಶಿಕಲಾ ಜನಾರ್ದನ್ ವಿಜಯನಗರ ಅಂತ ಕಳಿಸ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಹೊಮ್ನಾಬಾದ್ ತಾಲೂಕಿನ ಹಳ್ಳಿಖೇಡದಿಂದ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಬೆಳಿಗ್ಗೆ 9:30 ಮೂಡಿ ಬಂದ ಆಶಾ ಭೋಂಸ್ಲೆ ಕುರಿತು ಕಾರ್ಯಕ್ರಮ ಬಹಳ ಹಿಡಿಸ್ತು, ಪ್ರಸಾರಕ್ಕೆ ಅನಂತ ಅನಂತ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಲೋಕೇಶ್ ಫ್ರಮ್ ಶಿವಮೊಗ್ಗ ಅಂತ ಕಳಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮ್ಯಾಮ್, ಆಶಾ ಭೋಂಸ್ಲೆ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿ ಮೂಡ್ ಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಹೀಗೆಯೇ ಆಕಾಶವಾಣಿ ಭದ್ರಾವತಿಯ ಎಲ್ಲ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇರಿ ಅಂತ ನಾನಾದ್ರೂ ಹೇಳ್ತಾ ಇದೀಗ ನಾವು ಫೋನಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿದೆ. ಏನಪ್ಪ ಇವತ್ತು ವಿಶ್ವ ಪರಿಸರ ದಿನ ಅಲ್ವಾ ವಿಶೇಷ, ಅದರ ಕುರಿತಾಗಿ ಕಾರ್ಯಕ್ರಮವನ್ನು ಫೋನಿನ ಕಾರ್ಯಕ್ರಮ ಅಂತ ಹೇಳಿದ್ದೆ. ನಮ್ಮ ಕೇಳಿದ್ರು ಸಾಧಾರಣ 9:50 ಪ್ರಾರಂಭ ಮಾಡಿಕೊಂಡ್ರು ಕರೆ ಮಾಡಲಿಕ್ಕೆ, ಹಾಗಾಗಿ ಕ್ಯೂನಲ್ಲಿ ನಿಂತಿದ್ದೀರಲ್ವಾ, ಹಾಗೆಯೇ ಒಂದು ಸ್ವಲ್ಪ ತಡ್ಕೊಳ್ಳಿ, ಒಂದು ಪುಟ್ಟ ಜಾಹೀರಾತು ವಿರಾಮವನ್ನು ತಗೊಂಡು ಮತ್ತೆ ನಾನು ನಿಮ್ಮ ಬಳಿಗೆ ವಾಪಸ್ ಬರ್ತೀನಿ. ಫೋನಿನ ಕಾರ್ಯಕ್ರಮವನ್ನು ನಾವು ಮತ್ತೆ ನೀವು ಸೇರಿ ನಡೆಸಿಕೊಡೋಣ. ಪರಿಸರದ ಕಾಳಜಿ ಇರಲಿ, ಆದಷ್ಟು ನಿಮ್ಮಲ್ಲಿ ಪಾಸಿಟಿವ್ ಆಗಿರುವಂತಹ ಮಾತುಗಳೇ ಇರಲಿ, ಆಯ್ತಾ?
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಓಕೆ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು, ಅದರಲ್ಲಿ ನಾವು ಈಗ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಈ ದಿವಸ ವಿಶ್ವ ಪರಿಸರ ದಿನ, ಆ ಸಂದರ್ಭದಲ್ಲಿ ಎಲ್ಲರಿಗೂ ಪರಿಸರ ಕಾಳಜಿ ಖಂಡಿತ ಈಗ ಮೂಡಿದೆ, ಹೆಚ್ಚಾಗಿದೆ ಅಂತ ನಾವಾದರೂ ಅಂದ್ಕೊಳ್ಳೋಣ. ಹಾಗೆ ಎಲ್ಲರ ಏನಂತೀವಿ ಮಾತುಗಳು ಸಕಾರಾತ್ಮಕವಾಗಿರಲಿ ಅಂತ ಯಾಕೆ ಹೇಳಿದೆ ಅಂತ ಅಂದರೆ, ನಮ್ಮ ಮಾಹಿತಿಪೂರ್ಣ ಕಾರ್ಯಕ್ರಮ ಏನಿರುತ್ತೆ ಅದು ಒಂದು ಸಂದೇಶವಾಗಿ ನಮ್ಮ ಜನಗಳಿಗೆ ಮುಟ್ಲಿ, ನಮ್ಮ ಕೇಳುಗರಿಗೆ ಮುಟ್ಲಿ, ಅದರ ಮೂಲಕ ಅವರು ಕೂಡ ಆ ಒಂದು ಏನಂತೀವಿ ನಿಮ್ಮ ಪರಿಸರ ಕಾಳಜಿ ಅವರು ಕೂಡ ಅನುಸರಿಸಲಿ ಅಂತ ಹೇಳಿ ನಾನು ಆ ರೀತಿ ಹೇಳಿದೆ. ಎಲ್ಲ ಸಕಾರಾತ್ಮಕವಾದ ಚಿಂತನೆಗಳನ್ನ ನಡೆಸಿ ಅಂತ ನಾನಾದರೂ ಹೇಳ್ತಾ ಇದ್ದೀನಿ. ಖಂಡಿತ ಗೊತ್ತು ಎಲ್ಲರಿಗೂ ಸಾಕಷ್ಟು ಮಾಲಿನ್ಯ ಪೂರ್ಣವಾಗಿದೆ ನಮ್ಮ ಪರಿಸರ, ಹಾಗಾಗಿ ಆ ಒಂದು ಉಳಿವಿಗಾಗಿ ನಾವು ಕೂಡ ಏನಂತೀವಿ ಶುದ್ಧ ಗಾಳಿ ಶುದ್ಧವಾದ ವಾತಾವರಣಕ್ಕಾಗಿ ಹೋರಾಡಬೇಕಾಗಿರೋದು ಏನಂತೀವಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ನಾವು ಈ ದೇಶದ ಪ್ರಜೆಯಾಗಿ ಅಥವಾ ಈ ವಿಶ್ವದಲ್ಲಿ ಈ ಭೂಮಿ ತಾಯಿಯಲ್ಲಿ ನಾವು ಜನಿಸಿದ್ದಕ್ಕಾಗಿ ಅಂತ ನಾನಾದರೂ ಹೇಳ್ತಾ ಕೇಳಿದ್ರೆ ಕರೆ ಮಾಡಬೇಕು ಅಂದರೆ 08282200744 ಕರೆ ಮಾಡಿ ಕೇಳಿದ್ರೆ 08282200744 ಭದ್ರಾವತಿಯ ಎಸ್ಟಿಡಿ ಕೋಡ್ ಸಂಖ್ಯೆ. ಹಾಗೆ ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆ 200-7704 ಕರೆ ಮಾಡ್ತಿರಲ್ವಾ ಕೇಳಿದ್ರೆ ನಾನು ಕೂಡ ಕಾಯ್ತಾ ಇದ್ದೀನಿ. ಮೊದಲನೇ ಕರೆ ಬಂದೇ ಬಿಡ್ತು, ಯಾರು ಅಂತ ನೋಡೋಣ. ಹಲೋ,
4: ಹಲೋ,
0: ನಮಸ್ತೆ
4: ಮೇಡಮ್. ನಮಸ್ತೆ,
0: ಅನಿದಿಗೆಯಿಂದ ರಾಧಾ ಅವರು. ಹೇಳಿ ಹೇಳಿ ರಾಧಾ ಅವರೇ, ಏನ್ ಹೇಳ್ತೀರಿ?
4: ಶುಭಾಶಯಗಳು ಮೇಡಮ್ ನಿಮ್ಗೆ.
0: ಖಂಡಿತ ಖಂಡಿತ, ಶುಭಾಶಯ ಸಾರ್ಥಕ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು
4: ಮೇಡಮ್?
0: ಶುಭಾಶಯ ಸಾರ್ಥಕ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು
4: ಮೇಡಮ್? ನಾವು ಅನುಸರಿಸುತ್ತಿರೋ ರೀತಿ ಮಾತ್ರ ನೆಲಕ್ಕೆ ಕಳೆ ಔಷಧಿ ಸಿಂಪಡಿಸಲ್ಲ ಮೇಡಮ್ ನಾವು. ಹುಲ್ಲನ್ನ ಆದಷ್ಟು ಟ್ರಿಮ್ ಮಾಡ್ತೀವಿ ಮಷಿನ್ನಿಂದ. ನಮ್ಮನೇಲಿ ಪಾಲಿಸ್ಕೊಂಡ್ಬಂದಿರೋದ್ ನಮ್ಮ ಕೊಡುಗೆ ಸದ್ಯಕ್ಕೆ ನಮ್ಮ ಜಮೀನಲ್ಲಿ ನಾವು ಮಾತ್ರ ಹುಲ್ಲನ್ನ ಯಾವ್ದೇ ಕಳೆನಾಶಕ ಬಳಸ್ತೇನೆ, ಹುಲ್ಲು ಟ್ರಿಮ್ ಮಾಡ್ತೇನೆ.
0: ಖಂಡಿತ ಒಳ್ಳೆ ಸಂದೇಶವನ್ನ ಹೇಳಿದ್ರಿ.
4: ಪ್ರತಿಯೊಬ್ಬರದ್ದು ಇರುತ್ತೆ ಮೇಡಮ್ ಅನಿಸಿಕೆಗಳು,
0: ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು, ಧನ್ಯವಾದಗಳು ರಾಧಾ ಅವರೇ. ಚುಟುಕಾಗಿ ತಮ್ಮ ಮಾತನ್ನ ಮುಗಿಸಿದ್ರು ರಾಧಾ ಅವರು. ಪರಿಸರ ಕಾಳಜಿಯನ್ನ ಈ ರೀತಿಯಲ್ಲಿ ಅವರು ಹೇಳಿದ್ರು. ಅವರು ರಾಸಾಯನಿಕಗಳನ್ನ ಹೆಚ್ಚು ಸಿಂಪಡಿಸೋಲ್ಲ ನಾವು, ಆದಷ್ಟು ಏನಂತೀವಿ ಸಾವಯವ ಗೊಬ್ಬರ ಈ ರೀತಿಯಲ್ಲಿ ಬಳಸ್ತೀವಿ. ಆಮೇಲೆ ಹೇಳ್ತಾರಲ್ಲ ಬೇವಿನ ಹಿಂಡಿ ಈ ತರದ್ದೆಲ್ಲ ಮಾಡಿ ಅದನ್ನು ಕೂಡ ಹಾಕ್ಬೋದು, ಅದರ ಕಷಾಯವನ್ನ ಮಾಡಿ ಗಿಡಗಳಿಗೆಲ್ಲ ಹಾಕೋದುಂಟಲ್ವಾ. ಹಾಗಾಗಿ ನೋಡೋಣ ನಮ್ಮ ಮುಂದಿನ ಕಾಲರ್ ಏನ್ ಮಾತಾಡ್ತಾರೆ ಅಂತ. ಹಲೋ
5: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
5: ಹಂಪಣ್ಣ, ಹಂಪಿ.
0: ಹಂಪಣ್ಣ ಅವರೇ ಹೇಳಿ, ಏನ್ ಹೇಳ್ತೀರಾ?
5: ಮನೋಹರ್ ಪಾರಿಕ್ಕರ್ ಅಂತಂದು.
0: ಮನೋಹರ್ ಪಾರಿಕ್ಕರ್, ಹಾ ಹೇಳಿ.
5: 2012 ಅವ್ರು ಮುಖ್ಯಮಂತ್ರಿ ಆಗಿದ್ರು
0: ಗೋವಾ. ಹಾ
5: ಹೌದು. ಅವರು ಒಂದ್ ಸಾರಿ ಈಗ ಕರ್ನಾಟಕಕ್ಕೆ ಒಂದ್ ಕಾರ್ಯಕ್ರಮ ಇರ್ತತಿ, ರಾತ್ರಿ ಬರ್ತಾರೆ, ನಿದ್ದೆ ಮಾಡ್ತಾ ಇರ್ತಾರ ಅವರು. ಎತ್ತರ ಆದಾಗ ಬೆಳಗಿನ ಜಾವ ಆಗಿರ್ತತಿ, ಅವ್ರು ಎಲ್ಲಿರ್ಬೋದು ಅಂತಂದು ಅಕ್ಕಪಕ್ಕ ನೋಡ್ತಾರೆ, ರಸ್ತೆಯಲ್ಲಿ ಕಸ ಬಿದ್ದಿರ್ತಾವ. ನಾ ಕರ್ನಾಟಕ ಬಂದಾನೆ ಅಂತಂದು ತಿಳ್ಕೊಂತಾರ.
0: ಅಂದ್ರೆ
5: ಅವ್ರು ಗೋವಾದಲ್ಲ ಅವಾಗಲೇ ಊರ್ ಒಳಗಷ್ಟೇ ಅಲ್ಲ ಹೊರಗೂ ಸಹ ಒಂದೊಂದು ಇದ್ದ ಜಾಲ್ರಿ, ಕಬ್ಬಳದ ಜಾಲ್ರಿ ಇಟ್ಟಿರೋದಂತೆ. ಆ ಕಸನ ಜಾಲ್ರಿಯಲ್ಲೇ ಹಾಕ್ಬೇಕಿತ್ತು ರಸ್ತೆ ಪಕ್ಕ, ಹೊರಗ ಊರ್ ಹೊರಗೂ ಸಹ ಅಷ್ಟು ಸ್ವಚ್ಛತೆ ಅವಾಗಲೇ ಅವ್ರು ಕಾಪಾಡಿದ್ರು. ನಾವೀಗ ಇನ್ನು ಈಗ 2026 ಬಂದ್ರು ನಾವ್ ಇಲ್ಲಿನ ಕರ್ನಾಟಕದಲ್ಲಿ ಊರೊಳಗ ಸಹ ಸ್ವಚ್ಛ ಆಗ್ತಾ ಇಲ್ಲ. ಇನ್ನು ಇಷ್ಟೊಂದು ಮೋದಿ ಅವರು ಎಷ್ಟು ಒಂದು ಇದನ್ ಕೊಡ್ತಾರೆ, ಅವ್ರು ಹೇಳ್ ದಿವಸ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತಾರೆ ಸ್ವಚ್ಛತೆ ಬಗ್ಗೆ, ಜನ ಆಗದು ಇನ್ನು ಅರಿವಿಲ್ಲ.
0: ಆಯ್ತು ಹಂಪಣ್ಣ ಅವರೇ, ನೀವು ಹೇಗೆ ಪರಿಸರ ಏನಂತೀವಿ ಕಾಪಾಡ್ತೀರಾ, ಪರಿಸರದ ಏನು ಸ್ವಚ್ಛತೆಯನ್ನ?
5: ನಾವು ಈಗ ಶಾಲೆಗಳಲ್ಲಿ ಮಕ್ಕಳಿಗೂ ಹೇಳ್ತಿರ್ತೇವೆ ಪರಿಸರದ ಬಗ್ಗೆ, ಗಿಡ ನೆಡೋ ಬಗ್ಗೆ. ಆಮೇಲೆ ಇಲ್ಲಿ ನಮ್ಮ ಅಂಗಡಿ ಮುಂದೆ ಬೋರ್ಡ್ ಹಾಕಿದ್ದೇನೆ ಮೇಡಮ್, ಪ್ಲಾಸ್ಟಿಕ್ ಅವ್ರ ಬೇಡ ಮನೆಯಿಂದ ಕೈ ಚೀಲ ತಂದಿದ್ ನಮ್ಮಂತ ಇಲ್ಲಿ ಯಾರು ಕೇಳಲ್ಲ, ಹೆಣ್ಕವರ ಯಾರ ಕೇಳಲ್ಲ.
0: ಅವಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಅವರು ಚೀಲ ತಗೊಂಬರಲ್ಲಪ್ಪ ಕೈ ಚೀಲ, ಅವಾಗ ಏನ್ ಮಾಡ್ತೀರಾ ನೀವು?
5: ಚೀಲ ಇಲ್ಲಿ ಎಲ್ಲ ಸಾಮಾನ್ಯ ತಂದೆ ಇರ್ತಾರ, ಇಲ್ಲಿ ಹತ್ರ ಅಂಗಡಿ ಎಲ್ಲ ಇಲ್ಲಿ ದೂರದವರೆ ಯಾರು ಬರಲ್ಲ ಇಲ್ಲಿ.
0: ಆಯ್ತು ಆಯ್ತು ಆಯ್ತು,
5: ಹತ್ರ ಮನೆಯೇ ಬರಲ್ಲ ಇಲ್ಲಿ.
0: ಅಂದ್ರೆ ಸಂಪೂರ್ಣವಾಗಿ ನಮ್ಗೆ ತಡಿಯಕ್ ಆಗಲ್ಲ, ಆದ್ರೆ ನಾವು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡಲೇಬೇಕು. ನೀವ್ ಹೇಳದಂತೆ ಕೈ ಚೀಲ ತಗೊಂಬಂದ್ರೆ ಮಾತ್ರ ಕೊಡೋದು ಅನ್ನೋದು ತುಂಬಾ ಏನಂತೀವಿ ಒಳ್ಳೆ ಕೆಲಸ ಅದು. ಯಾಕಂದ್ರೆ ನೀವ್ ಈ ರೀತಿಯಲ್ಲಿ ಪರಿಸರ ಕಾಳಜಿಯನ್ನ ಮೂಡಿಸ್ತಾ ಇರೋದು ಜನರಿಗೆ, ಅಥವಾ ನೀವ್ ಇಟ್ಕೊಂಡಿರೋದು ಸ್ತುತ್ಯಾರ್ಹ.
5: ಶಾಲೆಯಲ್ಲಿ ಕಾರ್ಯಕ್ರಮ ಇದೆ ಮೇಡಮ್ ಪರಿಸರ ದಿನಾಚರಣೆ.
0: ಆಯ್ತು ಆಯ್ತು ಆಯ್ತು.
5: ಜನಗಳು ಈಗ ಸ್ವಲ್ಪ ಅರಿವು ಮೂಡಿಸಬೇಕು, ಈಗ ಮಾರ್ಕೆಟ್ ಹೋಗಿ ಹಣ್ಣು ಸಾಕ್ ಹೋಗಿ ಒಂದ್ ಚೀಲ ಹಿಡ್ಕೊಂಡ್ ಹೋಗ್ಬೇಕು. ಆಮೇಲೆ ನೀರನ್ನು ಮಿತವಾಗಿ ಬೆಳೆಸ್ಬೇಕು. ನೀರು ಇದೇ ರೀತಿ ಇರ್ತದ ಅಂತ ಹೇಳಕ್ಕಾಗಲ್ಲ, ಮಳೆ ಪ್ರತಿ ವರ್ಷ ಹಿಂಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಾವ್ ಈ ನೀರ್ ಈಗಿಲ್ಲಿಂದಾನೆ ಉಳಿಸಿದ್ರೆ ಮುಂದೆ ನಮಗೆ ಅನುಕೂಲ ಆಗುತ್ತೆ.
0: ನಾನು ಅದೇ ಹೇಳ್ತಾ ಇರ್ತೀನಿ ನೋಡಿ, ಇಂಗು ಗುಂಡಿಗಳನ್ನ ಮಾಡ್ಬೇಕು, ಜಲ ಮರುಪೂರಣ ಮಾಡಿದ್ರೆ ಅದು ಬಾರಿ ಒಳ್ಳೇದು. ಮಳೆ ನೀರನ್ನು ಕೂಡ ನಾವು ಇಂಗಿಸ್ಬೇಕು ಅಲ್ವಾ? ಅದನ್ನೆಲ್ಲ ಮಾಡಿದ್ರೆ ಬಾರಿ, ಮಳೆ ಕೊಯ್ಲು ಅಂತ ಏನಿದೆ ಆ ವಿಧಾನವನ್ನ ಅನುಸರಿಸಿದ್ರೆ ನಾವು ಏನಂತೀವಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡ್ಬೋದಲ್ವಾ ನಮ್ ಕಡೆಯಿಂದ? ಅಂದ್ರೆ ಸಾಧ್ಯವಾಗುವಂತದನ್ನ ನಾವು ಮಾಡ್ಬೋದು ಅಲ್ವಾ?
5: ಹೌದ್ ಮೇಡಮ್. ಈಗ ನಾವು ರಾಸಾಯನಿಕ ಬಳಕೆನ ಕಾಣಬೇಕು. ಈಗ ನೋಡಿ ಇದೇ ಕಾಣುತ್ತ ಅನ್ಕೊಟ್ಲೆ ಆ ವಿಷದ ಪುಡಿ
0: ಅಂತ
5: ರಾಗಿ ಇಟ್ಟ ಜೋಳದ ಹಿಟ್ಟು ಹಾಕುವಲ್ಲ
0: ಪುಡಿ ಹಾಕಿದ್ರೆ
5: ಮೇಡಮ್. ಈಗ ಹಿಂದೆ ಇವು ಇದೇ ಗೂಡೆ ಎಲ್ಲೇ ತಲ್ಲಿ ಹೋಗಿ ಸಕ್ಕರೆ ಹಾಕ್ತಿದ್ರು ನಾವು ನೋಡ್ತಿದ್ವಿ.
0: ಪಾಪ ಅವಕ್ಕೆ ಆಹಾರಕ್ಕೋಸ್ಕರ ಬರುತ್ತವಲ್ವಾ ಆಹಾರ, ನಾವುಗಳ ಇದನ್ನೇ ಹಾಕ್ಬಿಟ್ರೆ ಆಯ್ತಲ್ಲ ಅಲ್ವಾ?
5: ಈಗ ಅವ್ರು ಸಾಯದಲ್ದಿತಿ ಅದು ಮಣ್ಣಿಗೂ ಸೇರ್ತತೆ ನೀರಿಗೂ ಸಹ ಸೇರ್ತದೆ, ಮತ್ ನಮಗೆ ತಿರುಗಿ ಬರುತ್ತೆ ಮೇಡಮ್.
0: ಆಮೇಲೆ ಮೊದ್ಲು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಾ ಇದ್ರು, ನಿಮಗೆ ಗೊತ್ತಿರ್ಬೋದು. ಆ ಉದ್ದೇಶನೇ ಹೀಗೆ, ಅದು ಪ್ರಾಣಿ ಪಕ್ಷಿಗಳಿಗೆ ಅಂದ್ರೆ ಪುಟ್ ಪುಟ್ಟು ನೋಡಿ ಗುಬ್ಬಚ್ಚಿ ಎಲ್ಲ ಅಕ್ಕಿ ಹಿಟ್ಟನ್ನ ತಿಂತಾ ಇತ್ತು, ಮತ್ತೆ ಜೊತೆಗೆ ಇರುವೆಗಳಿಗೆ ಅದು ಒಳ್ಳೆ ಆಹಾರ ಆಗ್ತಾ ಇತ್ತು ಅಲ್ವಾ? ಆಯ್ತು ಹಂಪಣ್ಣ ಅವರೇ, ಸಾಕಷ್ಟು ಮಾತಾಡಿದ್ರಿ. ನಾನು ನೀವು ಮತ್ತು ನಾನು ಸೇರಿ ಸಾಕಷ್ಟು ಮಾತಾಡಿದ್ವಿ. ಹಾಗೆ ನಮ್ಮ ಬೇರೆ ಪರಿಸರ ಪ್ರಿಯರು ಏನ್ ಮಾತಾಡ್ತಾರೆ ನೋಡೋಣ ಅಲ್ವಾ? ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲರಿಗೂ ಮಾತನಾಡಬೇಕು ಅಂತ ಬಹಳ ತವಕ ಇರುತ್ತೆ, ಹಾಗೆ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀರಾ. ಹಾಗೆ ನಾನು ಫೋನ್ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಲೇಬೇಕು, 08282, ಇದು ನಮ್ಮ ಎಸ್ಟಿಡಿ ಕೋಡ್ ಸಂಖ್ಯೆ ಕೇಳಿದ್ರೆ 2007 04 200704. ಇದಕ್ಕೆ ಕರೆ ಮಾಡಿ ತಮ್ಮ ಪರಿಸರ ಕಾಳಜಿಯನ್ನ ಕೂಡ ಹಂಚಿಕೊಳ್ಬಹುದು. ನೀವೆಲ್ಲ ಏನು ಕ್ರಮವನ್ನು ಅನುಸರಿಸ್ತಾ ಇದ್ದೀರಾ ಅನ್ನೋದನ್ನು ಕೂಡ ನಮಗೆ ಹೇಳಬಹುದು. ವಿಶ್ವ ಪರಿಸರ ದಿನದ ಕುರಿತಾಗಿ ವಿಶೇಷ ಹಾಡು ಮಾತಾಡು ಕಾರ್ಯಕ್ರಮ. ಹಲೋ
6: ಮೇಡಮ್, ನಮಸ್ತೆ.
0: ನಮಸ್ತೆ.
6: ಗೀತಾ ಮಲ್ಲಪ್ಪ.
0: ಗೀತಾ ಅವರೇ ಹೇಳಿ, ಏನ್ ಹೇಳ್ಬೇಕು ಅಂತಿದ್ದೀರಾ? ನಿಮ್ದು ಹೊಲ ಮನೆ ಇದೆಯಾ, ಹೊಲ ಗದ್ದೆ ಇದೆಯಾ? ಪರಿಸರ ಕಾಳಜಿ ಹೇಗ್ ಮಾಡ್ತೀರಾ?
6: ಮೇಡಮ್, ನಾವು ಕೂಡ ಆದಷ್ಟು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿದ್ದೀವಿ.
0: ಆಯ್ತು
6: ಮೇಡಮ್. ಮತ್ತೆ ಇನ್ನ ನಾನು ಮೊದಲನೇದಾಗಿ ಅದಕ್ಕೆ ನಮ್ಮ ಈಗಿನ ಮಕ್ಕಳಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳ್ತೀನಿ ಮೇಡಮ್. ಪರಿಸರ ಅಂದ್ರೆ ಮಕ್ಕಳಿಗೆ ನಾವು ಆದಷ್ಟು ಗಿಡ ಮರಗಳನ್ನ ಬೆಳೆಸೋದ್ರ ಬಗ್ಗೆ ತಿಳಿಸ್ಬೇಕು. ನೀರನ್ನ ವೇಸ್ಟ್ ಮಾಡದೇ ಇರೋ ರೀತಿಲಿ ಬಳಸೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಇನ್ನ ಮಕ್ಕಳಿಗೆ ಆದಷ್ಟು ಆನ್ಲೈನ್ ಶಾಪಿಂಗ್ ಕಡಿಮೆ ಮಾಡಕ್ ಹೇಳ್ಬೇಕು ಮೇಡಮ್. ಇತ್ತೀಚೆಗಂತೂ ಚಿಕ್ಕ ಚಿಕ್ಕ ವಸ್ತುಗಳು ಕೂಡ ನಾವು ಆನ್ಲೈನ್ ಶಾಪಿಂಗ್ ಅಂತ ಮಕ್ಕಳು
0: ಪ್ಲಾಸ್ಟಿಕ್ ಎಲ್ಲ ಬರುತ್ತೆ.
6: ಒಂದು

0: ಕಡೆಯಿಂದ ಅಲ್ಲಿ ಮರ ಕಡೆದು ಆ ಕಡೆ ಪೇಪರ್ ಪ್ಯಾಕಿಂಗ್ ವೇಸ್ಟ್ ಮಾಡ್ತಾರೆ, ಈ ಮನೆ ಹತ್ರ ಸ್ವಲ್ಪ ಕಸ ಗುಡ್ಡೆ ಮಾಡ್ಕೊಳ್ತಾರೆ. ಈ ತರದ್ದೆಲ್ಲ ನಾವು ಚಿಕ್ಕ ಪುಟ್ಟ ವಸ್ತುಗಳನ್ನ ಕಾಲ್ನಡುಗೆಲ್ಲ ಹೋಗಿ ತಗೊಂಡು ಬರೋಷ್ಟು ಹತ್ರದಲ್ಲಿರುತ್ತೆ ಮೇಡಮ್. ಆದ್ರೆ ಇದು ಮಕ್ಕಳು ಅದು ಒಂಥರ ಸೌಕರ್ಯ ಆಗಿದೆ.
1: ಓಕೆ, ನೀವು ಖಂಡಿತ ಪಾಲಿಸ್ತಿದ್ದೀರಾ, ನಿಮ್ಮ ಮಕ್ಕಳಿಗೆ ಕೂಡ ಹೇಳ್ಕೊಡ್ತಿದ್ದೀರಾ?
0: ಹೌದು ಮೇಡಮ್.
1: ಆಯ್ತು ಆಯ್ತು ಗೀತಾ ಅವರೇ, ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ. ಅಂದ್ರೆ ಒಬ್ರೊಬ್ರು ಒಂದೊಂದ್ ಸಲಹೆ ಕೊಟ್ಟಾಗ ನಮ್ಮ ಎಲ್ಲ ಕೇಳುಗರಿಗೂ ಅದು ಮುಟ್ಟಿ ಆ ರೀತಿ ಪರಿಸರ ಕಾಳಜಿಗೆ ಅವ್ರು ಕೂಡ ಧ್ವನಿ ಆಗ್ಬೋದೇನೋ ಅಂತ ಅನ್ಸುತ್ತೆ ಅಲ್ವಾ? ಓಕೆ ಗೀತಾ ಅವರೇ, ನಮಸ್ತೆ. ಅಲ್ವಾ ಕೇಳಿದ್ರೆ ಒಬ್ರೊಬ್ರು ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಕೊಳ್ತಾ ಇದ್ರೆ ನಮ್ಮ ಮುಂದಿನ ಕಾಲರ್ ಏನ್ ಹೇಳ್ತಾರೆ ನೋಡೋಣವಾ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್. ಕರಡೇರ್ ಲತಾ ಜಗದೀಶ್, ತರಳಿಹಳ್ಳಿ.
1: ಕರಡೇರ ಲತಾ ಅವರು ಹೇಳಿ. ಲತಾ ಅವ್ರು ಏನ್ ಹೇಳ್ಬೇಕು ಅಂತಿದ್ದೀರಾ?
2: ನಾವ್ ಬೇಕು ಮರ ಗಿಡ ಎಲ್ಲ ಬೇಕು. ಮೇನ್ ಮರ ಇದ್ರೆ ಮನೆ, ಮನೆ ಬಾಗ್ಲಲ್ಲಿ ಮರ ಇದ್ರೆ ನೆರಳು, ಗಾಳಿ. ಯಾವ್ದು ಇಲ್ಲ ಅಂತಂದ್ರೆ ಅಕ್ಕಪಕ್ಕದ ಮನೆ ಸಹಿಸ್ಕೊಳ್ಳಿಲ್ಲ ಅಂದ್ರೆ ಕಡ್ದಾಕ್ತಾರ.
1: ಹೌದು,
2: ಅದೋ ನಮಗೆ ಕಸ ಬರ್ತತಿ ಬೇಡಪ್ಪ ಮರ.
1: ಅಲ್ಲ, ವಾತಾವರಣ ಬಿಸಿ ಹೀರ್ಕೊಳ್ಳೋದೇ ಅದಲ್ವಾ, ಹೇಗೆ
2: ಮೇಡಮ್? ಹಳ್ಳಿ ಮನೇಲಿ ಅದು ಬಹಳ.
1: ಈಗ ಸಿಟಿಯಲ್ಲಿ ಏನ್ ಮಾಡ್ತೀರಾ? ಹಳ್ಳಿಯಲ್ಲೂ ಹೀಗಾಗ್ಬಿಟ್ಟಿದೆ. ಇನ್ ಸಿಟಿ
2: ಪಾಪ ಸಿಟಿ ಒಳಗೆ ಅದೇ ಗತಿಗೆ ಬಾಟ್ ಒಂದು ಮರ ನೆಟ್ಟಿ ಬಾಟ್ಲ ನೀರ್ ಹಾಕಿ ಹನಿ ನೀರಾವರಿ ಮಾಡ್ಕಂತಾರೆ. ಅದೇ ಹಳ್ಳಿ ಜನಗಳು ಮಾಡ್ಕೊಳಲ್ಲ. ನಾವು ದಡ್ರು
1: ಅಂದ್ರೆ ನೀರು ಉಳಿಸೋದು ನೋಡಿ ಎಷ್ಟು ಚೆನ್ನಾಗಿ, ಅದು ಎಷ್ಟು ಬೇಕಷ್ಟು ಮಾತ್ರ ಹೀರ್ಕೊಳ್ಳುತ್ತದು.
2: ಪೈಪ್ ಆನ್ ಮಾಡಿ ಬಿಟ್ಬಿಟ್ರೆ ಆಸೆ ಇಲ್ಲ.
1: ಯಾರು ಮೂಡಿಸ್ಬೇಕು ಆ ತಿಳುವಳಿಕೆನ?
2: ನಾವು ಮೂಡಿಸ್ಬೇಕ್ರೇ, ನಾವೇ ಮಸ್ತ್ ಮೇನ್.
1: ಅಂದ್ರೆ ಗೊತ್ತಾಗಿರೋರು, ನೋಡಿದವ್ರು, ತಿಳಿದವರು ಒಳ್ಳೆ ಮಾತಲ್ಲಿ ಹೇಳ್ಬೇಕು. ಜೋರ್ ಮಾಡಿದ್ರೆ ಖಂಡಿತ ಯಾರು ಕೇಳಲ್ಲ. ಇವಾಗ ಹಾಗೆ ಕೇಳ್ಕೊಂಡು ಒಬ್ರಿಗೊಬ್ರು ಅರಿವು ಮೂಡಿಸ್ಬೇಕಲ್ವಾ?
2: ಆಯ್ತು ಲತಾ ಅವ್ರೆ.
1: ಆಯ್ತು ಲತಾ ಅವ್ರೆ,
2: ತಿಮ್ಮಕ್ಕ ಅಷ್ಟು ಬೆಳೆಸಿದಳಲ್ಲ, ನಾವು ಒಂದಾರು ಬೆಳೆಸ್ಕೊಬೇಕು.
1: ಅಲ್ಲ, ಮಕ್ಕಳ ತರ ಪೋಷಣೆ ಮಾಡಿದ್ರ ಅವರು ಅಲ್ವಾ? ಸಾಧ್ಯ ಇದೆಯಾ ಲಕ್ಷಾಂತರ ಮರಗಳನ್ನ ಬೆಳೆಸೋದಕ್ಕೆ ಅಲ್ವಾ? ಈಗಂತೂ ಖಂಡಿತ ಸಾಧ್ಯ ಇಲ್ಲ. ಅವರೆಲ್ಲ ಮಾದರಿ ನಮಗಷ್ಟೇ, ಮಾದರಿ ಮಾದರಿ. ಆಯ್ತು ಲತಾ ಅವ್ರೆ, ಲತಾ ಅವ್ರೆ ಹಂಚ್ಕೊಂಡ್ರಿ, ನಮಸ್ತೆ. ಓಕೆ, ಲತಾ ಅವರು ಮರಗಳನ್ನ ಬೆಳೆಸಬೇಕಾದಷ್ಟು ಅಂತ ಹೇಳಿ ಅವರು ಸಲಹೆ ಕೊಟ್ರು. ಹೀಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರೆ ನೋಡಿ. ರಾಸಾಯನಿಕ ಬಳಕೆ ಮಾಡಬಾರ್ದು, ಪ್ಲಾಸ್ಟಿಕ್ ಬಳಸಬಾರ್ದು, ಮತ್ತೆ ಏನ್ ಹೇಳ್ತೀವಿ, ಗಿಡ ಮರ ಬೆಳೆಸಬೇಕು ಅಂತ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರೆ ನೋಡೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ಚಂದ್ರಿಕಾ ಅವರು?
3: ಚಂದ್ರಿಕಾ
1: ದಾವಣಗೆರೆಯಿಂದ ಹೇಳಿ.
3: ಚಂದ್ರಿಕಾ, ಮೊದಲನೇದಾಗಿ ಪರಿಸರ ದಿನಾಚರಣೆ ಶುಭಾಶಯಗಳು.
1: ತಮಗೂ ಕೂಡ. ಚಂದ್ರಿಕಾ ಅವ್ರೆ, ಪರಿಸರದ ಬಗ್ಗೆ ಅಂತೂ ಪ್ರತಿ ದಿವಸ ನಾವು ಮಾತಾಡ್ತಾನೆ ಇರ್ತೀವಿ. ಯಾಕಂದ್ರೆ ಎಷ್ಟು ಕಾಳಜಿ ಇದ್ರೂ ಕಡಿಮೆ, ಎಷ್ಟು ಅರಿವು ಮೂಡಿಸಿದ್ರು ಸಾಲದು ಅಲ್ವಾ?
3: ಹೌದು ಮೇಡಮ್, ಖಂಡಿತ ಮೇಡಮ್. ಅದಕ್ಕೆ ನಾನು ನೀವು ಬೆಳಗ್ಗೆ ಹೇಳಿದ್ರಲ್ಲ ಮೇಡಮ್, ನಂಗ್ ವಾಯ್ಸ್ ಕ್ಲಿಯರ್ ಇದೆಯಾ?
1: ಖಂಡಿತ ಕೇಳ್ತಾ ಇದೆ.
3: ಹೌದಾ, ಎಕ್ಕೋ ಬರ್ತಾ ಇದೆ ನನ್
1: ಮಾತಾಡಿದ್ಮೇಲೆ? ಇಲ್ಲಿ ನಮಗೆ ಮತ್ತೆ ನಮ್ಮ ಕೇಳುಗರಿಗೆ ಕೂಡ ಕ್ಲೀನಾಗಿ ಕೇಳಿಸ್ತಾ ಇದೆ.
3: ಖಂಡಿತ ಮೇಡಮ್, ನಾನು ಅದಕ್ಕೆ ನೀವು ಹೇಳಿದಾಗೇನೆ ಬೆಳಗ್ಗೆ ನಾನೇ ಒಂದ್ ಸ್ವರಚಿತ ಕವನ ಬರೆದು ರಾಗ ಕಟ್ಟಿ ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮಾತಾಡಕ್ಕೂ ಬೇಡ, ಇವತ್ತು ಇದನ್ನ ಹೇಳ್ಬಿಡೋಣ ಅಂತ.
1: ಪದಗಳು ಸಿಗುತ್ತಿಲ್ಲ ಅಂತ ಹೇಳಿ ಹಾಡಿಲ್ತಾ ಇದ್ರೆ ಈಗ.
3: ಸಿಗುತ್ತಿಲ್ಲ ಅಂತ ಇವತ್ತು ಅದೇ ಟಾಪಿಕ್ ಕೊಟ್ಟಿದ್ದೀರಲ್ಲ ಮೇಡಮ್.
1: ಹೌದು ಹೌದು, ಹೇಳಿ ಹೇಳಿ.
3: ಹೇಳ್ಬಿಡ್ತೀನಿ ಮೇಡಮ್.
1: ಪುಟ್ಟದಾಗಿರ್ಲಿ,
3: ಚಿಕ್ಕದೇ ಮೇಡಮ್.
1: ಓಕೆ.
3: ಹಸಿರೆ ನೀನಾರಿ ಕಲ್ಲಾದವಳೆ, ಹಸಿರೆ ನೀನಾರಿ ಕಲ್ಲಾದವಳೆ, ಹುಟ್ಟುತ್ತ ಮುನ್ನಾದೆ ಬೆಳೆಯೋ.

0: ಚಂದ್ರಿಕಾ ಅವ್ರೆ, ಸೂಪರ್ ಆಗಿ ಬರ್ದಿದ್ದೀರಾ ನೀವು.
1: ಇವಾಗ ನೀವ್ ಹೇಳಿದ್ಮೇಲೆ ಮೇಡಮ್, ಬೆಳಗ್ಗೆಯಿಂದ ಎಲ್ಲ ಪದಗಳು ಜೋಡಿಸ್ಕೊಂಡು.
0: ಆಯ್ತು ಆಯ್ತು, ಖಂಡಿತ ಖಂಡಿತ. ಅಂದ್ರೆ ವಿಭಿನ್ನವಾಗಿ ಒಬ್ಬರೊಬ್ರು ಒಂದೊಂದು ಹೇಳ್ತಾ ಇದ್ದೀರಾ, ಖಂಡಿತ ನಮ್ಮ ಕೇಳುಗರಿಗೆ ಮುಟ್ತಾ ಇದೆ. ಅಂದ್ರೆ ಪರಿಸರ ಕಾಳಜಿ ಮೂಡ್ಲೇಬೇಕಲ್ವಾ. ಆಯ್ತು ಆಯ್ತು ಚಂದ್ರಿಕಾ ಅವ್ರೆ, ಧನ್ಯವಾದ. ನಮಸ್ಕಾರ ನಮಸ್ಕಾರ. ಕೆಳಗಡೆ ಸಮಯ 10:21:20. ಇದೀಗ ಒಂದು ಪುಟ್ಟ ಜಾಹೀರಾತು ವಿರಾಮ, ಬಳಿಕ ಮತ್ತೆ ತಮ್ಮ ಫೋನ್ ಕರೆಯನ್ನ ಸ್ವೀಕರಿಸ್ತೀನಂತೆ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಕೇಳಿದ್ರೆ ಇವತ್ತು ಸಾಕಷ್ಟು ಹಾಡುಗಳನ್ನು ಕೇಳಿರ್ತೀರಾ. ನಾನು ಬೆಳಿಗ್ಗೆಯಿಂದ ಸಾಕಷ್ಟು ಪ್ರಕೃತಿಯ ಕುರಿತಾಗಿ ಹಾಡುಗಳನ್ನು ಸಾಕಷ್ಟು ಸಾಕಷ್ಟು ಪ್ರಸಾರ ಮಾಡ್ತಾನೆ ಇದ್ವಿ ನಾವು. ಯಾಕಪ್ಪ, ಒಂದು ರೀತಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಜೊತೆಗೆ ನಾವು ಆಕಾಶವಾಣಿಯವರು ಯಾವತ್ತು ಪರಿಸರ ಅಂತ ಹೇಳಿದಾಗ ಪರಿಸರದ ಕಾಳಜಿ ಮೂಡಿಸೋ ಕೆಲಸವನ್ನು ನಾವು ಮಾಡಲೇಬೇಕಾಗತ್ತೆ. ಹಾಗಾಗಿ ಈಗ ನಾವು ಹಾಡು ಹಾಕೋಕ್ಕಿಂತ ಹೆಚ್ಚಾಗಿ ನಮ್ಮ ಕೇಳುಗರ ಅನಿಸಿಕೆಗಳನ್ನೇ ನಾವು ತಗೊಂಡ್ಬಿಡೋಣ ಅಲ್ವಾ. ಕೇಳಿದ್ರೆ ಹಾಡು ಮಾತಾಡೋದಲ್ಲಿ ನಾವು ಹಾಡು ಹಾಕೋದು ಸಹಜ. ನೋಡೋಣ ಕನಗೆ ಸಮಯ ಇದ್ರೆ, ಯಾಕಂದ್ರೆ ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋದು ನನ್ನ ಭಾವನೆ. ಹಾಗಾಗಿ ಹಾಡಂತೂ ಪ್ರಸಾರ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಫೋನ್ ಕರೆಯನ್ನೇ ಸ್ವೀಕರಿಸೋಣ, ಮುಂದಿನ ಕಾಲರ್ ಏನ್ ಹೇಳ್ತಾರೆ ನೋಡೋಣ. ಹಾಗೆ ನೀವು ಕೂಡ ಕರೆ ಮಾಡ್ಬೇಕಾ, 0828220074 ಕರೆ ಮಾಡಬೇಕು, 2007-04. ಆಯ್ತಾ? ಹಲೋ,
5: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
5: ಉಮೇಶ್ ಸಿರಿಗೆರೆ.
0: ಉಮೇಶ್ ಅವರೇ ಹೇಳಿ.
5: ನನಗೆ ತುಂಬಾ ಅಪರೂಪಕ್ಕೆ ಇದು ಕಾಲ್ ಇವತ್ತು.
0: ಖಂಡಿತ,
5: ನಮ್ಮ ಈಗ ಸಹಪಾಠಿ ಗೆಳೆಯರು ಏನು ಮಾತಾಡಿದ್ರು ಅದು ಒಂದಕ್ಕೂ ಒಂದು ತರ ಮಾತಾಡಿದ್ರೆ, ಆಮೇಲೆ ಈಗ ನಮ್ಮ ದಾವಣಗೆರೆ ಚಂದ್ರಿಕಾ ಮೇಡಮ್ ಒಳ್ಳೆ ಒಂದು
0: ಕವನ. ಹೌದು ಹೌದು, ಹೇಳಿ ಹೇಳಿ. ನಿಮ್ಮ ಪರಿಸರ ಕಾಳಜಿ, ನಿಮ್ಮ ಪರಿಸರ ಕಾಳಜಿ ಬಗ್ಗೆ
5: ಬಿಟ್ಟು ನನ್ನದೇ ಆದ ಒಂದು ಇದ್ವಿ ಮೇಡಮ್. ನಾವು ಬಾಲ್ಯದಲ್ಲಿ ಹಳ್ಳಿಯಲ್ಲಿ ಇದ್ದಾಗ ಮನೆ ಮೇಡಮ್, ಅದು ಮೊದಲು ನಾವು ನೀರನ್ನ ಶೇಖರಣೆ ನೀರನ್ನ ಹರಿಯೋದು ವೇಸ್ಟ್ ಮಾಡೋ ಬದ್ದು ಆ ಮನೆ ಹಿಂದಿನ ಭಾಗದಲ್ಲಿ ಹಿತ್ತಲ್ಲಿ ಒಂದು ಇದನ್ನ ಜಾಗ ಮಾಡ್ಕೊಂಡು ಅಲ್ಲಿ ಹಿಂದೆಲ್ಲ ತರಕಾರಿ ಬೆಳೆಯೋದು, ಸಣ್ಣ ಸಣ್ಣ ಬಿಕ್ಕೆ ಮರ, ತೆಂಗಿನ ಮರ, ಅದಕ್ಕೆ ನೀರು ಮಾಡ್ತಿದ್ವಿ. ಸಸಿಗಳು ಯಾವಾಗ್ಲೂ ಹಸಿರಿಂದ ಕೂಡಿರೋದು ನಮ್ಮ ಮಿತ್ರರು
0: ಹಳ್ಳಿ ದೊಡ್ಡ ಮನೆ ಮೇಡಮ್.
5: 40-85 ಹಿಂದೆ ಬಹಳ ದೊಡ್ಡದಾಗ ಮುಕ್ಕಾಲ್ ಭಾಗ ಜಾಗ ಇತ್ತು, ಅದರಿಂದ ಪರಿಸರ ಇದಾಗುತ್ತೆ. ಅದೇ ರೀತಿ ನೀವು ಆಗ್ಲೇ ಹೇಳಿದ್ರಲ್ಲ, ಹಿಂದೆ ನೀವು ಅಕ್ಕಿ ಹಿತ್ತಲ್ಲಿ ರಂಗೋಲಿ ಹಾಕ್ತಿದ್ರು, ಅದು ಪ್ರಾಣಿಗಳಿಗೆ ಒಂದು ಹೆಲ್ಪ್ ಆಗೋದು ಅಂತೇಳಿ, ಆಮೇಲೆ ಅದೇ ರೀತಿ ಅಂಪಣ್ಣ ನಮ್ಮ ತೇವ್ರು ಹೇಳಿದ್ರು ಸಕ್ಕರೆ ಅದೇ ಜೊತೆ ಹಿಂದೆ ಹುಡುಕೊಂಡ್ರು. ಆ ಮನಸ್ಥಿತಿ ಜನ ಆಗಿನ ಕಾಲಕ್ಕಿತ್ತು. ಆದ್ರೆ ಈಗ ನಮ್ಮ ಜನಗಳು, ಈಗ ಉದಾಹರಣೆ ಮೇಡಮ್, ಬೆಳಿಗ್ಗೆ ನಾನು ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಕ್ರಿಕೆಟ್ ಕೋಚಿಂಗ್ ಹೋಗ್ಬೇಕಾದ್ರೆ ಮೇಡಮ್ ಬೆಳಿಗ್ಗೆ 6:00-6:30, ಆವಾಗ ರಸ್ತೆಲಿ ಕೆಲವು ನಾಯಿಗಳೆಲ್ಲ ಇದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಎಲ್ಲ ಅರ್ಧಂಬರ್ಧೆಲ್ಲ ರಸ್ತೆಗೆ ಎಳಿತಾರೆ ಮೇಡಮ್. ನಾನು ಕವರ್ ಮಾಡ್ಕೊಂಡ್ಬಿಟ್ಟಿದೀನಿ ಆ ಕವರ್ ಅಲ್ಲಿ ಹೋಗ್ತಾ. ದಿನಕ್ಕೆ ಅವಾಗ 5-6 ಅದೆಲ್ಲ ಒಂದ್ ಕಡೆ ಹಾಕಿ ಅಲ್ಲೋಗ ನಮ್ ಸ್ಟೇಡಿಯಂ ಹತ್ರ ಇದು ನಲ್ಲಿ ಇದೆ ನೀರ್ ತಗೊಂಡು ಮಾಡ್ತೀವಿ ಮೇಡಮ್. ಅದು ನಮ್ಮ ಸ್ವಯಂ ಪ್ರೇರಣೆ ಅಂತ ಬರುತ್ತೆ,
0: ಸ್ವಯಂ ಪ್ರೇರಣೆ. ಹೌದು,
5: ಅಲ್ಲಿ ಹೋದ್ರು ಕೆಲವೊಮ್ಮೆ ಪ್ಲಾಸ್ಟಿಕ್ ಕವರ್ ಎಲ್ಲ ತರ ಪರಿಸ್ಥಿತಿ ಬಂದ್ರೆ ಅಷ್ಟೆಲ್ಲ ಜಾಗೃತಿ ಗೊತ್ತಿದ್ರು. ಆದರೂ ನಾನು ಯಾವಾಗಲೂ ಬ್ಯಾಗ್ ತಗೊಂಡು ಹೋಗಿ ಕೊಟ್ಟಿದ್ ಮೇಡಮ್.
0: ಖಂಡಿತ
5: ಅದೇ ರೀತಿ ಬೇರೆ ನಾವು ಮಾತಾಡಬಾರ್ದು. ನಮ್ಮ ಕೇಳಿದ್ರು ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಪರಿಸರದ ಬಗ್ಗೆ ಬಹಳ ಇರ್ಬೇಕು. ಉದಾಹರಣೆಗೆ ಸ್ಫೂರ್ತಿ ಬ್ಯಾಂಕ್ ಅಂದ್ರೆ ನಿನ್ನೆ ನೋಡಿ, ಸಾಲು ಮುದ್ದ ತಿಮ್ಮಕ್ಕ ಅವರು ಏನೇನು ತನ್ನ ಮಗು ಇಲ್ಲ ಅಂತೇಳಿ ಮತ್ತೆ ಮರಗಳನ್ನು ಜೀವವಿಲ್ಲದ ಮರಗಳನ್ನು ಬೆಳೆಸಿ ಎಷ್ಟು ಮಾದರಿ ಅದು, ಎಂತ ಪ್ರಶಸ್ತಿ ಬಂದು ಎಷ್ಟು ಅವರು
0: ವೃಕ್ಷ ಮಾತೆ ಅಂತ ಅದಕ್ಕೆ ಹೆಸರು ಕೊಟ್ಟರು ಅವ್ರಿಗೆ ಅಲ್ವಾ.
5: ವೃಕ್ಷ ಮಾತೆ ನೋಡಿ ಮೇಡಮ್, ಅದು ಅವ್ರು ತಮ್ಮ ಸ್ವಯಂ ಪ್ರೇರಣೆ ಮಾಡಿದ್ದು. ಯಾವುದೇ ಕೆಲಸ ನಾವು ಈ ತರ ಮಾಡಿದ್ರೆ ಪ್ರಾಮಾಣಿಕವಾಗಿ ಖಂಡಿತ ಯಶಸ್ ಸಿಗುತ್ತೆ.
0: ಹೌದು,
5: ಸಾಕು ಮೇಡಮ್, ನಾನು ಇನ್ನು ಏನು ಮಾತಾಡಬೇಕಂತ.
0: ಆಯ್ತು ಆಯ್ತು, ಸಾಕಷ್ಟು ಹೇಳಿದ್ರಿ, ಪರವಾಗಿಲ್ಲ. ಆಯ್ತು, ಧನ್ಯವಾದಗಳು ಉಮೇಶ್ ಅವರೇ.
5: ಥ್ಯಾಂಕ್ ಯು, ನಮಸ್ತೆ.
0: ಓಕೆ, ಉಮೇಶ್ ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಂಡ್ರಿ ನೀವೆಲ್ಲ. ಅದ್ರ ಜೊತೆಗೆ ಸ್ವಚ್ಛ ಭಾರತ ಅಭಿಯಾನ ಅಂತ ಏನ್ ಮಾಡಿದ್ದಾರೆ, ಅದು ನಮ್ಮ ಪರಿಸರಕ್ಕೋಸ್ಕರನೇ, ನಮಗೆ ಉಸಿರಾಡ್ಲಿಕ್ಕೋಸ್ಕರನೇ, ನಮ್ಮ ಒಳಿತಿಗೋಸ್ಕರ. ಅದನ್ನ ನಾವು ವಿಡಂಬನೆಯಾಗಿ ತಗೊಳ್ಳದಲೆ ನಾವೆಲ್ಲರೂ ತುಂಬಾ ಏನಂತೀವಿ ಪ್ರಜ್ಞಾವಂತರಾಗಿ ನಾವು ಕೂಡ ಪಾಲಿಸ್ಲೇಬೇಕಾಗತ್ತೆ. ಏನೇ ಒಂದು ಯೋಜನೆಗಳನ್ನು ಮಾಡಿದ್ರೆ ನಾವು ಅದನ್ನ ಯಾಕೆ ಮಾಡಿರ್ತಾರೆ, ಅದ್ರ ಹಿಂದಿನ ಉದ್ದೇಶ ಏನು ಅಂತ ತಿಳ್ಕೊಂಡು ನಾವು ಕೂಡ ಪಾಲಿಸೋದು ನಮ್ಮ ಧರ್ಮ ಅಂತ ಅನ್ಸುತ್ತೆ. ಏನ್ ಹೇಳಿದ್ರು ಇವರು, ಪ್ಲಾಸ್ಟಿಕ್ನೆಲ್ಲ ಕವರ್ ಬಿದ್ದೇ ಬಿದ್ದಿರುತ್ತೆ, ಖಂಡಿತ ನಾವು ಕೂಡ ನೋಡ್ತಾ ಇರ್ತೀವಿ. ನಾವು ಕೂಡ ಪದೇ ಪದೇ ಕ್ಲೀನ್ ಮಾಡ್ತಾ ಇರ್ತೀವಿ. ಈ ರೋಡಲ್ಲಿ ಬೇರೆ ಆಚೆ ಎಲ್ಲಿಂದನೋ ಬಂದು ನಮ್ಮ ಮನೆ ಬಾಗಿಲಿಗೆ ಬಂದಿರುತ್ತೆ. ಹಾಗಂತ ಅವರೇ ಮುನ್ಸಿಪಾಲಿಟಿ ಅವರೇ ಕ್ಲೀನ್ ಮಾಡಲಿ ಅಂತ ಅಲ್ಲ. ನಾವು ಕೂಡ ನಮ್ಮ ಮನೆಯಲ್ಲಿ ಪದೇ ಪದೇ ನಾವು ಅಂತ ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದು ಹಾಕ್ತಾನೆ ಇರ್ತೀವಿ. ಅದಕ್ಕೆ ಒಂದು ಬುಟ್ಟಿ ಮಾಡಿ ಇಟ್ಟು ಅದಕ್ಕೆ ಹಾಕಿ ಬೆಳಿಗ್ಗೆ ಮುನ್ಸಿಪಾಲಿಟಿ ಅವರು ಕಸದವರು ಬಂದಾಗ ಲಾರಿ ಬಂದಾಗ ನಾವು ಕೂಡ ಕೊಡುವಂಥ ಕೆಲಸ ಮಾಡ್ತೀವಿ. ಅದನ್ನೇ ಈಗ ಉಮೇಶ್ ಅವರು ಹೇಳಿದ್ರು, ಅಲ್ಲಿ ಇಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ನ ನಾನು ಆರಿಸಿ, ಅಂದರೆ ಅವರು ಸ್ಟೇಡಿಯಂಗೆ ಹೋಗೋ ದಾರಿಯಲ್ಲಿ ಬಿದ್ದಿರುವಂತಹದ್ದನ್ನೆಲ್ಲ ಆರಿಸಿ ಹಾಕ್ಕೊಂಡು ತಗೊಂಡೋಗಿ ನಾನು ಒಂದು ಡಸ್ಟ್ಬಿನ್ಗೆ ಹಾಕ್ತೀನಿ. ಈ ರೀತಿಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ನಾನು ತೊಡಗಿ ಪರಿಸರಕ್ಕೆ ನನ್ನ ಕೊಡುಗೆಯನ್ನು ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ನೋಡೋಣ ಮುಂದಿನ ಕಾಲರ್ ಏನು ಹೇಳ್ತಾರೆ. ಹಲೋ,
6: ಹಲೋ,
0: ನಮಸ್ತೆ.
6: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ಕಾರ,
6: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ.
0: ಚಿಕ್ಕಪ್ಪ ಅವರು ಧ್ವನಿ ಯಾಕೆ ಚೇಂಜ್ ಆದಂಗಿತ್ತು, ಹೇಳಿ ಚಿಕ್ಕಪ್ಪ ಅವರೇ.
6: ಇವತ್ತು ಒಳ್ಳೆ ವಿಷಯ ಕೊಟ್ಟಿದ್ದೀರಾ. ಮೊದಲಿಗೆ ಪರಿಸರ ದಿನದ ಒಂದು ಶುಭಾಶಯಗಳು.
0: ಮೊದಲನೇದಾಗಿ ಲೈನ್ ಸಿಕ್ಬಿಟ್ಟಿದೆ ನಿಮಗೆ, ಅದಕ್ಕೆ ನಿಮಗೆ ಶುಭಾಶಯ ಹೇಳಬೇಕಾಗಿದೆ.
6: ಲೈನ್ ಸಿಗ್ತಾ ಇರಲಿಲ್ಲ, ಆದ್ರೂ ಲೈನ್ ಸಿಕ್ಕಿದೆ.
0: ಹೌದಿಲ್ಲ, ತುಂಬಾ ಜನ ಪ್ರಯತ್ನ ಮಾಡ್ತಾ ಇದಾರೆ ಆಗ್ಲಿಂದ ಮಾಡಿ ಮಾತಾಡಿ.
6: ನಾವು ಮಾತಾಡೋರಾದ್ರೂ ಕೂಡ ನಮಗೆ ಲೈನ್ ಸಿಕ್ಕಿದೆ ಅಂತ ಕ್ವರಿ
0: ಇಲ್ಲ. ಇಲ್ಲ, ಎಲ್ಲಾ ಪಾಪ ಕಡಿಮೆನೆ ಮಾತಾಡಿದ್ರು. ಇಲ್ಲ ಇಲ್ಲ, ಚೆನ್ನಾಗಿ ಮಾತಾಡಿದ್ರು, ಸಿಂಪಲ್ ಆಗಿ ಹೇಳಿ. ನೀವು
6: ಚಂದ್ರಿಕಾ ಮೇಡಮ್ ಅವರು ಕೂಡ ಒಂದು ಕವನ ಎರಡನೇ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ಒಳ್ಳೆ ಕವನ
0: ಒಳ್ಳೆ ಕವನ. ಅದಕ್ಕೆ ನಾನು ಒಳ್ಳೇದಾಗಿದ್ದಕ್ಕೆ ನಾನು ಅದನ್ನ ಜನಕ್ಕೆ ಮುಟ್ಟುವಂತಿತ್ತು, ಹಾಗಾಗಿ ನಾನು ಅದನ್ನ ಎಲ್ಲರಿಗೂ ಮಾತಾಡಿಸ್ತಾ ಇದ್ದೀನಿ. ನನಗೆ ಅದು ಲಿಮಿಟ್ ಗೊತ್ತಿರೋದ್ರಿಂದ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಮಾತಾಡಿ, ನೀವೇನ್ ಮಾಡ್ತೀರಾ ಅಂತ.
6: ಅದೇ ನಮ್ಮ ಮೊದಲನಿಗೆ ನಮ್ಮ ಮನೆಯಿಂದನೇ ಶುರುವಾಗಬೇಕು ಮೇಡಮ್. ಅರೆ ಮನೆಯಿಂದ ನಮ್ಮ ಮನೆ ಸುತ್ತಮುತ್ತ ನಾವು ಸ್ವಚ್ಛವಾಗಿಟ್ಕೋಬೇಕು, ನಾವು ಗಿಡ ಮರಗಳನ್ನ ಬೆಳೆಸ್ಬೇಕು. ಮತ್ತೆ ನಾವು ಏನೇ ಒಂದು ಫಂಡ್ ಕಣಕ್ ಹೋದ್ರು ಅಲ್ಲಿಂದ ಪ್ಲಾಸ್ಟಿಕ್ ತಗೊಂಬಂದು ನಾವು ಮನೆ ತುಂಬ್ಕೊಂತ ಇದೀವಿ. ಅದು ಏನಾಗುತ್ತೆ ಅಂದ್ರೆ ಹಾದೆ ಹೋಗೋ ಮಾರಿ ಕರ್ಕೊಂಡ್ ಮನೆ ಬಿಟ್ಕೊಂಡಾಗುತ್ತೆ
0: ಅಲ್ವಾ.
6: ಹಾಗಾಗಿ ಆ ಪ್ಲಾಸ್ಟಿಕ್ ಬರಬಾರ್ದು ಅಂದ್ರೆ ನಾವು ಮನೆಯಿಂದ ಆದಷ್ಟು ಬ್ಯಾಗ್ ಗಳನ್ನೇ ತಗೊಂಡ್ ಹೋಗ್ಬೇಕಾಗತ್ತೆ. ಈಗ ಬ್ಯಾಗ್ ಏನ್ ಕೊಂಡ್ಕೋಬೇಕಾಗಿಲ್ಲ ಮೇಡಮ್, ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಆ ಪ್ಯಾಂಟ್ಗಳು ತುಂಬಾ ಪ್ಯಾಂಟ್ಗಳು ಇರ್ತಾವ, ಅದೇ ಇದ್ರಲ್ಲೇ ಒಂದು ಬ್ಯಾಗ್ ಹೊಲ್ತಾಬಹುದು, ಒಂದ್ ಎರಡ್ ಮೂರ್ ಬ್ಯಾಗ್ ಹೊಲ್ಕೊಂಡ್ ಇಟ್ಕೊಂಡ್ಬಿಟ್ರೆ ನಾವು ಎಲ್ಲಿಗ್ ಬೇಕಾದ್ರೂ ತಗೊಂಡ್ ಹೋಗ್ಬೋದು. ಆಮೇಲೆ ಈಗ ಪ್ಲಾಸ್ಟಿಕ್ ಅನ್ನ ನೋಡ್ರಿ, ಎಲ್ಲಿ ಬೇಕಲ್ಲೇ ಪ್ಲಾಸ್ಟಿಕ್ ಆಗ್ಲಿ, ಟೈರ್ ಆಗ್ಲಿ, ಬೆಂಕಿ ಹಚ್ಚೋದ್ರಿಂದ ಅದು ಕೂಡ ನಮ್ಮ ಮಾಲಿನ್ಯ ಹಾಳು ಮಾಡ್ತಾ ಆಗುತ್ತೆ.
0: ಆಮೇಲೆ ಚಿಕ್ಕಪ್ಪ ಅವರೇ, ಮೊದ್ಲು ಏನಾಗ್ತಿತ್ತು, ಚೀಲ ಕೈ ಚೀಲ ತಗೊಂಡೋದ್ರೆ ಸ್ವಲ್ಪ ಲೇವಡಿ ಮಾಡೋ ಇದ್ರು. ಆದ್ರೆ ಈಗ ಪ್ರತಿಯೊಬ್ಬರಿಗೂ ಜ್ಞಾನ ಬಂದಿರೋದ್ರಿಂದ ಯಾರು ಯಾರನ್ನು ದೂಷಣೆ ಮಾಡಲ್ಲ, ಹಂಗ್ಸಲ್ಲ. ಯಾಕೆ ಅವ್ರು ಕೂಡ ಅನುಸರಿಸ್ತಾರೆ, ಸಾಧ್ಯವಾಗ್ಲಿಲ್ವಾ ಬೇರೆಯವ್ರನ್ನಂತೂ ಆಡ್ಕೊಂಡಾಗಲ್ಲ ಅಲ್ವಾ. ಹಾಗಾಗಿ ನಮ್ಮ ಮನೆಯಿಂದ ನಾವು ಪ್ರಾರಂಭ ಮಾಡೋಣ ಅಲ್ವಾ.
6: ಹೌದು, ಅದೇ ನಾನು ಹೇಳೋದಷ್ಟೇನೆ ಮೇಡಮ್. ಪ್ರತಿಯೊಂದು ಕೂಡ ಪ್ರತಿಯೊಬ್ಬರು ಮನೆಯಿಂದಾನೇ ಶುರು ಆಗ್ಬಿಟ್ರೆ ಒಂದು ಸ್ವಚ್ಛತೆ ಆಗ್ಲಿ, ಗಿಡ ಮರಗಳು ಬೆಳೆಸೋದಾಗ್ಲಿ, ಅವೆಲ್ಲ ಮಾಡ್ತಾ ಇದ್ರೆ ನಮ್ಮ ಇಡೀ ನಮ್ಮ ದೇಶ ಸುಂದರವಾಗಿ ಕಾಣುತ್ತೆ.
0: ಆಯ್ತು ಚಿಕ್ಕಪ್ಪ.
6: ಹಾಗಾಗಿ ಈಗ ಒಂದು ಸಣ್ಣ ಇವಾಗ ಸ್ಕೂಲ್ ಮಕ್ಕಳಿಗೂ ಕೂಡ ಅವರು ಅವರವ್ರ ಸ್ಕೂಲ್ ಅಲ್ಲಿ ಒಂದು ವಾರದಲ್ಲಿ ಒಂದು ದಿವಸನಾದ್ರೂ ಈ ಪರಿಸರದ ಬಗ್ಗೆ ಸ್ವಚ್ಛತೆ ಬಗ್ಗೆ ಒಂದು ಕ್ಲಾಸ್ ತಗಂದ್ರೆ ತುಂಬಾ ಒಳ್ಳೇದು ಅಂತ ಹೇಳಕ್ಕೆ.
0: ಆಯ್ತು ಚಿಕ್ಕಪ್ಪ ಅವ್ರೆ, ಇವಾಗ ನೀವು ಇಸ್ತ್ರಿ ಮಾಡಿ ಇಟ್ಟಿರ್ತೀರಪ್ಪ ಬಟ್ಟೆನ, ಅವಾಗ ಅವ್ರು ಏನು ತಗೊಂಡ್ ಬಂದಿರಲ್ಲ ತಗೊಂಡೋಗಕ್ ಚೀಲನ, ಏನ್ ಮಾಡ್ತೀರಾ ಅವಾಗ?
6: ನಮ್ಮ ಹತ್ರ ಬರೋರೆಲ್ಲ ಸಾಮಾನ್ಯ ಬ್ಯಾಗ್ ತಗೊಂಡೇ ಬಂದಿರ್ತಾರೆ ಮೇಡಮ್.
0: ಒಳ್ಳೇದಾಯ್ತು,
6: ಯಾಕೆಂದ್ರೆ ಒಂದ್ ಜೊತೆ ಎರಡ್ ಜೊತೆ ತಂದವ್ರಿಗೆ ನಾವು ಪೇಪರ್ ಅಲ್ಲಿ ಕೊಟ್ಟಿರ್ತೇವೆ. ಹತ್ತು ಬಟ್ಟೆ ಮೇಲೆ ಇದ್ದಾರಲ್ಲ, ಅವ್ರವ್ರ ಬ್ಯಾಗ್ ತಗೊಂಡ್ಬಂದಿರ್ತಾರೆ, ಅವ್ರವ್ರ ಬ್ಯಾಗ್ ನಲ್ಲಿ ತಗೊಂಡೋಗ್ತಾರೆ.
0: ಆಮೇಲೆ ನೀವು ಸೌರ ಏನಂತೀವಿ ಇಸ್ತ್ರಿ ಪೆಟ್ಟಿಗೆನ್ ಬಳಸ್ತೀರಾ ಅಂತ ನಾನ್ ಕೇಳ್ಪಟ್ಟೆ. ಹೌದಾ?
6: ಹೌದು,
0: ಸೋಲಾರ್ ಪವರ್ ಇಂದ ಅದು ಓಡುತ್ತೆ ಅಲ್ವಾ. ಆಯ್ತು, ಖಂಡಿತ ಅದು ಕೂಡ ಪರಿಸರ ಕಾಳಜಿನೇ ತೋರಿಸುತ್ತೆ, ಯಾಕಂದ್ರೆ ವಿದ್ಯುತ್ ಶಕ್ತಿಯನ್ನು ಉಳಿತಾಯ ಮಾಡಬಹುದಲ್ಲ ಅದರಿಂದ. ಹೆಚ್ಚಿನ ಅಂಶ ಹಗಲೊತ್ತಲ್ಲಿ ಅದನ್ನ ಮಾಡ್ಬಿಟ್ಟು ರಾತ್ರಿ ಹೊತ್ತು ಬೇಕಾದ್ರೆ ಈ ತರ ಬಳಸಬಹುದು ಅಲ್ವಾ. ಆಯ್ತು ಆಯ್ತು ಚಿಕ್ಕಪ್ಪ ಅವ್ರೆ, ನಮಸ್ತೆ. ಓಕೆ, ಒಬ್ಬರೊಬ್ಬರಿಂದ ಒಂದೊಂದು ಪರಿಸರ ಕಾಳಜಿ ಬಗ್ಗೆ ಮಾತುಗಳು ಬರ್ತಾ ಇವೆ. ನೋಡೋಣ ಮುಂದಿನ ಕಾಲರ್ ಏನ್ ಹೇಳ್ತಾರೆ. ಹಲೋ,
7: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
7: ನಾನ್ ಎಂಪಿ ತಾಲೂಕ್ ಹೊಸ
0: ಮೇಘಾನಂದ ಅವರೇ. ಹೇಳಿ.
7: ಮೊದಲನೇದಾಗಿ ವಿಶ್ವ ಪರಿಸರ ದಿನಾಚರಣೆಗೆ ಶುಭಾಶಯಗಳು ಮೇಡಮ್.
0: ಶುಭಾಶಯಗಳು. ನೀವು ರೇಡಿಯೋ ಸೆಟ್ ದೂರ ಇಟ್ಟರೆ ಬೆಸ್ಟ್.
7: ಬಂದಿದೆ, ಹೊರಗಡೆ ಬಂದಿದೆ ಇವಾಗ ಮೇಡಮ್. ನಾನು ಒಂದು 4 ಪಾಯಿಂಟ್ ಅಷ್ಟೇ ಹೇಳಿಕ್ ಇಷ್ಟಪಡ್ತಿದ್ದೀನಿ. ಮೊದಲನೇದಾಗಿ ನೆನಪಿನಲ್ಲಿಡುವ ಅಂಶ ಅಂತ ಅಂದ್ರೆ, ನಮಗಿರುವುದೊಂದೇ ಭೂಮಿ, ಅದನ್ನು ಮಾಲಿನ್ಯ ಸಂಕೋಲೆಯಿಂದ ಸಂರಕ್ಷಿಸೋಣ.
8: ಹೆಚ್ಚು ಗಿಡಗಳನ್ನು ಬೆಳೆಸೋಣ ಮೇಡಮ್, ಆದ್ರೆ ಇಂಗಾಲದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡೋಣ, ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸೋಣ ಮೇಡಮ್.
0: ಕರೆಕ್ಟ್,
8: ಶುದ್ಧ ನೀರು ಹಾಗೂ ಅಮೂಲ್ಯ ನೀರನ್ನು ನ್ಯಾಯಯುತವಾಗಿ ಬಳಸೋಣ ಮೇಡಮ್ ನಾವು.
0: ಹೌದೌದೌದೌದು, ಸುಮ್ನೆ ನಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು, ಗದ್ದೆಗೆ ನೀರ್ ಬಿಟ್ಬಿಡೋದು, ಬೇರೆಯವ್ರಿಗೆ ಬಿಡ್ದಂಗೆ ತಾವು ಅಲ್ಲಿ ತುಂಬಾ ಹರಿದು ನೀರು ಗಿಡ ಕೊಳ್ತೋದ್ರು ಚಿಂತೆ ಇಲ್ಲ, ಬೇರೆಯವ್ರಿಗೆ ಬಿಡದಷ್ಟು ಸ್ವಾರ್ಥತೆನೂ ತುಂಬಾ ಜನ ಮೆರಿತಾ ಇದಾರೆ ಅಲ್ವಾ, ಅದನ್ನ ಬಿಡ್ಬೇಕು ಅಂತ.
8: ಹೌದು ಮೇಡಮ್, ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗಿಸೋಣ ಸಂಪೂರ್ಣವಾಗಿ ತೆರವಿಸೋಣ ಮೇಡಮ್ ನಾವು. ಆಮೇಲೆ ನಮ್ಮ ಸುತ್ತಮುತ್ತಲ ನಮ್ಮ ಮನೆಯ ಪರಿಸರವನ್ನ ನಾವು ರಕ್ಷಿಸಿದರೆ ಪ್ರತಿಯೊಂದು ಇಡೀ ಭಾರತನೇ ಸ್ವಚ್ಛ ಭಾರತ ಆಗುತ್ತೆ. ಓಕೆ ಮೇಡಮ್, ಇಷ್ಟೇ ಹೇಳಲಿಕ್ಕೆ ಅವಕಾಶ ಮಾಡಿ ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದ ಮೇಘಾನಂದ ಅವರಿಗೆ. ಓಕೆ, ಮತ್ತೆ ನಮ್ಮ ನಾನು ಇವಾಗ ಬೆಳಿಗ್ಗೆ ಇನ್ನೂ ಹೇಳಿದ್ದೆ, ನಮ್ಮ ದೇಶದ ಮಕ್ಕಳು ಅದ್ರ ರಾಜಸ್ಥಾನದ ಮೂರು ಜನ ವಿದ್ಯಾರ್ಥಿಗಳು ಏನು ಸಂಶೋಧನೆ ಮಾಡಿದ್ರು, ಅರ್ಥ್ ಪ್ರಶಸ್ತಿಯನ್ನ ಅವರು ಪಡ್ಕೊಂಡ್ರು ಅಲ್ವಾ, ಅವಾರ್ಡ್ ಅವ್ರಿಗೆ ಬಂತು. ಸಂಶೋಧನೆ ಅನ್ವೇಷಣೆಗೆ ಬರುವಂತ ಪ್ರಶಸ್ತಿ ಅದು, ಭೂಮಿಯ ಮೇಲಿನ ಪರಿಸರ ಏನಂತೀವಿ ಸಂರಕ್ಷಣೆಗೋಸ್ಕರ ಅದು ಇರುವಂತ ಪ್ರಶಸ್ತಿ ಅದು. ನಮ್ಮ ಭೂಮಿಯ ಫಲವತ್ತತೆಯನ್ನ ಕಾಯ್ದುಕೊಳ್ಳಲು ಬೇಕಾದಂತ ಮಾರ್ಗವನ್ನ ಅನುಸರಿಸುವಂತಹ ಮಾರ್ಗವನ್ನು ಯಾರಾದರೂ ಕಂಡುಹಿಡಿದಿದ್ರೆ ಅಂತಹವರಿಗೆ ಆ ಸಂಶೋಧನೆಯಲ್ಲಿ ತೊಡಗದವರಿಗೆ ಕೊಡುವಂತಹ ಅರ್ಥ ಪ್ರಶಸ್ತಿಯನ್ನ ಈ ಬಾರಿ ಭಾರತ, ಅದರಲ್ಲೂ ನಮ್ಮ ಭಾರತ ದೇಶದ ಮಕ್ಕಳು ಪಡ್ಕೊಂಡಿದ್ದಾರೆ ಅಂತ ನಾವು ಕೂಡ ಹೆಮ್ಮೆಯಿಂದ ಹೇಳ್ಬೋದಲ್ವಾ. ಬೆಳಿಗ್ಗೆ ಇನ್ನು ನಾನು ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಆ ಒಂದು ವಿಷಯನ ಹಂಚಿಕೊಂಡೆ, ತುಂಬಾ ಜನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಕೇಳಿರಲ್ಲ, ಹಾಗಾಗಿ ಮತ್ತೊಮ್ಮೆ ಈ ವಿಚಾರವನ್ನ ಹೇಳಬೇಕಾಗಂತು. ಮುಂದಿನ ಕಾಲರ್ ಏನ್ ಹೇಳ್ತಾರೆ ನೋಡೋಣ ಅಲ್ವಾ. ಹಲೋ,
9: ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
0: ಹೇಳಿ ಗೋರ್ಪಡೆ ಅವರೇ.
9: ಒಂದು ಕವನ ಓದ್ಬಿಡ್ತೀನಿ ಮೇಡಮ್,
0: ಫಾಸ್ಟ್ ಆಗಿ ಪುಟ್ಟದು.
9: ಫಾಸ್ಟ್ ಆಗಿ ಕವನದ ಶೀರ್ಷಿಕೆ ಸಾಲು ಮರಗಳ ತಿಮ್ಮಕ್ಕನಿಗೆ.
0: ಹೇಳಿ.
9: ಹೋಗಿದ್ದರೇನಂತೆ ಅಕ್ಕ, ನೀನು ಮರಳಿ ಬಾರದೋರಿಗೆ, ಮರೆಯಲಾರೆವು ನೀ ನೆಟ್ಟ ಮರಗಳು ನಿನ್ನನ್ನು ಪ್ರತಿ ಗಳಿಗೆ. ಅಂದು ನೀರುಣಿಸಿ ಬೆಳೆಸಿದ ನೂರಾರು ಮರಗಳ ಸಾಲು ನೀಡುತ್ತಲೇ ಇವೆ ಇಂದಿಗೂ. ದಣಿದ ದಾರಿ ಹೋಕರಿಗೆ ತಂಪಾದ ನೆರಳು, ಹತ್ತಲಿಲ್ಲ ಬಾಳಲ್ಲಿ ನೀನೆಂದು ಶಾಲೆಯ ಒಂದೂ ಮೆಟ್ಟಿಲು. ಕೊಟ್ಟರಾರು ನಿನಗೆ ಬುದ್ಧಿ ಇಷ್ಟೊಂದು ಮೆಡಲು. ನಿನ್ನ ಆ ಮರಗಳಲ್ಲಿ ಬಗೆ ಬಗೆಯ ಬಾನಾಡಿಗಳ ಕಲರವ, ಹಾಡುತ್ತಲೇ ಇವೆ ಸದಾ ನಿನ್ನದೇ ಗುಣಗಾನವ. ಬೇಡಲಿಲ್ಲ ನೀನೆಂದಿಗೂ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳಿಗಾಗಿ, ಅವೇ ಬಂದು ಬಿದ್ದವು ನಿನ್ನ ಮಡಿಲಿಗೆ ಅಯಾಚಿತವಾಗಿ. ಆಗಿದ್ದರೆ ನೀನೊಬ್ಬ ಕುಬ್ಜ ಸಾಮಾನ್ಯ ನಾರಿ, ಪರಿಸರ ಪ್ರೇಮಿಗಳಿಗಾದ ಶ್ರೇಷ್ಠ ಮಾದರಿ. ಧನ್ಯವಾದಗಳು.
0: ಧನ್ಯವಾದಗಳು ಗೋರ್ಪಡೆ ಅವರಿಗೆ. ಹಾಗೆ ಕೇಳಿದ್ರೆ ಒಬ್ಬರೊಬ್ರು ಅವರವರ ಪರಿಸರ ಕಾಳಜಿನ ಈ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಹೇಳಿದೆ ನಮ್ಮ ದೇಶದ ಮಕ್ಕಳು ಏನ್ ಹೇಳ್ತೀವಿ ಅರ್ಥ ಪ್ರಶಸ್ತಿಯನ್ನು ಪಡೆದ್ರು, ಹೇಗೆ ಯಾಕೆ ಕೆಲವರಿಗೆ ಗೊತ್ತಿಲ್ಲ, ಅದನ್ನು ಮತ್ತೆ ರಿಪೀಟ್ ಮಾಡೋದಾದ್ರೆ, ಹುಣಸೆ ಬೀಜವನ್ನು ಬಳಸಿ ಹುಣಸೆ ಬೀಜದಿಂದ ಪ್ಲಾಸ್ಟಿಕ್ ನಾಶ ಮಾಡಬಹುದು ಅನ್ನೋದನ್ನ ಅವರು ಕಂಡುಹಿಡಿದಿದ್ದಾರೆ. ಕೇಳಿದ್ರೆ ಆ ಒಂದು ಆವಿಷ್ಕಾರಕ್ಕಾಗಿ ಅವರಿಗೆ ಅರ್ಥ ಪ್ರಶಸ್ತಿ ಬಂತು. ಅಂದ್ರೆ ನಮ್ಮ ದೇಶದ ಮಕ್ಕಳಿಗೆ, ರಾಜಸ್ಥಾನದ ಮೂರು ಮಕ್ಕಳಿಗೆ ಈ ಒಂದು ಅರ್ಥ ಪ್ರಶಸ್ತಿ ಬಂತು. ದಿ ಅರ್ಥ್ ಫೌಂಡೇಶನ್ ಏನಿದೆ ಜಿನೆವಾದಲ್ಲಿ, ಅದು ಇವರ ಈ ಒಂದು ಸಾಧನೆಯನ್ನು ಗುರುತಿಸಿ ಅರ್ಥ ಪ್ರಶಸ್ತಿಯನ್ನು ಕೊಟ್ಟಿದೆ. ಹಾಗಾಗಿ ನಾವು ಕೂಡ ಹೆಮ್ಮೆ ಪಡಬೇಕಾಗಿರುವಂಥದ್ದು ಅಷ್ಟೇ ಅಲ್ಲ, ನಾವು ಕೂಡ ಆ ಬಳಕೆ ಹೇಗೆ ಅನ್ನೋದನ್ನು ನಾವು ಕೂಡ ಏನಂತೀವಿ ತಿಳ್ಕೊಂಡು ಮಾಡುವಂಥದ್ದು ಅಲ್ವಾ. ಹಾಗಿದ್ರೆ ಮುಂದಿನ ಕಾಲರ್ ಏನು ಹೇಳ್ತಾರೆ ನೋಡೋಣ. ಹಲೋ,
9: ನಾನೇ ಮೇಡಮ್ ಗೋರ್ಪಡೆ.
0: ಹೇಳಿ ಗೋರ್ಪಡೆ ಅವ್ರೆ.
9: ಇನ್ನೊಂದು ಏನಂತಂದ್ರೆ, ಸರ್ಕಾರಗಳೆಲ್ಲ ಜಾಹೀರಾತು ಕೊಡ್ತಾವೆ.
0: ಆಯ್ತು ಗೋರ್ಪಡೆ ಅವ್ರೆ, ನಿಮಗೊಂದು ಅವಕಾಶ ಕೊಟ್ಟಿದೀವಲ್ವಾ, ಪಾಪ ನಮ್ ಕೇಳಿದ್ರು ತುಂಬಾ ಜನ ಕಾಯ್ತಾ ಇದ್ದಾರೆ.
9: ಇನ್ನು ಹಲೋ ಅಂತಂದ್ರಲ್ಲ, ಅದಕ್ಕೆ ನಾನು ಮಾತಾಡ್ತೀನಿ.
0: ಆಯ್ತು, ಯಾಕಂದ್ರೆ

0: ನಮಗೆ ಕಾಲ್ ಬಂದಾಗ ಹಲೋ ಅನ್ಲೇಬೇಕು. ನಮಸ್ತೆ ನಮಸ್ತೆ. ಓಕೆ, ಕೇಳಿದ್ರೆ ಗೊತ್ತಿದೆ ಅಲ್ವಾ ಪಾಪ, ನಮ್ಮ ತುಂಬಾ ಜನ ಕೇಳಿದ್ರು. ನಾನು ಹೇಳಿದೆ 9:50 ಶುರು ಮಾಡ್ಕೊಂಡ್ಬಿಟ್ಟಿದ್ರು ಕರೆ ಮಾಡ್ಲಿಕ್ಕೆ, ಹಾಗಾಗಿ ನಾನು ಮತ್ತೆ ಮತ್ತೆ ಅವಕಾಶ ಕೊಡಲ್ಲ. ಒಬ್ರೊಬ್ರು ಒಂದೊಂದು ಕರೆ ಮಾಡಿ ಆಯ್ತಾ? ಓಕೆ, ಕೇಳಿದ್ರೆ ಕರೆ ಮಾಡ್ಬೇಕು ಅಂದ್ರೆ 08282220074ಕ್ಕೆ ಕರೆ ಮಾಡಬೇಕು. ತಮ್ಮ ಪರಿಸರ ಕಾಳಜಿಯನ್ನ ನಮಗೆ ಹಂಚಿಕೊಳ್ಬಹುದು. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ತಾವು ಕೂಡ ಮಾತಾಡಬಹುದು. ಫೋನ್ ಏನೋ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತ ಕಾಣಿಸುತ್ತೆ. ಪ್ರಯತ್ನ ಮಾಡ್ತಾ ಇರಿ ಕೇಳಿದ್ರೆ. ಹಾಗೆ ಕರೆ ಸಿಕ್ಕಾಗ ತಾವು ಕೂಡ ಕರೆ ಮಾಡಿರಂತೆ. ಅಲ್ಲಿವರೆಗೂ ನಾವು ಒಂದು ಹಾಡನ್ ಇಲ್ಲ ಕರೆ ಬರ್ತಾ ಇದೆ ನೋಡೋಣ. ಹಲೋ
1: ಹಲೋ, ನಮಸ್ಕಾರ, ನಾವು ಮುರಳೀಧರ ಶಿವಮೊಗ್ಗ.
0: ಮುರಳೀಧರ ಅವರೇ, ಹೇಳಿ ಹೇಳಿ. ನೀವು ಪರಿಸರ ಪ್ರೇಮಿ ಅಂದ್ರೆ ಪರಿಸರದ ಜೊತೆಗೆ ನಿಮ್ಮನ್ನ ತಳಕ ಹಾಕೊಂಡವರು.
1: ಹೌದು, ನನ್ನ ಅಭಿಪ್ರಾಯ ಏನಂದ್ರೆ, ಪ್ರತಿಯೊಬ್ರು ಮರಗಳಿಗೆ ನೀರ್ ಹಾಕಿದ್ರೆ ಸಾಕು, ಮರಗಳು ಕಡಿಯೋದು ಬೇಡ, ಮರಗಳು ನೆಡೆಯೋದು ಬೇಡ. ಇರೋ ಮರಗಳಿಗೆ ನೀರ್ ಹಾಕಿದ್ರೆ ಹಕ್ಕಿ ಪಕ್ಷಿಗಳು ಬೀಜಗಳನ್ನ ಪ್ರಸಾರಿಸ್ತಾ ಹೋಗ್ತಾವಲ್ಲ,
0: ಆಮೇಲೆ ಮುರಳೀಧರ್ ಅವ್ರ ಏನ್ ಗೊತ್ತಾ, ಕೆಲವರು ಈ ಒಂದು ಹಲಸಿನ ಹಣ್ಣಿನ ಸೀಸನ್ ಇವಾಗ, ಆಮೇಲೆ ಮಾವಿನ ಹಣ್ಣಿನ ಸೀಸನ್, ಎಲ್ಲಾ ನೇರಳೆ ಹಣ್ಣು. ತುಂಬಾ ಜನ ನಾನು ಗಮನಿಸಿದೀನಿ, ನಮ್ಮ ಏನಂತೀವಿ ಸಿಟಿಯಲ್ಲಿ ಇರೋಂತವ್ರು ಅಂದ್ರೆ ಇಲ್ಲಿನೂ ಕೂಡ ಇರುತ್ತದು, ಆದ್ರೆ ತುಂಬಾ ಜನಕ್ಕೆ ಆ ಪ್ರಜ್ಞಾವಂತರಾಗಿದ್ದಾರೆ. ಈಗ ನಾನು ನೋಡಿದ ಹಾಗೆ ಅವರು ಕಾರಲ್ಲೋ ಬಸ್ಸಲ್ಲೋ ಹೋಗ್ತಾ ಇರುವಾಗ ಬದಿಯಲ್ಲಿ ಅವ್ರು ತಿಂದು ಬಿಟ್ಟಿರೋ ಬೀಜ ಉಳಿದಿರತ್ ನೋಡಿ, ಅದನ್ನ ಉದುರಿಸ್ತಾ ಹೋಗ್ತಾರೆ. ಯಾಕಂದ್ರೆ ಯಾವ್ದೋ ಒಂದು ಹತ್ತರಲ್ಲಿ
1: ಪ್ರವಾಸಕ್ಕೆ ಹೋಗ್ತಾರಲ್ಲ, ಪ್ರವಾಸಕ್ಕೆ ಹೋದಾಗ ಹಣ್ಣುಗಳ ಬೇರೆ ಬೇರೆ ಊರುಗಳಲ್ಲಿ ತಿಂದಿ ಹಾಕಿದಾಗ ಅಲ್ಲಿ ಹುಟ್ಟುತ್ತೆ
0: ನೋಡಿ.
1: ಆ ಗಿಡಗಳನ್ನ ಉಳಿಸಿದ್ರು ಸಾಕು, ನಾವು ಪರಿಸರ ಉಳಿಸ್ತಂಗೆ ಅಂತ ಅನ್ನೋ.
0: ಅಂದ್ರೆ ಎಷ್ಟೆಲ್ಲಾ ವಿಧಾನಗಳಿದೆ ಅಲ್ಲ ಅಂತ ಅಲ್ವಾ?
1: ಹೌದು. ಆಮೇಲೆ ಪ್ರತಿಯೊಬ್ಬ ರೈತರು ತಮ್ಮ ಜಮೀನುಗಳಲ್ಲಿ ಕಳನಾಶಕ ಹೊಡೆಯ ಹೋದ್ರೆ ಪರಿಸರ ಉಳಿಯುತ್ತೆ. ನಮ್ಮ ಭೂಮಿನ ಉಳಿಸಿದ್ರು ಸಾಕು, ನಮ್ಮ ಪರಿಸರ ಉಳಿಸ್ತಂಗೆ.
0: ಮಣ್ಣು ಫಲವತ್ತತೆ ಇರುತ್ತೆ, ಅದರದ್ದ ಏನಂತೀವಿ ಸಾರ ಹಾಳಾಗಲ್ಲ.
1: ಮುಂದಿನ ಪೀಳಿಗೆ ಕೊಟ್ಟ ಹೋದಂಗ ಹೋದಂಗು ನಮ್ಮ ಭೂಮಿನ ಉಳಿಸ್ತಿದ್ರೆ ಪರಿಸರ ಉಳಿದಂಗೆ. ಅದು ನನ್ನ ಅಭಿಪ್ರಾಯ.
0: ಓ, ಖಂಡಿತ ಖಂಡಿತ ಮರಳಿದ್ದಾರೆ.
1: ಧನ್ಯವಾದಗಳು.
0: ನಮಸ್ತೆ, ಧನ್ಯವಾದಗಳು. ಓಕೆ, ಒಬ್ಬರೊಬ್ಬರು ಪರಿಸರ ಕಾಳಜಿ ಒಂದೊಂದು ರೀತಿ ಸೂಚಿಸುತ್ತೆ ನೋಡೋಣ. ಹಲೋ ಹಲೋ
2: ನಮಸ್ತೆ.
0: ನಮಸ್ತೆ, ಲೀಲಾ ಅವರು. ಲೀಲಾ ಅವರು ಶಿವಮೊಗ್ಗದಿಂದ.
2: ಹೌದು ಮೇಡಮ್.
0: ಹೇಳಿ ಲೀಲಾ ಅವರೇ, ಏನ್ ಹೇಳ್ತೀರಾ?
2: ಏನಿಲ್ಲ ಮೇಡಮ್, ಪ್ರಾಣಿ ಪಕ್ಷಿಗಳು ಸತ ಒಂದು ನೋಡಿ, ಪಕ್ಷಿಗಳು ಒಂದು ಏನು ಹಣ್ಣು ತಿಂತವೆ ಇದ್ ಮಾಡ್ತವೆ, ಆದ್ರೆ ತಮ್ಮ ಮಲಮೂತ್ರದಿಂದ ಅದು ಹೊರಗಡೆ ಎಲ್ಲೋ ಹೋಗಿ ಇದ್ ಮಾಡಿ ಚಿಕ್ಕೆ ಹಾಕ್ತಾಗ ಅದರಿಂದ ಗಿಡಗಳು ಹುಡ್ತವೆ
0: ನೋಡಿ. ಅದೊಂಥರ ವಾಹಕದ ತರ ಕೆಲಸ ಮಾಡುತ್ತೆ.
2: ಹೌದು, ಎಷ್ಟೋ ಕಾಡುಗಳು ಪಶ್ಚಿಮ ಘಟ್ಟಗಳಲ್ಲಿ
0: ನಿಜವಾಗ್ಲು
2: ಪಕ್ಷಿಗಳಿಂದನೇ ಅದು ತುಂಬಾ ಹರಡಿಕೆ ಆಗಿದೆ, ಎಷ್ಟೋ ವರ್ಷಗಳಿಂದ ಇದೆ.
0: ಹೌದು ಹೌದು ಹೌದು,
2: ನೂರಾರು ಸಾವಿರಾರು ವರ್ಷಗಳಿಂದ ಹಿಂದಿಂದ ಇದೆ ಮರ ಗಿಡಗಳು. ಮನುಷ್ಯ ಮನೆ ಹತ್ರ ಒಂದ್ ಗಿಡ ಹಾಕಿದ್ರೆ ಅದಕ್ಕೆ ಸುಟ್ಟಾಕ ಪ್ರಯತ್ನ ಮಾಡ್ತಾರೆ.
0: ಹೌದು ಹೌದು, ಈಗ ಆಸಿಡ್ ಎಲ್ಲ ಬಳಕೆ ಮಾಡ್ತಾ ಇದಾರೆ, ನಾನು ಕೂಡ ನೋಡ್ತಾ ಇದೀನಿ, ತುಂಬಾ ಹಿಂಸೆ ಆಗುತ್ತೆ.
2: ಹೌದು, ಆ ಪಕ್ಷಿಗಳಿಗಿಂತ ಕಡನ ಇವರು ಮೇಡಮ್ ಅಂತ
0: ಅನ್ಸುತ್ತೆ.
2: ಅವರಿಗೆ ಅವರು ದ್ರೋಹ ಮಾಡ್ಕೋತಿದ್ದಾರೆ, ಬೇರೆ ಯಾರಿಗೂ ಅಲ್ಲ.
0: ಹೌದೌದು, ನಮ್ಗೆ ನಾವೇ ನಮಗ್ ನಾವೇ ಅಂತ ಹೇಳ್ಕೋಬೇಕು.
2: ನಾವು ಮಾಡಿದ್ರೆ ನಮ್ಗೆ, ಅದು
0: ಹೌದು
2: ನಾವು ಮಾಡಿದ್ ನಮ್ಗೆ
0: ನೋಡಿ.
2: ಮತ್ತೆ ನಮ್ಮ ಇವನು ನಮ್ ಹುಡುಗನು ಅಷ್ಟೇ, ನಾವು ಸಣ್ಣಲ್ಲಿಂದ ಅವ್ನಿಗೆ ಗಿಡಗಳು ತುಂಬಾ ಇಷ್ಟ. ಅದ್ ಹೇಳ್ಬೇಕು ಅಂತಲ್ಲ, ಒಂದು ಗಿಡಗಳು ನೆಡ್ಲಿ ಬೇರೆಯವರು ಅನ್ನೋದಕ್ಕೆ.
0: ಹೌದು ಹೇಳಿ.
2: ಈ ನೆಹರು ರೋಡ್ ಅಲ್ಲಿ ಎಲ್ಲ ಸುಮಾರಷ್ಟು ಕಡೆ, ಬಸ್ ಸ್ಟ್ಯಾಂಡ್ ರೋಡ್ ಅಲ್ಲಿ ಆಗ್ಲಿ ಆ ಕಡೆ ಎಲ್ಲ ಸುಮಾರಷ್ಟು ಆಗ್ರ ರೋಡ್ ಅಲ್ಲಿ ಎಲ್ಲ ಗಿಡಗಳು ಹಾಕಿದ್ದಾರೆ. ಅವ್ರ ಒಂದು ತಂಡ ಕಟ್ಕೊಂಡಿದ್ದಾರೆ, ಅಲ್ಲಿಂದ ಗಿಡಗಳು ಹಾಕೋದು. ಅವಾಗ್ಲೇನೆ ಸೈಕಲ್ ಅಲ್ಲಿ ಹೋಗೋದು ರಂಜಿ, ಅದಕ್ಕೆ ಗಿಡಗಳು ಹಾಕೋದು. ದಿನ ಬೆಳಿಗ್ಗೆ 5 ಗಂಟೆ 5:30 ಹೋಗೋದು, ಒಂದ್ ಮೂರ್ ನಾಲ್ಕು ಜನ ಒಟ್ಟಿಗೆ ಒಬ್ರು ಗುಂಡಿ ತೋಡೋದು, ಅಲ್ಲೇ ಹೆಲ್ಪ್ ಮಾಡ್ಕೊಂಡು ಅವ್ರವರೇ ಗಿಡಗಳು ನೆಡೋದು. ಮತ್ತ ಅದಕ್ಕೆ ಸಂಜೆ ಸ್ವಲ್ಪ ಸ್ವಲ್ಪ ಎತ್ತರ ಆಗ್ತಿದ್ದಂಗೆ ಮಳೆಗಾಲದಲ್ಲಿ ಹಾಕಿದ್ರೆ ಅದೇ ತಿಳಿಸುತ್ತೆ, ಬೇಸ್ಕೆರೆಲ್ಲ ಅರಿಯಿರ್ಬೇಕಲ್ಲ. ಅವಾಗ ಒಂದ್ ಟ್ಯಾಂಕು ಒಬ್ರು ಅದನ್ನು ಸರ್ ಒಬ್ರು ಕೊಟ್ರು ಅವ್ರಿಗೆ, ಒಂದು ಟ್ಯಾಂಕ್ ಕೊಟ್ರು ಫ್ರೀಯಾಗಿ ಟ್ಯಾಂಕ್. ಅದನ್ನ ಇದ್ ಮಾಡ್ಕೊಂಡು ಒಂದು ಟ್ಯಾಕ್ಟರ್ ವಾಹನನು ಕೊಟ್ರು, ಅದನ್ನು ಎಲ್ಲ ಇದ್ ಮಾಡ್ಕೊಂಡು ಅದ್ರೊಳಗೆ ನೀರ್ ಹಾಕೊಂಡು ತುಂಬಿಸ್ಕೊಂಡು ಹೋಗಿ ಬೇರೆಯವರಿಗೆಲ್ಲ ಕೆಲ್ಸ ಇರ್ತಿತ್ತು. ಪಾಪ ನಮ್ಮ ಹುಡುಗನೇ ಹೋಗಿ ಎಲ್ಲಾ ಗಿಡಗಳಿಗೂ ನೀರ್ ಹಂಚಿ ಬರ್ತಿದ್ದ ಸಂಜೆ.
0: ಅದೇ ಚಿಕ್ಕಂದಿನಿಂದ ಹೌದು ಮುಂಚಿಂದನು ಅದು ಆ ಒಂದು ಪ್ರಜ್ಞೆ ಬೆಳೆದ್ರೆ ಆಮೇಲೆ ಏನ್ ಬೇಡ ಹೋಗ್ತಾ ಟ್ಯಾಪ್ ಅಲ್ಲಿ ನೀರ್ ಹೋಗ್ತಾ ಇರತ್ತೆ ನೋಡಿ ಸಾರ್ವಜನಿಕ ಏನ್ ಅಲ್ಲಿ ಇರುತ್ತೆ ನೋಡಿ ಅದನ್ನ ನಿಲ್ಸಿದ್ರು ಅಲ್ಲೊಂದ್ ಪುಟ್ಟದು ಸೇವೆ ಆಯ್ತು. ಆಮೇಲೆ ರಸ್ತೆಲ್ ಬಿದ್ದಿರೋ ಕಸ ಅಂತಂದ್ರೆ ಏನ್ ಪ್ಲಾಸ್ಟಿಕ್ ಈ ತರದ್ದು ಅಲ್ವಾ. ಆಮೇಲೆ ಏನು ಬೇಡ, ಪ್ರತಿ ದಿವಸ ಗೃಹಿಣಿಯರು ಹಾಲು ಉಪಯೋಗಿಸ್ತೀವಿ, ಪ್ಯಾಕೆಟ್ ಬಂದಿರತ್ತಲ್ಲ ಆ ಪ್ಯಾಕೆಟ್ ನ ಪೂರ್ತಿ ಕಟ್ ಮಾಡೋದೇ ಬೇಡ, ಅದ್ರಲ್ಲೇ ಉಳಿಬೇಕು, ಆ ಕಟ್ ಮಾಡಿರೋ ಅಂಶ ಅದ್ರಲ್ಲೇ ಬಿಡ್ಬೇಕು ಅಲ್ವಾ.
2: ಹಾಲಾಗ್ಲಿ ಪ್ಯಾಕೆಟ್ಗಳು ಹಿಟ್ಟುಗಳು ಬರುತ್ತೆ, ರವೆ ಅಂತವೆಲ್ಲ ಬರುತ್ತಲ್ಲ, ಅದನ್ನು ಸಹ ಸೈಡ್ ಕಟ್ ಮಾಡಿದ್ರೆ ಸಾಕು.
0: ಮಾಡಿ ಅದನ್ನ ಬಿಸಾಕ್ಬಾರ್ದು, ಆ ಪೀಸ್ ಬೇರ್ಪಡಿಸಬಾರ್ದು, ಅದರಲ್ಲೇ ಇರ್ಬೇಕು.
2: ಅಕಸ್ಮಾತ್ ಕಟ್ ಮಾಡಿದ್ರು ಮೇಡಮ್ ಆ ಕವರ್ ಒಳಗ್ ಹಾಕಿ ಬಿಸಾಕ್ಬೇಕು.
0: ಹೌದು, ಆದಷ್ಟು ಆದಷ್ಟು ನಾವು ಅದನ್ನ ಬೇರ್ಪಡಿಸದೇ ಇರೋ ಹಾಗೆ ನೋಡ್ಬೇಕು. ಹೌದು, ಈಗ ತುಂಬಾ ಜಾಗೃತಿ ಮೂಡ್ತಿದೆ ಲೀಲಾ ಅವ್ರೆ, ತುಂಬಾ ಕಡೆ ಆತರ ಕಟ್ ಮಾಡಿದ್ರೆ ಬೇರ್ಪಡಿಸಿದ್ರೆ ಅದನ್ನ ತಗೊಳಲ್ಲ ಕವರ್ ಗಳನ್ನ.
2: ಮನೆ ಹತ್ರ ನೀವ್ ಎಷ್ಟಾರು ಹೇಳಿ ಏನಾರು ಮಾಡಿ ಕಸಗೊಳ್ಕ ಅಂತ ನೀನ್ ಹಾಕ್ತಾರೆ, ಒಂದ್ ಬೆಂಕಿ ಹಚ್ಚಿತಾರೆ ವಾರಕ್ಕೆ. ಅವರು ಕೆಲಸ ಮಾಡೋ ಹತ್ರ ತಂದ ತ್ಯಾಜ್ಯಗಳನ್ನು ತಂದು ಇಲ್ಲಿ ಬೆಂಕಿ ಹಚ್ಚಿತಾರೆ,
0: ಮಣ್ಣು ಹಾಳಾಗ್ಬಿಡುತ್ತೆ ಆ ಒಂದ್ ಪ್ಲಾಸ್ಟಿಕ್ ಕರಗದಾಗ ಮಣ್ಣು ಹಾಳಾಗುತ್ತೆ,
2: ಕ್ಯಾನ್ಸರ್ ಬರುತ್ತೆ ಅಂತೆಲ್ಲ ವೈದ್ಯರು ಹೇಳ್ತಾರೆ.
0: ಆ ಹೊಗೆ ತಗೊಂಡ್ರೆ ಖಂಡಿತ ಬರುತ್ತೆ. ಹೌದು
2: ಹೌದು, ಇಲ್ಲೆಲ್ಲ ಹಂಗೆ ಮಾಡ್ತಾರೆ. ಆಮೇಲೆ ನಮ್ಮ ಇವನಿದ್ರೆ ಹುಡುಗ ಇದ್ರೆ ಹೋಗಿ ಹೇಳೇ ಬಿಡ್ತಾನೆ, ಇದು ಮಾಡಿ ಸುಡ್ಬೇಡಿ ಅಂತ ಹೇಳಿ. ಪ್ಲಾಸ್ಟಿಕ್ ಚೀಲಗಳು ಮನೆ ಕಟ್ತಾರಲ್ಲ
0: ಮೇಡಮ್,
2: ಆಗ್ತಿರೋದ್ರಿಂದ ಮನೆ ಕಟ್ತಾರೆ, ಹಸಿಮೆಂಟ್ ಚೀಲಗಳೆಲ್ಲ ಪ್ಲಾಸ್ಟಿಕ್.
0: ಈಗ ಎಲ್ಲಿ ಮಣ್ಣಿನ ಮನೆ ಅಂತೂ ಇಲ್ಲ, ಹಂಚಿನ ಮನೆಗಳು ಅಲ್ಲಿ ಇಲ್ಲಿ ಇವೆ. ಈಗಂತೂ ಯಾರು ಕಟ್ತಾನೆ ಇಲ್ಲ, ಹೊಸ ಕಟ್ಟೋರೆಲ್ಲ ಆರ್ ಸಿ ಸಿನೇ ಕಟ್ತಾ ಇದಾರೆ ಅಲ್ವಾ. ಅದೆಲ್ಲ ಸ್ವಲ್ಪ ಒಂದೊಂದು ಚಿಕ್ಕ ಚಿಕ್ಕದು
2: ಒಂದ್ ಗುಡ್ಡೆ ಹಂಗೆ ಇದೆ ನಮ್ಮ ಮನೆ ಹತ್ರ, ಆದ್ರೆ ಅದು ಬೆಂಕಿ ಅಂತ ಬಂದ್ರು ಇವನು ಹಚ್ಚಿದ ಬೆಂಕಿ
0: ನಾರ್ಬಿಟ್ಟು ಬಂದ ಹೋಗಿ
2: ತಗೊಂಡೋಗಿ ರೋಡ್ ರಸ್ತೆಗಳಿಗೆಲ್ಲ ಉಪಯೋಗಿಸ್ತಾರ ಅದನ್ನ ತಗೊಂಡೋಗಿ.
0: ಮುನ್ಸಿಪಾಲಿಟಿ ಅವ್ರಿಗೆ ಹೇಳಿದ್ರ ಅದನ್ನ ತಗೊಂಡೋಗ್ಲಿಕ್ಕೆ
2: ಹೋಗ್ತಾರೆ, ಅವ್ರಿಗೆ ಅಷ್ಟೇ ಸೋಂಬೇರ್ತಾನ
0: ಹೇಳಲ್ಲ.
2: ಅಷ್ಟೇ ಹತ್ರ ಇದ್ದವರು ಅಷ್ಟೇ ಮೇಡಮ್, ಸ್ವಲ್ಪ ವಿದ್ಯಾವಂತರೇ
0: ಈಗ ನೋಡಿ ಅವ್ರಿಗೆಲ್ಲ ಹೇಳಿ ಈ ರೀತಿ ಆವಿಷ್ಕಾರನೂ ಆಗಿದೆ ನಮ್ಮ ಭಾರತದ ಮಕ್ಕಳಿಂದ. ಏನಂತೀವಿ, ಹುಣಸೆ ಬೀಜದಿಂದ ಕೂಡ ಪ್ಲಾಸ್ಟಿಕ್ ನ ನಾಶ ಮಾಡಬಹುದು ಅಂತ ಹೇಳಿ ಅಲ್ವಾ, ಬೇರ್ಪಡಿಸಬಹುದು ಪ್ಲಾಸ್ಟಿಕ್ ಕಣಗಳನ್ನ, ಬೇರ್ಪಡಿಸಬಹುದು ನೀರಿನಲ್ಲಿ ಇರುವಂತ ಪ್ಲಾಸ್ಟಿಕ್ ನ ಅಂತ ಅಂದ್ರೆ ನದಿ ನೀರ್ ಸ್ವಚ್ಛತೆಗೆ ಅದನ್ನ ಬೆಳೆಸಬಹುದು ಈ ಒಂದು ತಂತ್ರಜ್ಞಾನವನ್ನ ಆ ರೀತಿನಲ್ಲಿ ಕಂಡುಹಿಡಿದಿದ್ದಾರೆ. ಅದಿನ್ನ ಸ್ವಲ್ಪ ಬೆಳಕಿಗೆ ಬರಬೇಕು, ಆಗತ್ತೆ ಆಗತ್ತೆ ಮುಂದಿನ ದಿನಗಳಲ್ಲಿ. ಆದ್ರೆ ಅದು ಸಣ್ಣ ಮಟ್ಟದಲ್ಲಿ ಆಗತ್ತೆ, ನಾವು ನಮ್ ಕಡೆಯಿಂದ ಎಷ್ಟು ಪಟ್ಟದ ಮಟ್ಟದಲ್ಲಿ ಮಾಡ್ಬೇಕು ಅಳಿಲ್ ಸೇವೆ
2: ಅಲ್ವಾ,
0: ಜೊತೆ ಕೈ ಗುಡ್ಸೋಣ. ಆಯ್ತು ಲೀಲ ಅವ್ರೆ, ಸಾಕಷ್ಟು ಹಂಚ್ಕೊಂಡ್ರಿ, ನಮಸ್ಕಾರ. ಆಯ್ತು, ಧನ್ಯವಾದ ಅಲ್ವಾ. ಕೇಳಿದ್ರೆ ಪರಿಸರ ಕಾಳಜಿ ಯಾವ ರೀತಿನಲ್ಲಾದ್ರೂ ಆಗಿರ್ಬೋದು ನೋಡಿ. ಹಕ್ಕಿಗಳು ನಾವು ಹೇಳ್ತೀವಿ, ಬೆಟ್ಟ ಗುಡ್ಡಗಳಲ್ಲೆಲ್ಲ ಏನು ಪರಿಸರ ನೋಡ್ಲಿಕ್ಕೆ ಹೋದಾಗ, ಸ್ವಚ್ಛಂದವಾಗಿ ಪರಿಸರವನ್ನ ವಿಹರಿಸ್ಲಿಕ್ಕೆ ಹೋದಾಗ ಅನ್ಸುತ್ತೆ, ಅಪ್ಪ ಇಲ್ಲೆಲ್ಲ ಗಿಡ ಯಾರು ನೆಟ್ಟಿರೋದು ಅಂತ ಹೇಳಿ. ಯಾರು ನೆಟ್ಟಿರಲ್ಲ, ಈ ಹಕ್ಕಿ ಪಕ್ಷಿಗಳು ಏನು ವಾಹಕಗಳಾಗಿ ಕೆಲಸ ಮಾಡ್ತಾವವು ಅಲ್ವಾ. ಬೀಜವನ್ನ ಅಂದ್ರೆ ತಾವು ತಿಂದು ಅದರ ಏನಂತೀವಿ ವಿಸರ್ಜನೆ ಮಾಡಿರ್ತವಲ್ವ ಮಲಗಳನ್ನ, ಅದರ ಮೂಲಕವಾಗಿ ಆ ಬೀಜ ಅಲ್ಲಿ ಪ್ರಸರಣ ಆಗಿ ಅಲ್ಲಿ ಗಿಡಗಳು ಹುಟ್ಕೊಂಡಿರುತ್ತೆ. ಹಾಗೆ ಏನಂತೀವಿ ಪರಿಸರ ಸಮತೋಲನ ಅಂತ ಹೇಳ್ತೀವಲ್ಲ, ಅದು ಅದನ್ನ ಕೂಡ ನಾವು ಕಾಯ್ದುಕೊಳ್ಬೇಕಾಗತ್ತೆ. ಹಾಗೆ ಹಕ್ಕಿ ಪಕ್ಷಿಗಳನ್ನ ಯಾಕೆ ನಾವು ರಕ್ಷಣೆ ಮಾಡಬೇಕು ಅಂತ ಅಂದ್ರೆ, ಈ ಒಂದು ಕಾರಣನೂ ಅದರಲ್ಲಿ ತುಂಬಾ ದೊಡ್ಡ ವಿಶೇಷವಾಗಿ ಈ ಒಂದು ಕಾರಣ ಅದರಲ್ಲಿ ಇದೆ. ಹಾಗೆ ನೋಡೋಣ ನಮ್ಮ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ. ಹಲೋ
3: ಹಲೋ,
0: ಹಾ ಸತೀಶ್ ಕುಮಾರ್ ಅವರೇ
3: ನಮಸ್ಕಾರ.
0: ನಮಸ್ತೆ ಸತೀಶ್ ಕುಮಾರ್ ಅವರೇ, ಹೇಳಿ.
3: ಉಡುಪಿ ಮೇಡಮ್,
0: ತುಂಬಾ ಚೆನ್ನಾಗಿದ್ದೀವಿ ಹೇಳಿ. ನೀವು ನೀವು ಇವಾಗ ಪರಿಸರ ಕಾಳಜಿ ಬಗ್ಗೆ ಏನ್ ಹೇಳ್ತೀವಿ, ವಿಶ್ವ ಪರಿಸರ ದಿನ ಇವತ್ತು,
3: ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು.
0: ಖಂಡಿತ ಖಂಡಿತ,
3: ಹೌದು, ಪರಿಸರ ಒಳ್ಳೆ ಟಾಪಿಕ್ ತಂದಿದ್ದೀರಿ. ಪರಿಸರ ಅನ್ನೋದು ಅಂತಲ್ಲ, ನಾವೀಗ ಪರಿಸರದಲ್ಲಿದ್ರೆ ಈಗ ಪರಿಸರಕ್ಕೆ ನಾವೇನು ಬೇಕಾಗಿಲ್ಲ, ನಮ್ಮ ಅಸ್ತಿತ್ವಕ್ಕೆ ಪರಿಸರ ಬೇಕು.
0: ಹೌದು ಹೌದು,
3: ಮೂಲ ವಿಷಯ.
0: ನಮ್ಮಿಂದ ಅದಲ್ಲ, ಅದರಿಂದ ನಾವು ಅಂತೀರ
3: ಇಲ್ದಿದ್ರು ಆಗ್ತದೆ.
0: ಅದೇ ಹೇಳೋದು, ನಮ್ಮಿಂದ ಅದಲ್ಲ ಪರಿಸರ, ಅಲ್ಲ ಪರಿಸರದಿಂದ ನಾವು.
3: ಮತ್ತೊಂದು, ಪರಿಸರ ಈಗ ಹಾನಿ ಆಗ್ತಾ ಇದೆ ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಆದ್ರೆ ಈಗ ನಾನು ಹೇಳುವುದು, ಹೊಸದಾಗಿ ಬೆಳೆಸುವ ಪ್ರಶ್ನೆ ಇದೆ. ಹೌದು, ಎಷ್ಟಾದ್ರೂ ಈಗ 100% ಹೋದ್ರೆ

0: 5% ಪುನರ್ನಿರ್ಮಾಣ ಗೊಂಡಿರಬಹುದು ಹೆಚ್ಚಂದ್ರೆ.
1: ನಾನು ಕೇಳೋದು ನಿಮ್ಮ ಕಡೆಯಿಂದ ಯಾವ ಪ್ರಯತ್ನ ಆಗಿದೆ?
0: ನಮ್ಮ ಕಡೆಯಿಂದ ಪ್ರಯತ್ನ ಹೇಳ್ತೇನೆ, ಅದಕ್ಕೆ ಈಗ ಒಂದ್ಸಲ ಬೇಸಿಕ್ ಹೇಳಿದ್ದು.
1: ಇಲ್ಲ ಫಾಸ್ಟ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಜನ ಕಾಯ್ತಾ ಇದ್ದಾರೆ.
0: ಬರೇ ಗಿಡ ಮರಕ್ಕೆ ಸೀಮಿತಗೊಳ್ಳುವುದಿಲ್ಲ ಗೊತ್ತಲ್ಲ, ಯಾಕಂದ್ರೆ ಗಾಳಿ ನೀರು ವಾಯು ಭೂಮಿ ಎಲ್ಲ ಸಮಷ್ಟಿಗೆ ಪರಿಸರ ಹೇಳುವುದು,
1: ಜೊತೆಗೆ ಶಬ್ದ ಮಾಲಿನ್ಯ ಕೂಡ ಆಗ್ಬಾರದು.
0: ಎಲ್ಲ ಬಂತು ಹಾಗೆ ಪಟ್ಟಿ ಸುಮಾರಾಗ್ತದೆ. ನೋಡಿ ನಾವು ಈಗ ಪ್ಲಾಸ್ಟಿಕ್ ನಿರ್ಮೂಲ ಅಂತ ಹೇಳ್ತಾ ಇದ್ದಾರೆ, ಏಕ ಬಳಕೆ, ಅದು ಏಕ ಬಳಕೆ ನಿರ್ಮೂಲ. ಈಗ ಸರ್ಕಾರ ಈಗ ಮೊನ್ನೆಯಿಂದ ಕಡ್ಡಾಯ ರೂಲ್ಸ್ ಎಲ್ಲ ತಂದಿದೆ. ಎಲ್ಲ ನಾವು ನೋಡಿ ನಂದೇ ಒಂದು ಜಾಗೃತ ಮಾಡಿ 2002 ನಾವು ಅಂಗಡಿಯಲ್ಲಿ ಯಾವ ವಸ್ತುವನ್ನು ಪ್ಲಾಸ್ಟಿಕ್ ನಲ್ಲಿ ತರ್ತಾ ಇದ್ದಿಲ್ಲ. 2002 ಯಾವ್ದ ನಾವು ಹೋದ್ರೆ ಅವರಿಗೂ ಗೊತ್ತು, ನಿಮ್ಗೆ ಪ್ಲಾಸ್ಟಿಕ್ ಬೇಡ ಅಲ್ಲೇನ್ರಿ, ಬ್ಯಾಗ್ ಇದೆ ಅಲ್ಲ ಅಂತ ಹೇಳ್ತಾರೆ ಎಲ್ಲ ಕಡೆ, ಉಡುಪಿಯಲ್ಲಿ ಇರ್ಲಿ ಸಾಲಿಗ್ರಾಮದಲ್ಲಿ ಇರ್ಲಿ. ಹಾಗೆ ನಾವು 2002 ಪ್ಲಾಸ್ಟಿಕ್ ನಾವು ತರುವುದಿಲ್ಲ, ಅದನ್ನ ತಂದು ಅಲ್ಲಿ ಆಚೆ ಹಾಕಿದ್ರೆ ಅಲ್ಲಿ ಗಲಾಟೆ, ಈಚೆ ಹಾಕಿದ್ರೆ ಇಲ್ಲಿ ಗಲಾಟೆ, ಎಲ್ಲಿ ಹಾಕಿದ್ರು
1: ಗಲಾಟೆ ಬೇಡ ಅಲ್ಲ. ನಾವು ಪಾಲಿಸಿದ್ರೆ ಅದೇ ನಾವೇ ಪಾಲಿಸಿದ್ರೆ ಉಪದ್ರವನೇ ಇರಲ್ಲ ಅಲ್ವಾ.
0: ಮತ್ತೆ ನಮ್ಮದೇ ಒಂದು ಇಲ್ಲಿ ಸ್ವಂತ ಅನುಭವ ಹೇಳ್ತೇನೆ ನೋಡಿ, ನಮ್ಮದು ಹಳೆ ಬಾವಿ ಇತ್ತು, ಹಳೆ ಬಾವಿ ಅದು ಬಹಳ ನಮ್ಮ ಅಜ್ಜನ ಕಾಲದ, ಅದು ಸ್ವಲ್ಪ ಎಲ್ಲ ಕಲ್ಲಿದ್ದು, ಕೆಂಪು ಕಲ್ಲಿದ್ದು, ಅದು ಸ್ವಲ್ಪ ಡ್ಯಾಮೇಜ್ ಎಲ್ಲ ಆಗಿತ್ತು ಅಲ್ಲಲ್ಲಿ, ಅದು ಮತ್ತೆ ಬೇಡರ ಅಂತೇಳಿ ಹೇಳಿ ನೀರು ಸ್ವಲ್ಪ ಶಾರ್ಟ್, ಕೆಸರೆಲ್ಲ ತುಂಬಿತ್ತು, ಅದು ಪದೇ ಪದೇ ಕೆಸರು ತೆಗೆಸುದು ಡೇಂಜರ್ ಹಳೆ ಬಾವಿಯದ್ದು. ಅದಕ್ಕೆ ನಾವು ಅದನ್ನು ಬಿಟ್ಟು ಹೊಸ ಬಾವಿ ತೋಡಿಸ್ತು, ಹೊಸ ಬಾವಿ ತೋಡಿಸಿದ ಮೇಲೆ ನೀರು ಇದ್ದಿತ್ತು, ಮತ್ತೆ ಆ ಬಾವಿಯನ್ನು ಮುಚ್ಚಿ ಕೇಳಿದ್ರು ಎಲ್ಲರೂ, ಮುಚ್ಚಿ ಮುಚ್ಚಿಡಿ ಇಲ್ಲದೆ ಇದಾಗತ್ತೆ. ಅದು ಮುಚ್ಚಿತ್ತು ನಾವು ಅಂದ್ರೆ ಮೇಲ್ಭಾಗ ಮಾತ್ರ, ಅದ್ರ ಒಳಗಡೆ ಏನ್ ತುಂಬಲಿಲ್ಲ. ಆದ್ರೆ ಈಗ ಕರಾವಳಿಯಲ್ಲಿ ಸಹ ನೀರಿನ ಬರ ಸಾಧಾರಣ 10-15 ಬರ್ತಾ ಇದೆ. ಬೇಸಿಗೆ ಎಂಡ್ ಅಲ್ಲಿ ಮೇಲೆಲ್ಲ ನಾವು ಇಲ್ಲಿ ತೆಂಗಿನ ಮರಕ್ಕೆಲ್ಲ ನೀರು ಬಿಡ್ತೇವ, ಆವಾಗ ನೀರು ನಮ್ಮಲ್ಲೂ ಶಾರ್ಟ್ ಆಗ್ತಾ ಇದೆ. ಈಗ ಅದು ನಾವೇ ಒಂದು ಐಡಿಯಾ ಮಾಡಿ ಒಂದು 5-6 ಇಟ್ಲಾಗಿ ಆ ಬಾವಿ ಮುಚ್ಚಿಗೆ ತೆಗೀತು, ಮುಚ್ಚಿಗೆ ತೆಗೆದುಕೊಳ್ಳೆ ಅದು ಮಳೆಗಾಲದಲ್ಲಿ ಫುಲ್ ನೀರು ತುಂಬಿದು, ಉಪಯೋಗ ಏನ್ ಮಾಡ್ತಾ ಇಲ್ಲ, ಇದ್ರಲ್ಲೇ ಮಾಡುದು ನೀರು ತುಂಬ್ತದ, ನೀರು ತುಂಬಿ ಅದು ಹಾಗೆ ಸ್ಟಾಕ್ ಇರ್ತದ ನೀರ, ಅದು ಒಂದು ರೀತಿ ಇಂಗು ಗುಂಡಿಯ ರೂಪದಲ್ಲಿ ಬಂತದ. ಅದು ಬಂದ ಕೂಡಲೇ ಈ ಬಾವಿಯಲ್ಲಿ ಈಗ ಮೇ ಲಾಸ್ಟ್ ವರೆಗೂ, ಈಗ ಮೊನ್ನೆಯೂ ಹಾಗೆ ಮಳೆ ಇಲ್ಲ, ಈಗ ಇಲ್ಲಿಯೂ ಮೊನ್ನೆವರೆಗೂ ಮಳೆ ಇಲ್ಲ, ಈಗ ಬಂದು 3-4 ಆಯ್ತು, ಒಂದೊಂದು ಮಳೆ ಬಂದ್ರೆ ಲೆಕ್ಕ ಇಲ್ಲ, 3 ಬಂದಿದೆ. ಆದ್ರೆ ನೀರು ಎನಿ ಟೈಮ್ 3 ಫೀಟ್ 3 ನೀರು ಇದ್ದೇ ಇದೆ ಈಗ.
1: ಅದನ್ನೇ ಹೇಳೋದು ಜಲ ಮರುಪೂರಣ ಅಂತ ಹೇಳಿ, ಅಂದ್ರೆ ಈ ಗುಂಡಿ ತುಂಬಿರೋದಕ್ಕೆ ನಿಮಗೆ ಇದು ಬರ್ತಾ ಇದೆ. ಹೌದು
0: ನಮ್ದು ಆಯ್ತು ಅಲ್ಲೇ ನಮ್ಮ ಆಚೆ ಬಾವಿಯಲ್ಲಿ ಅವರು ಹೇಳ್ತಾರೆ ನಮ್ಗೊಂದು 2 ಫೀಟ್ ನೀರು ಹೆಚ್ಚಾಗಿದೆ ಅಂತ, ಅವರು ಒಂದು 50 ಫೀಟ್ ಆಚೆಗಿದೆ 40 ಫೀಟ್, ಅವರದ್ದೊಂದು ಮನೆಯವರು ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಆ ಸರೌಂಡ್ ಅಲ್ಲಿ ಜಲಸ್ತರ ಹೆಚ್ಚಾಗಿದೆ.
1: ಸೂಪರ್.
0: ಹಾಗೆ ಇದು ಒಂದು, ಮತ್ತೆ ಏನು ಗೊತ್ತಾ, ಇದೊಂದು ಆಯ್ತಲ್ಲ. ಮತ್ತೆ ನಾವು ಈಗ ಪರಿಸರ ಅಂದ ಕೂಡಲೇ ಏನಂದ್ರೆ ಪರಿಸರ ಈಗ ನಾವು ನಮ್ಮ ಹತ್ರ ಆಗುದಿಲ್ಲ. ಈಗ ರಾಷ್ಟ್ರೀಯ ಹೆದ್ದಾರಿ ನಮ್ದುಂಟು, ಅಲ್ಲಿ ಸಾಲು ಮರಗಳು ಎಷ್ಟು ಚಂದ ಇದ್ದು, ಎಲ್ಲ ಹೋಗಿ ಚತುಷ್ಪಥ ಮಾಡಿ ಈಗ ಒಂದು ಮರ ಇಲ್ಲ. ನೆಡ್ತೇನೆ ಭರವಸೆ ಕೊಟ್ಟಿದ್ದಾರೆ, ಒಂದು ಮರ ನೆಡಲಿಲ್ಲ, ಏನೋ ಒಂದು ಗಿಡ ತರ, ಹೂವಿನ ಗಿಡ ತರ ಸಣ್ಣ ಸಣ್ಣದೊಂದು 4 ನೆಟ್ಟಿದ್ದಾರೆ, ಅದೆಲ್ಲ ಹೋಯ್ತು. ಹಾಗೆ ಪರಿಸ್ಥಿತಿ ನಾಶ ಅನ್ನೋದು ಏನೋ ಗೊತ್ತುಂಟ, ಯಾವ್ದಾವ್ದು ಒಂದು ಮೂಲಭೂತ ಉದ್ದೇಶಕ್ಕೆ ಮಾಡ್ತಾರೆ, ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇಲ್ಲ. ನಾನು ಹೇಳುದು ಈಗ ಇರುವ ಪರಿಸರವನ್ನೇ ಕಾಳಜಿ ಮಾಡಿ ಇಟ್ಟುಕೊಂಡ್ರೆ ಇಷ್ಟೇ
1: ಸಾಧ್ಯ. ಖಂಡಿತ ಆಯ್ತು,
0: ಸರ್ಕಾರವು ಕಾಳಜಿ ತಗೊಳ್ಬೇಕು, ಸಾರ್ವಜನಿಕರು ತಗೋಬೇಕು, ಯಾರೇ ಒಬ್ಬ ಹೋಗಿ ಮಾಡುವಂತ ಕೆಲಸ ಅಲ್ಲ, ಪ್ರತಿಯೊಬ್ಬನದ್ದು ಒಂದು ಅಳಿಲು ಸೇವೆಯಿಂದ ಸೇವೆ ನಡೀತದೆ.
1: ಆಯ್ತು ಆಯ್ತು ಸತೀಶ್ ಕುಮಾರ್ ಅವರೇ,
0: ಒಂದು ಸಣ್ಣ ವಿಷಯ ಮತ್ತೆ ನೋಡಿ,
1: ಸುಮಾರು ಹೊತ್ತಾಯ್ತು ನಿಮ್ದು ಮಾತು.
0: ಪರಿವರ್ತನೆ ಆಗಿದೆ ಅನ್ನೋದು ಒಂದು 30 ಹಿಂದಿಗೂ ಈಗ ಒಂದು ಮಾತು ಹೇಳಿ ಮುಗಿಸ್ತೇನೆ. ನೋಡಿ ಮಣ್ಣಂದ್ರೆ ಈಗ ಮಣ್ಣಿನಲ್ಲಿ ಬೆಳೆದ ಹೂವ ಇರ್ಬೋದು, ಆ ಧಾನ್ಯಗಳಿರ್ಬೋದು, ಅದರ ಸ್ವಾದ ಮತ್ತೆ ಪರಿಮಳ ಮೊದಲಿನಾಗಿ ಇಲ್ಲ ಈಗ.
1: ಇಲ್ಲ ಹೌದು, ಕಂಪು ಕಳ್ಕೊಂಡಿದೆ. ಹೌದು ಹೌದು,
0: ಅಲ್ಲಿ ನಮ್ಮ ಹಿಂದೆ ರೋಡ್ ಕೆಳಗಡೆ ಹೋಗ್ತದೆ ಹೊಳೆವರೆಗೆ, ಅಲ್ಲಿಂದ ಬರುವವರು ಸುಮಾರು ದೂರ ಮೊದಲೇ ಬರುವಾಗ ಮಲ್ಲಿಗೆ ಪರಿಮಳ ಬರ್ತಾ ಇತ್ತು ಅಂತ ನಮ್ಮಲ್ಲಿ ಬಂದು ತಗೊಂಡು ಹೋಗ್ತಾ ಇದ್ರು ಪೇಟೆಗೆ ಹೋಗುವವರು. ಅಲ್ಲಿ ಈಗ ಅದೇ ಸಂಜೆ ಮಲ್ಲಿಗೆ ಉಂಟು, ನಾವು ಮೂಗೊಳಗೆ ಇಟ್ಕೊಂಡ್ರು ಆ ಪರಿಮಳ ಬರೋದಿಲ್ಲ. ಹಾಗಾಗಿದೆ. ಮತ್ತೆ ನೋಡಿ, ಕೆಲವು ಧಾನ್ಯಗಳನ್ನು ಬೇಯಿಸ್ತಾ ಇದ್ರು ಮನೆಯಲ್ಲಿ, ಆ ಬೇಯಿಸುವಾಗ ಮನೆಯಿಂದ ಹೊರ ವಲಯದಲ್ಲಿ ನಾವು ಹೋಗ್ತಾ ಇದ್ರೆ ಈ ಮನೆಯಲ್ಲಿ ಇಂಥದ್ದೇ ತರಕಾರಿ ಮಾಡ್ತಾ ಇದ್ದಾರೆ, ಇಂಥದ್ದೇ ಅನ್ನ ಮಾಡ್ತಾ ಇದ್ರು ಅಕ್ಕಿಯದ್ದು ಅಂತ, ಅಷ್ಟು ಪರಿಮಳ ಹೊರಗಡೆ ಹೊಮ್ಮುತ್ತಾ ಇತ್ತು. ಈಗ ಆ ಪರಿಮಳ ಸ್ವಾದ ಇಲ್ಲ ಅಂತ ಹೇಳೋದು ನಾನು. ಅಂದ್ರೆ ಮಣ್ಣಿನ ಸ್ತರ ಸಹ ಬದಲಾಗಿದೆ. ಹೀಗೆ ಮುಂದೆ ಹೋದ್ರೆ ಇನ್ನೊಮ್ಮೆ ಬೀಜ ಮೊಳಕೆ ಹೊಡೆಯುವುದು ಕಷ್ಟ ಇದೆ.
1: ಅಲ್ಲ, ವಾತಾವರಣ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದೆ, ಅದನ್ನ ನಾವು ಎಚ್ಚೆತ್ಕೋಬೇಕು. ಆಯ್ತು,
0: ಈಗ ವಾತಾವರಣ ಪರಿಸರವು ಸಹ ನೋಟಿಸ್ ಕೊಡ್ತಾ ಇರ್ತದೆ.
1: ಓಕೆ ಸತೀಶ್ ಅವರೇ, ಆಯ್ತು ಆಯ್ತು.
0: ಹೇಗೆ ಬ್ಯಾಂಕ್ ಅಲ್ಲಿ ಸಾಲ ಮರುಪಾವತಿ ಆದಿದ್ಕೂಡ ರೆಡ್ ನೋಟಿಸ್ ಬರ್ತಾ ಇದೆ, ಇಲ್ಲಿ ಫೈನಲ್ ನೋಟಿಸ್ ಬಂದಿದೆ ನಮ್ಗೆ.
1: ಓಕೆ ಸತೀಶ್ ಕುಮಾರ್ ಅವರೇ, ಧನ್ಯವಾದ, ನಮಸ್ಕಾರ.
0: ಬಹಳ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ವಿಷಯ ಮಂಡನೆ ಮಾಡಿ.
1: ಆಯ್ತು, ನೀವು ಸ್ವಲ್ಪ ಜಾಸ್ತಿ ತಗೊಂಡ್ರೆ

0: ಹೌದು. ನೀವು ಏನಂತೀವಿ, ಎಲ್ಲರೂ ಕೈ ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ, ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಾರಲ್ಲ, ಹಾಗೆ ನಾವೇ ಕೈಯಲ್ಲಿ ಎಷ್ಟಿಷ್ಟಾಗುತ್ತೋ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಜೋಡಿಸಿ, ನಮ್ಮ ಪ್ರಶಾಸನ ಏನು ಸರ್ಕಾರಗಳಿರುತ್ತೆ ಅದ್ರ ಜೊತೆ ಕೈ ಜೋಡಿಸಿ ಕೆರೆಯನ್ನು ಕೂಡ ಸ್ವಚ್ಛ ಮಾಡಬಹುದು. ಆಗ ನೋಡಿ, ಈಗ ಮಳೆಗಾಲ ಹತ್ರ ಬಂತು ಅಂತ ಹೇಳಿದಾಗ ಅದರ ಮುಂಚೆನೆ ಪೂರ್ವ ಸಿದ್ಧತೆಯಾಗಿ ಇದನ್ನೆಲ್ಲ ಮಾಡಿಕೊಂಡ್ರೆ ಅಲ್ವಾ, ನೀರಿಂದು ಗೋಳಾಟನೇ ಇರಲ್ಲ ಅಂತ ಅನ್ಕೊಳ್ತೀನಿ. ಹಾಗೆ ನಮ್ಮ ಮುಂದಿನ ಕಾಲರ್ ಒಂದೇ ಒಂದು ಕರೆ ತಗೊಳ್ತೀನಿ, ಯಾಕಂದ್ರೆ ಸಂದೇಶಗಳು ಕೂಡ ಸಾಕಷ್ಟು ಬಂದಿವೆ. ಹಾಗಾಗಿ ಕೊನೆಯ ಕರೆ ಅಂತ ಅನ್ಕೊಳ್ತೀನಿ. ಹಲೋ ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ಸ್ವಲ್ಪ ನೀವು ರೇಡಿಯೋ ಸೆಟ್ ಇಂದ ದೂರ ಇರಬೇಕು.
1: ರೇಡಿಯೋ ಸೆಟ್ ಇಂದ ದೂರ ಇದ್ದೀನಿ.
0: ಹಾ ನಮಸ್ತೆ, ಹೇಳಿ ತಮ್ಮ ಹೆಸರು.
1: ನನ್ನ ಹೆಸರು ಪ್ರಸನ್ನ ಅಂತ ಮೇಡಮ್.
0: ಹಾ ಹೇಳಿ ಪ್ರಸನ್ನ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ರ? ಏನ್ ಮಾಡ್ತೀರಾ ಪ್ರಸನ್ನ ಅವ್ರೆ?
1: ಕಾಂಟ್ರಾಕ್ಟ್ ಬೋರ್ವೆಲ್ ಲಾರಿಗಳಿದೆ.
0: ಓ ಸರಿ ಸರಿ ಸರಿ. ಹಾ ಏನ್ ಹೇಳ್ತೀರಾ, ಬೋರ್ವೆಲ್ ತಗಿಲೇಬೇಕಾಗತ್ತೆ, ಅನಿವಾರ್ಯತೆ ಇರುತ್ತೆ, ಆದ್ರೆ ಪಾಲಿಸ್ಲೇಬೇಕಾಗತ್ತೆ ಕೆಲವೊಂದು, ಏನ್ ಮಾಡ್ತೀರಾ?
1: ತಗಿಲೇಬೇಕಾಗತ್ತೆ, ಅನಿವಾರ್ಯ ಇರುತ್ತೆ, ತೆಗ್ದೆ ತೆಗಿತೀವಿ.
0: ನಿಮ್ ಬುಡಕ್ಕೆ ಬಂದ್ಬಿಡ್ತಲ್ಲ, ಏನ್ ಮಾಡೋದು ಹೇಳಿ.
1: ಪರಿಸರ ಭೂಮಿ ಇದ್ರೆ ನಾವಿರ್ತೀವಿ ಮೇಡಮ್.
0: ಹಾ
1: ಏನೀಗ ಸರ್ಕಾರದಿಂದ ಅನುಷ್ಠಾನ ಮಾಡ್ತಾರ ಅದನ್ನ ಕ್ಲೀನ್ ಆಗಿ ಪಾಲಿಸ್ಬೇಕು. ನಮ್ಮಲ್ಲಿ ಪಾಲಿಸೋರು ಕಮ್ಮಿ ಆಗಿದ್ದಾರೆ. ಸತ್ಯನ ಸತ್ಯ ಅಂತ ಹೇಳ್ತಿಲ್ಲ, ಸುಳ್ಳನ ಸುಳ್ಳು ಅಂತ ಹೇಳ್ತಿಲ್ಲ, ಹೆದರಿಕೆ ಅನ್ನೋ ಜಾಸ್ತಿ ಇದೆ.
0: ನಿಮ್ ಕಡೆಯಿಂದ ಏನ್ ಕೊಡುಗೆ ಕೊಡ್ತಾ ಇದ್ದೀರಾ, ನಿಮ್ ಕಡೆಯಿಂದ ಏನ್ ಮಾಡ್ತಾ ಇದ್ದೀರಾ ಪ್ರಯತ್ನ?
1: ನಮ್ಮ ಕಡೆಯಿಂದ ನಾವು ಪ್ಲಾಸ್ಟಿಕ್ ಉಪಯೋಗಿಸೋದಿಲ್ಲ ಮೇಡಮ್.
0: ಹಾಗೆ
1: ತಗೊಂಡು ಹೋಗ್ತೀವಿ, ನಮ್ಮಲ್ಲಿ ಸಿಂಪಲ್ ಆಗ. ಆಮೇಲೆ ಬೈಕ್ ಕಾರ್ ಅಲ್ಲಿ ಏನಾದ್ರು ಚಾಕ್ಲೇಟ್ ಪಾಕ್ಲೇಟ್ ಏನಾದ್ರು ಮಕ್ಳು ತಿಂದ್ರೆ ಅದನ್ನ ಜೋಬರ್ ಇಟ್ಕೊಳ್ತಾರೆ, ಒಂದ್ ಕಡೆ ತಗೊಂಡು ಹೋಗ್ತಾರೆ. ಅದು ಬಿಟ್ಟು ಬೇರೆ ಏನೋ ಮಾಡ್ತಾ ಇಲ್ಲ.
0: ಆಯ್ತು ಆಯ್ತು, ಸಣ್ಣದ್ರಿಂದ ದೊಡ್ಡದಲ್ವಾ ಅಲ್ವಾ.
1: ಆಯ್ತು
0: ಓಕೆ ಪ್ರಸನ್ನ,
1: ತುಂಬಾ ಚೆನ್ನಾಗಿದೆ.
0: ಆಯ್ತು ಧನ್ಯವಾದ, ನಮಸ್ತೆ. ಓಕೆ ಹೀಗೆ ಸಾಕಷ್ಟು ಜನ ಎಲ್ಲ ಹಂಚ್ಕೊಂಡ್ರಿ. ಕಡೆಯದಾಗಿ ಒಂದು ಕರೆ ತಗೋತೀನಿ ನಾನು, ಯಾವಾಗ್ಲೂ ಅದನ್ನ ಎಂಡ್ ಮಾಡ್ತೀನಿ ಅಂದಾಗ ಕರೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರತ್ತೆ. ನಮ್ಗೆ ಸುಮ್ಮನಿರಕ್ಕೂ ಆಗಲ್ಲ, ತಗೊಳಕ್ಕೂ ಆಗಲ್ಲ, ಆ ಉಭಯ ಸಂಕಟ ಬರುತ್ತೆ, ನೋಡೋಣ. ಆದ್ರೂ ಇಷ್ಟೋ ತನಕ ಬಿಡಿವಿಲ್ದೆ ಕರೆ ಮಾಡಿದ್ರು ನಮ್ ಕೇಳಿದ್ರು, ನೋಡೋಣ. ಹಲೋ ಮಾಡಿ, ಇಲ್ಲ ಇಲ್ಲ ಮಾತಾಡಿ ಮಾತಾಡಿ, ಚಿಂತೆ ಇಲ್ಲ.
2: ನಮ್ಮ ಬಾನಲ್ಲಿ ವರದಿ ಮಾಡಿದ್ರೆ ನಾವ್ ಮಾಡೋದ್ ತಪ್ಪಲ್ಲ, ಯಾಕೆಂದ್ರೆ ನಮ್ಮ ಈಗಿನ ಯುವಕರು ಹಳದ್ರಕ್ಕಿಂತ ಈಗಿನ ಯುವಕರೇ ಅರ್ಧ ಪರಿಸರನ ಹಾಳು ಮಾಡ್ತಾ ಇದಾರೆ ಮೇಡಮ್. ಯಾಕಂದ್ರೆ ಅವರೊಂದು ವಸ್ತುಗಳನ್ನ ತಗೊಂಡು ತಿಂದು ಉಂಡು ಅವನ್ ಎಲ್ಲಾ ಆಯ್ತು ಅಲ್ಲೇ ಇರ್ತಾರೆ.
0: ಹೌದು, ಪ್ರಜ್ಞಾವಂತರೇ ಮಾಡ್ತಿದಾರಲ್ವಾ. ಹೌದು ಹೌದು ಹೌದು,
2: ಅವರು ಅದನ್ನ ಕಲಿಯೋದ್ ಬಾರಿ ಕಷ್ಟ. ನಮ್ಮ ಏರಿಯಾದಲ್ಲಿ ಪ್ರತಿ ಕಡೆನು ಒಂದೊಂದು ಡಸ್ಟ್ಬಿನ್ ಇಟ್ಟಿರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರಂದ್ರೆ ಐಸ್ ಕ್ರೀಮ್ ತಗೊಳ್ಳೋದು ದಾರಿಯಲ್ಲಿ ಬಿಸಾಕ್ ಹೋಗೋದು, ಹೆಜ್ಜೆ ಬಂದು ಇರುತ್ತೆ ಅಲ್ಲಿ
0: ಹಾಕೋಗ್ಬಾರ್ದು,
2: ಬೈದು ಅವ್ರ ಅದಕ್ಕೆ ಹಾಕಿರ್ತೀವಿ.
0: ಅಂದ್ರೆ ಮನೆಯಿಂದಾನೇ ಹೇಳ್ಕೊಡ್ಬೇಕು ರಾಜ ಅವರೇ, ಮನೆಯಿಂದ ಈ ಏನು ಅವ್ರಿಗೆ ಏನ್ ಮಾಡ್ತಿದ್ರು ಅಂತ ನೋಡಲ್ಲ ಕೆಲವರು ಅಲ್ವಾ.
2: ಹೌದು ಹೌದು ಹೌದು ಮೇಡಮ್,
0: ನಾವು ತುಂಬಾ ಕಡೆ ನೋಡ್ತಿರ್ತೀವಿ.
2: ಒಂದು ವಸ್ತು ತಗೊಂಡ್ರೆ ಅಲ್ಲೇ ಕುತ್ತು ಅಲ್ಲೇ ತಿಂದು ಹೋಗೋದು, ರೋಡ್ ತುಂಬಾ ತಿನ್ಕೊಂಡು ಹೋಗೋದು, ಅಲ್ಲೇ ಎಲ್ಲಾದ್ರೂ ಬಿಟ್ಟಾಕೋದು, ಆ ಒಂದು ಪಾಲಿಸಿ ಮಾಡ್ತಾ ಇದಾರೆ. ಆಮೇಲೆ ಪ್ಲಾಸ್ಟಿಕ್ ತುಂಬಿಸೋದು ಯಾಕೆ ಸಾಧ್ಯ? ಪ್ರತಿ ಒಬ್ರು ಏನ್ ಮಾಡ್ತಾರೆ, ಒಂದು ಕೆಲವು ಕಡೆ ತರ್ತಾರೆ ಕೆಲವು ಕಡೆ ತರಲ್ಲ. ಒಂದು ಬ್ಯಾಗ್ ತರೋದಿಲ್ಲ, ಬಂದ ತಕ್ಷಣ ಅಂದಿನ ಕವರ್ ಕೊಡಿ ಅಂತಾರೆ. ಕವರ್ ಕೊಡ್ಲಿಲ್ಲ ಅಂದ್ರೆ ಅವನಲ್ಲಿ ವ್ಯಾಪಾರ ಹಾಳಾಗುತ್ತೆ.
0: ಹೌದು ಹೌದು, ಇಲ್ಲ ಇಲ್ಲ ನೋಡಿ ರಾಜು ಅವ್ರೆ, ಕವರ್ ಕೊಡಬಾರ್ದು ನೀವು ರಾಜು ಅವ್ರೆ.
2: ಹೌದು ಇಲ್ಲ, ನಾವು ನಾವೇನ್ ಮಾಡ್ತಾ ಇದೀವಿ ಮೇಡಮ್, ಪೇಪರ್ನ ಕವರ್ ಮಾಡಿ ಪೇಪರ್ ಕವರ್ ನಲ್ಲಿ ಎಲ್ಲ ಐಟಮ್ಸ್ ಕೊಡ್ತೀವಿ.
0: ಸರಿ ಸರಿ ಸರಿ.
2: ಆದ್ರೂ ಕೆಲವರು ಏನ್ ಮಾಡ್ತಾರೆ, ಏನೇ ಬೇಕು ಕವರ್ ನಲ್ಲಿ ಹಾಕೊಡ್ರಿ ಅಂತ. ಈಗ ನಾನು ಹಾಕೊಡಲ್ಲ ಸರಿ, ಆದ್ರೆ ನನ್ನ ಪಕ್ಕದಂಗಡಿ ಹಾಕೊಟ್ಟೆ ನನ್ನ ವರ ಅಂತ.
0: ಹೌದೌದು, ಈಗ ಮಳೆ ಬೇರೆ ನೋಡಿ, ಮಳೆ ಶುರುವಾಗುತ್ತೆ ಈಗ, ಹಾಗಾಗಿ ಪ್ಲಾಸ್ಟಿಕ್ ಬೇಕು ಅಂದ್ಬಿಡ್ತಾರೆ. ಅದ್ರ ಬದಲು ಅವ್ರೊಂದು ಛತ್ರಿ ಇಟ್ಕೊಂಡು ಬಂದು ಚೀಲ ತಗೊಂಡ್ರೆ
2: ಎಲ್ಲರಿಗೂ ಕೊಡುವಾಗ ಹೇಳೇ ಬಿಡ್ತೀವಿ, ಈ ಸರಿ ಪ್ಲಾಸ್ಟಿಕ್ ಕವರ್ ಕೊಟ್ಟು ನೆಕ್ಸ್ಟ್ ಟೈಮ್ ಇದೆ, ಇಲ್ಲ ಪ್ಲಾಸ್ಟಿಕ್ ಕವರ್ ಇದನ್ನ ಇಡ್ಕೊಂಡ್ ಬರ್ಬೇಕು ತಗೊಂಡ್ ಹೋಗ್ಬೇಕು, ಇಲ್ಲ ಬ್ಯಾಗ್ ಹಿಡ್ಕೊಂಡ್ ಬರ್ಬೇಕು. ನಾವೀಗ
0: ಇಲ್ಲಿ
2: ಏನಾಗುತ್ತೆ ಅಂದ್ರೆ ಮೇಡಮ್, ಪ್ಲಾಸ್ಟಿಕ್ ಬರ್ಬೇಕು, ನಿರ್ಮೂಲ ಆದ್ರೆ ಮಾತ್ರ ಸಾಧ್ಯ ಆಯ್ತು, ಬಿಟ್ಟು ಇಲ್ಲ ಬಹಳ ಸಾಧ್ಯ ಇಲ್ಲ.
0: ಸಂಪೂರ್ಣ ಆಗಲ್ಲ, ಕಷ್ಟ, ಈ ತರ ಅವಾಯ್ಡ್ ಮಾಡಬಹುದು. ನೀವ್ ಏನ್ ಹೇಳಿದ್ರಿ ಅದ್ ರೀತಿ ನಮ್ಮ
2: ನಮ್ಮಲ್ಲಿ ಆದಷ್ಟು ಪೇಪರ್ ನಲ್ಲಿ ಎಲ್ಲ ಕವರ್ ಮಾಡ್ಕೊಳ್ತಾ ಇದೀವಿ ಮೇಡಮ್, ಪೇಪರ್ ಕವರ್ ಮಾಡ್ಬಿಟ್ಟಿದ್ವಿ.
0: ಸರಿ ಸರಿ,
2: ಧನ್ಯವಾದ ಮೇಡಮ್.
0: ಧನ್ಯವಾದಗಳು, ನಮಸ್ತೆ. ಓಕೆ ಕೆಳಗ್ರೆ, ಸಾಕಷ್ಟು ಹಂಚ್ಕೊಂಡ್ರಿ ನಿಮ್ಮ ವಿಚಾರಧಾರೆಗಳನ್ನ, ಪರಿಸರ ಕಾಳಜಿಯನ್ನ ತೋರಿಸ್ತಾ ಇದ್ದೀರಾ. ಕೊನೆ ಕರೆ. ಹಲೋ
3: ಹಲೋ ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?

0: ನೋಡಿ, ನಿಮಗೆ ನಿಮಗೋಸ್ಕರ ಕರೆ ಕಾದಿತ್ತು ಅಂತ ಕಾಣುತ್ತೆ. ನನ್ ಎಂಡ್ ಮಾಡೋಳು ನಮ್ಮ ಭಾಗ್ಯ ಅವರಿಗೆ ಕರೆನೇ ಸಿಗಲ್ಲ ಅಂತ.
1: ಅಲ್ಲ, 20 ಸಲ ಟ್ರೈ ಮಾಡಿ ಈಗ ನನ್ನ ಮೆಸೇಜ್ ಅಲ್ಲಿ ನನ್ನ ಆಕಾಶವಾಣಿಯವರು ಭಯ್ಯಣ್ಣ ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಪ್ಪ
0: ದೇವ್ರೇ, ಇಷ್ಟ ತನಕ ಮಾತಾಡಿದವ್ರು ಯಾರು ನಮ್ಮ ಕೇಳಕ್ರೇನೆ. ಹೇಳಿ ಹೇಳಿ ಭಾಗ್ಯ ಅವ್ರೆ, ಏನ್ ಹೇಳ್ತೀರ?
1: ಟ್ರೈ ಮಾಡಿದ್ರು ಸಿಗಲ್ಲ, ಏನ್ ಮಾಡ್ಬೇಕು ತಂತ್ರ ಏನಾರಿದ್ರೆ ಹೇಳಿ.
0: ಮರಳಿ ಯತ್ನವ ಮಾಡು.
1: ಮಾಡಿ ಮಾಡಿ ಪಲ್ಯ ಮಾಡ್ದೆ, ದೋಸೆ ಮಾಡ್ದೆ, ತಿಂಡಿ ತಿಂದೆ, ಎಲ್ಲ ಮಾಡ್ದೆ.
0: ಆಯ್ತು ಹೇಳಿ, ಏನ್ ಹೇಳ್ಬೇಕು?
1: ನಮ್ಮ ಮನೆ ಹತ್ರ ಬಾದಾಮಿ ಮರಗಳು ಬೆಳೆಸಿದೀವಿ.
0: ಬಾದಾಮಿ ಮರ
1: ನೆರಳಿಗೆ ಗಾಳಿಗೆ ಎಲ್ಲ, ಎಲ್ಲ ಹಸುಗಳು ವೆಹಿಕಲ್ಗಳು ಎಲ್ಲ ಬಂದು ಅಲ್ಲೇ ನಿಲ್ಲಿಸ್ತಾರೆ. ನಾನು ಟೆರೇಸ್ ಗಾರ್ಡನ್ ಮಾಡ್ಕೊಂಡಿದ್ದೀನಿ. ತರಕಾರಿ ಸಿಪ್ಪೆ ಅದೆಲ್ಲ ನಾನು ಹೊರಗೆ ಬಿಸಾಕದೇ ಇಲ್ಲ.
0: ಸೂಪರ್.
1: ನಾನು ಗೊಬ್ಬರ ಮಾಡ್ಕೋತೀನಿ,
0: ಕಾಂಪೋಸ್ಟ್ ಗೊಬ್ಬರ.
1: ನೀವು ನಂಬ್ತಿರೋ ಬಿಡ್ತಿರೋ, ಇಷ್ಟು ಬಿಸಿಲಲ್ಲೂ ನಾನು ಒಂದಿನಾನು ಫ್ಯಾನ್ ಹಾಕಿಲ್ಲ.
0: ಹೇಗೆ
1: ಮನೆ ಗಾಳಿ ಎಷ್ಟು ಚೆನ್ನಾಗಿ ಬರ್ತದೆ.
0: ಅದೇ ಟೆರೇಸ್ ಗಾರ್ಡನ್ ಅಂದ್ಮೇಲೆ ತಂಪು ಹಾಗೆ ಇರುತ್ತೆ ನಿಮಗೆ ಅಲ್ವಾ?
1: ಮುಂದೆ ಹೆಂಚ್ ಹಾಕಿದೀವಿ ಮೇಡಮ್, ಪಾಟ್ಗಳಿಂದ 80 ಪಾಟ್ ಇಟ್ಟಿದ್ದೀನಿ.
0: ಓ ಸೂಪರ್.
1: ಅಕ್ಕಪಕ್ಕ ಯಾವ್ದು ಮನೆಗಳಿಲ್ಲ, ಆದ್ರಿಂದ ಗಾಳಿ ಬೆಳಕು ದೇವರು ನನಗೆ ಚೆನ್ನಾಗಿ ಕೊಟ್ಟಿದ್ದಾನೆ.
0: ಸರಿ ಸರಿ ಸರಿ,
1: ಬಹಳ ಖುಷಿ ಆಯ್ತು ಮೇಡಮ್.
0: ಆಮೇಲೆ ಭಾಗ್ಯ ಅವರೇ, ಅಡಿಗೆ ಮನೆ ತ್ಯಾಜ್ಯ ಏನಿರುತ್ತೆ, ನಾವು ಟೀ ಪುಡಿ ಕಾಫಿ ಪುಡಿ ಗಷ್ಟು ಅದನ್ನೆಲ್ಲ ನೀವು ಇದಕ್ಕೆ ಹಾಕ್ಬಿಡ್ತೀರಾ, ಕಾಂಪೋಸ್ಟ್ ಗೊಬ್ಬರಕ್ಕೆ ಅಲ್ವಾ? ಒಂದು ಬಾಕ್ಸ್ ಮಾಡಿದ್ರೆ ನೀವು ಮಾಡ್ಕೊಂಡಿದ್ದೀರಾ, ಟ್ಯಾಂಕ್ ಮಾಡಿದೀರಾ? ಅದೊಂದು ಟ್ಯಾಂಕ್ ಮಾಡಿ ಅದಕ್ಕೆಲ್ಲ ಹಾಕ್ತಾರಲ್ಲ ಮನೆಯದು ತ್ಯಾಜ್ಯಗಳನ್ನ. ಖಂಡಿತ ನೋಡೋಣ. ಆಯ್ತು, 80 ಪಾಟ್ ಅಂದ್ರೆ ಕಡಿಮೆ ಇಲ್ಲ. ಆಯ್ತು ಆಯ್ತು, ಒಳ್ಳೆ
1: ಕರೆ ಸಿಕ್ಕಿದ್ದು ಬಹಳ ಖುಷಿ ಆಯ್ತು.
0: ಆಯ್ತು ಖಂಡಿತ, ನಮಗೆ ಕೂಡ
1: ಪ್ರಯತ್ನ ಮಾಡಿದೆ.
0: ಅಲ್ಲ, ನಿಮಗೆ ಕರೆ ಸಿಕ್ತಲ್ಲ ನಮಗೆ ಖುಷಿ ಆಯ್ತು ಅಲ್ವಾ? ಇಲ್ಲಾಂದ್ರೆ ಇಡೀ ದಿವಸ ಬೇಜಾರು ಮಾಡ್ಕೊಂಡಿರ್ತಿದ್ರಲ್ಲ ನೀವು.
1: ಓಕೆ,
0: ಓಕೆ, ಆಯ್ತು ಆಯ್ತು. ಆಯ್ತಪ್ಪ, ಅಪರೂಪಕ್ಕೆ ನಿಮಗೆ ಕರೆ ಸಿಕ್ಕಿದೆ. ಆಯ್ತು ಆಯ್ತು, ಖಂಡಿತ ಖಂಡಿತ. ಭಾಗ್ಯ ಅವರು ನಮಸ್ತೆ. ನಮಸ್ತೆ ನಮಸ್ತೆ. ಓಕೆ, ಭಾಗ್ಯ ಸದಾಶಿವನ್ ಅವರ ಕರೆಯೊಂದಿಗೆ ನಾನು ಇಂದಿನ ನಮ್ಮ ವಿಶ್ವ ಪರಿಸರ ದಿನದ ಕುರಿತಾದ ಫೋನ್ ಇನ್ ಕಾರ್ಯಕ್ರಮವನ್ನ ಕೊನೆಗೊಳಿಸೋಣ. ಯಾಕಂದ್ರೆ ಎಲ್ಲ ನಮ್ಮ ಕೇಳುಗರು ತುಂಬಾ ಚೆನ್ನಾಗಿ ಹಂಚಿಕೊಂಡ್ರಿ ಪರಿಸರದ ಕಾಳಜಿ ಹೇಗಿರಬಹುದು, ನಿಮ್ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ. ಇದು ಒಂದು ಪುಟ್ಟ ಕಾಣಿಕೆ ನಮ್ಮ ಏನಂತೀವಿ ಪ್ರಕೃತಿಗೆ ಪರಿಸರಕ್ಕೆ, ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಕೊಡಬಹುದು ಅಂತ ನನಗಾದ್ರೂ ಅನ್ಸುತ್ತೆ. ಹೀಗೆ ನೀವೆಲ್ಲ ನಿಮ್ಮ ಪರಿಸರ ಕಾಳಜಿಯನ್ನ ತೋರಿಸಿ ಅಥವಾ ನಾವು ಬಾಯಿ ಮಾತಿನಲ್ಲಿ ಆಗಬಾರದು, ಇದು ನಾವು ಏನಂತೀವಿ ಕಾರ್ಯಗತ ಗೊಳಿಸಬೇಕು ಅಂತ ನಾನಾದರೂ ಭಾವಿಸ್ತಾ ನಮ್ಮ ಈ ಮಾತನ್ನ ಕೊನೆಗೊಳಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ ಜೊತೆ ನನ್ನ ಜೊತೆಗೆ ನೀವೆಲ್ಲರೂ ಕರೆ ಮಾಡಿ ನಿಮ್ಮ ಅನುಭವಗಳನ್ನ, ಅನಿಸಿಕೆಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ನಿಮ್ಮ ಪರಿಸರ ಕಾಳಜಿಯನ್ನು ಹಂಚಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು ಇಷ್ಟೊತ್ತು ನಿಮ್ ಜೊತೆಗೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೆ ವಿದ್ಯಾಕಾರಂತ್.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಶಿವಮೊಗ್ಗ ತಾಲೂಕು ಎಲವಟ್ಟಿ ಗ್ರಾಮದಲ್ಲಿರುವ ಜಗದ್ಗುರು ಸಚ್ಚಿದಾನಂದ ಪ್ರೌಢಶಾಲೆಗೆ ಸೇರುವ 8, 9, 10 ತರಗತಿ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಹೊಸದಾಗಿ ಸುಸಜ್ಜಿತವಾದ ಬಾಲಕರ ಉಚಿತ ಹಾಸ್ಟೆಲ್ ಅನ್ನ ಪ್ರಾರಂಭಿಸಲಾಗಿದೆ. ಮೊದಲು ಸೇರುವ 50 ಬಾಲಕರಿಗೆ ಮಾತ್ರ ಅವಕಾಶ. ಅನುಭವಿ ಶಿಕ್ಷಕ ವೃಂದದ ಮಾರ್ಗದರ್ಶನ ಇರುತ್ತದೆ. ಶಾಲಾ ಶುಲ್ಕ, ಸಮವಸ್ತ್ರ, ಪಠ್ಯ ಪುಸ್ತಕಗಳು, ಎಲ್ಲಾ ಸೌಕರ್ಯಗಳು ಉಚಿತ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9484-0-2664, 9843-1555-830. ಪ್ರಕಟಣೆ ಆನಂದ್ಪುರ ಸಂಸ್ಥಾನ, ಬೆಕ್ಕಿಂಕಲ್ ಮಠ.

ಓಕೆ ಕೇಳಿದ್ರೆ ನಮ್ಮ ಕೇಳುಗರು ಸಾಕಷ್ಟು ಸಂದೇಶಗಳನ್ನ ಈ ಒಂದು ಸಂಬಂಧವಾಗಿ ಕಳಿಸಿರುತ್ತಾರೆ. ಅದನ್ನ ನೋಡಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಏನಂತೀರಾ ಕೇಳಿದ್ರೆ ಸಮಯ 11:02. ಹಾಗೆ ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗವನ್ನ FM 103.5 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ ಗಳಲ್ಲಿ ಅಂತ ಹೇಳ್ತಾ ಸಂದೇಶಗಳನ್ನ ನೋಡೋಣ. ಟೀಚರ್ ಅಕ್ಕ ಬೆಳಗಿನ ಶುಭೋದಯ ನಮಸ್ಕಾರಗಳು ಅಂತಾರೆ ಮುರಳೀಧರ ಶಿವಮೊಗ್ಗದಿಂದ. ಶುಭೋದಯ ಆಕಾಶವಾಣಿ ನಮಸ್ತೆ ಮೇಡಮ್, ಹೇಗಿದ್ದೀರಿ? ಈ ದಿನದ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬರ್ತಾ ಇವೆ. ಆರೋಗ್ಯ ಮಾಹಿತಿ ಮತ್ತು ಮಿಕ್ಸ್ ಮೆಲೋಡಿ ಹಾಡುಗಳು ಇಷ್ಟವಾದವು, ಧನ್ಯವಾದಗಳು ಅಂತ ಹೇಳಿ ವಿಶ್ವನಾಥ ಭಾವೆ, ಲಕ್ಷ್ಮೀನಾರಾಯಣ ಭಾವೆ, ಜಲಜಾಕ್ಷಿ ಮಲ್ಲೇಶ್ವರ ನಗರ ಶಿವಮೊಗ್ಗದಿಂದ ಕಳಿಸಿದ್ರೆ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ನಮಸ್ತೆ ವಿದ್ಯಾ ಮೇಡಮ್, ವಿಶ್ವ ಪರಿಸರ ದಿನದ ಶುಭಾಶಯಗಳು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಮನಸ್ಸು ಮಾಡಿದರೆ ಮಾತ್ರ ನಾವು ಪರಿಸರವನ್ನ ರಕ್ಷಣೆ ಮಾಡಬಹುದು. ಎಲ್ಲರೂ ಇದನ್ನು ಅರಿತರೆ ಮಾತ್ರ ಪರಿಸರ ಉಳಿಸಲು ಸಾಧ್ಯ. ಹಾಗೆ ಇಂದು ಬೆಳಗ್ಗೆಯಿಂದ ಪ್ರಸಾರವಾದ ಭಕ್ತಿಗೀತೆಗಳು, ಭಾವಗೀತೆ, ಚಿತ್ರಗೀತೆಗಳು ಎಲ್ಲವೂ ಬಹಳ ಚಂದವಾಗಿ ಮೂಡ್ ಬಂದವು. ಹಾಗೇನೆ ಮಿಶ್ರ ಸಂಗೀತದ ಗೀತೆಗಳು ಬಹಳ ಸೊಗಸಾಗಿದ್ವು. ಇದರಲ್ಲಿ ಶರಪಂಜರ ಚಿತ್ರದ ಬಿಳಿಗಿರಿ ರಂಗಯ್ಯ ಹಾಡು ನನಗೆ ತುಂಬಾ ಇಷ್ಟವಾಯಿತು. ಚಿತ್ರ ತರಂಗದಲ್ಲಿ ಆಶಾ ಭೋಂಸ್ಲೆಯವರ ಕುರಿತ ಜೀವನದ ಕುರಿತ ಮಾಹಿತಿಗಳು ಹಾಗೂ ಹಾಡುಗಳು ಬಹಳ ಇಷ್ಟವಾದವು. ಧನ್ಯವಾದಗಳು ಮೇಡಮ್ ಅಂತ ಹೇಳಿದ್ರೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಕ್ರಮ ಬೇರ್ಕೊಡುಗೆಯಿಂದ ತಕ್ಷಣ ಒಂದು ಕವನವನ್ನು ರಚನೆ ಮಾಡಿಬಿಟ್ಟಿದ್ದಾರೆ. ಕೊಡಲಿ ಹಾಕದಿರು ಮರದ ಬುಡಕ್ಕೆ ತಾಯಿಯ ಒಡಲಿಗೆ, ಕೊಡಲಿ ಹಾಕದಿರು ಮನುಜ, ಕೊಡಲಿ ಹಾಕುವ ಮುನ್ನ 10 ಬಾರಿ ಯೋಚಿಸು. ತಾಯಿಯ ಮೊಲೆ ಹಾಲನ್ನುಂಡು, ತಾಯಿ ಒಡಲನ್ನೇ ಸೀಳಿದರೆ ಶಿವ ಮೆಚ್ಚುವನೇ ನಿನ್ನ. ಹಸಿರೆ ಉಸಿರು ನಿನಗೆ ಎಂಬ ಸತ್ಯವ ನೀ ಮರೆತರೆ ಉಳಿಗಾಲವಿಲ್ಲ ನಿನಗೆ. ನಿನ್ನ ಸ್ವಾರ್ಥದ ಬದುಕಿನ ಬಣ್ಣ ಬಯಲಾಗುವುದು. ಎಚ್ಚರ ಮನುಜ ಎಚ್ಚರ, ಪ್ರಕೃತಿ ಮಾತೆಯ ಶಾಪ ನಿನಗೊಳಿತನ್ನು ತರದು. ಇನ್ನಾದರೂ ಬದಲಾಗು, ಪ್ರಕೃತಿಯ ಮಡಿಲಲ್ಲಿ ನೀ ಮಗುವಾಗು. ನೀ ಮಾಡಿದ ತಪ್ಪನ್ನರಿತು ನೀ ಬಾಳ್ವೆ ನಡೆಸು. ಸರ್ವರಿಗೂ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳೊಂದಿಗೆ ಬರೆದವರು ನಿಮ್ಮ ಪ್ರೀತಿಯ ಗೆಳತಿ ನಾಗಶ್ರೀ ನಾಗಶ್ರೀ ಗಣಪತಿ ಅಂತ ಕಳಿಸ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿದೆ ನಾಗಶ್ರೀ, ಒಳ್ಳೇದಾಗ್ಲಿ ನಿಮಗೆ. ಹಾಗೆ ರೂಪ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಮೇಡಮ್. ಆಯ್ತು. ಹಾಗೆ ಗುಡ್ ಮಾರ್ನಿಂಗ್ ಮೇಡಮ್, ಫಂಕ್ಷನ್ ಚೆನ್ನಾಗಿದೆ. ವಿಶ್ವ ಪರಿಸರ ದಿನದ ಶುಭಾಶಯಗಳು ಮ್ಯಾಮ್. ಬೆನಕನಹಳ್ಳಿ ಸುಮಾ ನಿರಂಜನ್ ಟೈಲರ್ಸ್ ಹೊನ್ನಾಳಿ ತಾಲೂಕ್ ಅಂತ ಕಳಿಸ್ತಾ ಇದ್ದಾರೆ. ಕನ್ನಡದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಟೈಪ್ನ. ಹಾಗೆ ಯಾರಪ್ಪ ಕಳಿಸಿರೋದು? ಓಕೆ, ನೆಕ್ಸ್ಟ್ ಯಾವ ಸಂದೇಶ ನೋಡೋಣ. ಒಪಿನಿಯನ್ ಪೋಲಿಗೆ ಬಂದಿರೋದಲ್ಲ, ಇಲ್ಲಿ ಬಂದ್ಬಿಟ್ಟಿದೆ ಅಲ್ವಾ? ಓಕೆ. ಭದ್ರಾವತಿ ಆಕಾಶವಾಣಿ ಕೇಂದ್ರ ಸಿಬ್ಬಂದಿ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಳುವ ಎಲ್ಲ ಆತ್ಮೀಯರಿಗೂ ಪರಿಸರ ದಿನದ ಶುಭಾಶಯಗಳು. ನಮ್ಮೂರು ತೀರ್ಥಹಳ್ಳಿ. ನಾನು ಸಹ ಮನೆ ಸುತ್ತ ಹಾಗೂ ಸುತ್ತಮುತ್ತ ಗಿಡಗಳನ್ನು ಬೆಳೆಸಿದ್ದೇನೆ. ಪ್ರತಿ ವರ್ಷನೂ ಹಣ್ಣಿನ ಗಿಡಗಳು ಮತ್ತು ಬೇರೆ ಬೇರೆ ಜಾತಿಯ ಗಿಡಗಳನ್ನ ಮನೆ ಸುತ್ತಲೂ ಬೆಳೆಸಿ ಪರಿಸರಕ್ಕೆ ಒಂದು ಕಾಣಿಕೆಯನ್ನು ಕೊಟ್ಟಿದ್ದೇನೆ. ಉಮೇಶ್ ಮಂದಾರ್ತಿ ಎಲೆಕ್ಟ್ರಿಕಲ್ ಶರಾವತಿ ನಗರ ಶಿವಮೊಗ್ಗದಿಂದ ಇವರ ಸಂದೇಶ. ಹಾಗೆ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ವಿಶ್ವ ಪರಿಸರ ದಿನಾಚರಣೆಯು ವಾರ್ಷಿಕವಾಗಿ June 5 ನಡೆಯುವ ಜಾಗತಿಕ ಕಾರ್ಯಕ್ರಮ. ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕಾಗಿ ಮತ್ತು ಧನಾತ್ಮಕ ಕ್ರಮಗಳನ್ನು ಉತ್ತೇಜಿಸಲಿಕ್ಕಾಗಿ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಂ ಯುನೆಪ್ ಅಂತ ಹೇಳಿ ಇದರ ನೇತೃತ್ವ ವಹಿಸುತ್ತದೆ. ಪ್ರಕೃತಿಯ ರಕ್ಷಣೆ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಇದರ ಮಹತ್ವ ಮತ್ತು ಕಾರ್ಯಗಳು ಈಗ ಹೇಳುವಂತಿವೆ. ಮಹತ್ವ ಜಾಗೃತಿ ಮೂಡಿಸೋದು, ಹವಾಮಾನ ಬದಲಾವಣೆ, ಮಾಲಿನ್ಯ ಮತ್ತು ಜೀವ ವೈವಿಧ್ಯತೆಯ ನಷ್ಟದಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ತರುವುದು, ವ್ಯಕ್ತಿಗಳು, ಸರ್ಕಾರಗಳು ಹಾಗೆಯೇ ಮತ್ತು ವ್ಯವಹಾರಗಳನ್ನ ಒಗ್ಗೂಡಿ ಆರೋಗ್ಯಕರ ಗ್ರಹವನ್ನ ನಿರ್ಮಿಸಲು ಪ್ರೇರೇಪಿಸದ ಸುಸ್ಥಿರ ಅಭಿವೃದ್ಧಿ, ಪ್ರಕೃತಿಯ ಸಂಪನ್ಮೂಲಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಪರಿಸರಕ್ಕೆ ಹಾನಿಯಾಗದಂತೆ ಅಭಿವೃದ್ಧಿ ಹೊಂದುವುದರ ಮಹತ್ವವನ್ನ ತಿಳಿಸುತ್ತೆ ಅಂತ ಹೇಳ್ತಾರೆ. ಓಕೆ. ಅರಣ್ಯ ನಾಶವನ್ನ ತಡೀಲಿಕ್ಕೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಸಾಮೂಹಿಕ ಮರಗಳನ್ನು ನೆಡೋದು, ಹಾಗೇನೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋದು, ಆಮೇಲೆ ತ್ಯಾಜ್ಯವನ್ನು ಮರುಬಳಕೆ ರೀಸೈಕಲ್ ಅಂತ ಏನ್ ಮಾಡ್ತೀವಿ ಆ ಅಭ್ಯಾಸಗಳನ್ನು
ಬೆಳೆಸ್ಕೊಳ್ಬೇಕು, ಅದನ್ನ ಅಳವಡಿಸ್ಕೊಳ್ಬೇಕು. ಶುದ್ಧ ಸೌರಶಕ್ತಿಯಂತಹ ನವೀಕರಿಸಬಹುದಾದ ಇಂಧನದ ಮೂಲಗಳನ್ನ ಉತ್ತೇಜನ ಮಾಡಬೇಕು, ಅದರಿಂದ ಶುದ್ಧ ಇಂಧನ ದೊರೆಯುತ್ತೆ. ಹಾಗೆ ಇಂಗಾಲದ ಹೊರಸೂಸುವಿಕೆ ಏನಿರುತ್ತೆ ಅದನ್ನ ತಗ್ಗಿಸ್ಬೇಕು ಅಂದ್ರೆ ಶುದ್ಧ ಇಂಧನವನ್ನು ಬಳಸಬೇಕು ಅಂತ ಹೇಳ್ತಾರೆ ಅವರು. ಹಾಗೆ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಹೇಗಿರ್ಬೇಕಪ್ಪ ಅಂತಂದ್ರೆ ಅಂತರ್ಜಲ ಮಟ್ಟವನ್ನ ಹೆಚ್ಚರಿಸಲಿಕ್ಕಾಗಿ ಕ್ರಮ ಕೈಗೊಳ್ಬೇಕು, ಹಾಗೆ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ವಿಶ್ವ ಪರಿಸರ ದಿನದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂತು, ಧನ್ಯವಾದಗಳು ಅಂತಾರೆ ರಾಜು ಅವರು ಶಂಕರಘಟ್ಟದಿಂದ. ಆಯ್ತು, ಎಲ್ಲರ ಸಂದೇಶಗಳನ್ನ ತಗೊಂಡಿದ್ದೀನಿ. ಸಮಯ 11:07:20 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗವನ್ನ FM 103.5, 101.4 ಹಾಗೂ ಮೀಡಿಯಂ ವೇವ್ 675 kHz. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ RK ಸೂರ್ಯನಾರಾಯಣ ಅವರ ವೀಣಾ ವಾದನವನ್ನ ಕೇಳೋಣ. ಮೋಹನ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ ನನ್ನು ಪಾಲಿಂಬಾ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಆರ್ ಕೆ ಸೂರ್ಯನಾರಾಯಣ ಅವರ ವೀಣಾ ವಾದನವನ್ನು ಆಲಿಸುತ್ತಿದ್ದೀರಿ. ಇದೀಗ ಕೇಳಿ ಮಧ್ಯಮಾವತಿ ರಾಗ ಆದಿತಾಳ ಮತ್ತು ರೂಪಕ ತಾಳದಲ್ಲಿ ತಿಲ್ಲಾನ.

ಇದುವರೆಗೂ ವಿದ್ವಾನ್ ಶ್ರೀ ಆರ್.ಕೆ. ಸೂರ್ಯನಾರಾಯಣ ಅವರ ವೀಣಾವಾದನ ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ಸಮಯ 11:40 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸೇವಾ ಮಾಹಿತಿ. 2026-27 ಸಾಲಿಗೆ ಶಿವಮೊಗ್ಗ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ಆಶ್ರಮ ವಸತಿ ಶಾಲೆ ಹಕ್ಕಿಪಿಕ್ಕಿ ಕ್ಯಾಂಪ್ ಸದಾಶಿವಪುರ ಶಿವಮೊಗ್ಗ ಹಾಗೂ ಹಿರೇಮನೆ ಸಾಗರ ತಾಲೂಕು ಇಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಗೌರವಧನ ಆಧಾರದ ಮೇಲೆ ತಾತ್ಕಾಲಿಕ 1 ವರ್ಷದ ಅವಧಿಗೆ ಖಾಲಿ ಇರುವ 8 ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಕನ್ನಡ ಇಂಗ್ಲಿಷ್ ಗಣಿತ ವಿಜ್ಞಾನ ಹಿಂದಿ ಸಮಾಜ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಣ ವಿಷಯಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತಿದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಪಿಯುಡಿ ಡಿಇಡಿ ಮತ್ತು ಪಿಯುಸಿ ಡಿಇಡಿ ಮತ್ತು ಟಿಇಟಿ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಬಿಎ ಬಿಎಸ್ಸಿ ಬಿಎಡ್ ಹಾಗೂ ಟಿಇಟಿ ವಿದ್ಯಾರ್ಹತೆ ಕಡ್ಡಾಯವಾಗಿದೆ. ಆಸಕ್ತರು ನಿಗದಿತ ನಮೂನೆ ಅರ್ಜಿಯನ್ನ ಶಿವಮೊಗ್ಗ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನ ಸೂಕ್ತ ದಾಖಲೆಗಳೊಂದಿಗೆ ಜೂನ್ 10ರೊಳಗಾಗಿ ಸಲ್ಲಿಸುವಂತೆ ಶಿವಮೊಗ್ಗ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0818220066 ಹಾಗೂ ಶಿವಮೊಗ್ಗ ಮತ್ತು ಸಾಗರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಸ್ಥಿರ ದೂರವಾಣಿ ಎಸ್ಟಿಡಿ ಕೋಡ್ ಸಹಿತವಾಗಿ 0818220266.

ಕುಂಸಿ ಗ್ರಾಮದ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಜೂನ್ 6 ಅಂದರೆ ನಾಳೆ 3ನೇ ತ್ರೈಮಾಸಿಕ ನಿರ್ವಹಣಾ ಕಾರ್ಯ ಹಾಗೂ ತುರ್ತು ಕಾಮಗಾರಿ ಹಮ್ಮಿಕೊಂಡಿದ್ದು, ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ನಾಳೆ ಸಂಜೆ 6 ಗಂಟೆಯವರೆಗೆ ಕುಂಸಿ, ಬಾಳೆಕೊಪ್ಪ, ಚೋರಡಿ, ತುಪ್ಪೂರು, ಕೋಣೆಹೊಸೂರು, ಹೊರಬಯಲು, ಶೆಟ್ಟಿಕೆರೆ, ರೇಚಿಕೊಪ್ಪ ಮತ್ತು ಸುತ್ತಮುತ್ತಲಿನ ಗ್ರಾಮಗಳು, ಹಾರ್ನಹಳ್ಳಿ, ರಾಮನಗರ, ಮುದುವಾಲ, ಯಡವಾಳ, ದೇವಬಾಳು, ತ್ಯಾಜ್ಯವಳ್ಳಿ, ಕೊನಗವಳ್ಳಿ, ಹಿಟ್ಟೂರು, ನಾರಾಯಣಪುರ, ಮಲ್ಲಾಪುರ, ರಟ್ಟೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು, ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ.

ಇನ್ನು ಎಂಆರ್ಎಸ್ ವಿದ್ಯುತ್ ಉಪಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿದ್ದು ನಾಳೆ ಬೆಳಗ್ಗೆ 9 ಗಂಟೆಯಿಂದ ನಾಳೆ ಸಂಜೆ 6 ಗಂಟೆಯವರೆಗೆ ಶಿವಮೊಗ್ಗ ನಗರದ ಕೆಆರ್ಪುರಂ, ಗಾಂಧಿ ಬಜಾರ್, ನಾಗಪ್ಪ ಕೇರಿ, ಸಾವರ್ಕರ್ ನಗರ, ಬಿಎಚ್ ರಸ್ತೆ, ಪೆನ್ಷನ್ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾ, ಕೋಟೆ ರಸ್ತೆ, ಎಸ್ಪಿಎಂ ರಸ್ತೆ, ರಾಮಣ್ಣಶೆಟ್ಟಿ ಪಾರ್ಕ್, ಓಬಿಎಲ್ ರಸ್ತೆ, ಮಹಾರಾಜ ರಸ್ತೆ, ಅಶೋಕ ರಸ್ತೆ, ತುಳಜಾ ಭವಾನಿ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ.

ಇನ್ನು ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿಆರ್ ಜಗನ್ನಾಥ್ ಬಿನ್ ರಂಗಪ್ಪ ನಾಯ್ಕ ಎಂಬ ವ್ಯಕ್ತಿಯು 25 ವರ್ಷಗಳ ಹಿಂದೆ ಮನೆಯಿಂದ ಹೊರಗೆ ಹೋದವರು ಈವರೆಗೂ ವಾಪಸ್ಸಾಗಿರುವುದಿಲ್ಲ. ಕಾಣೆಯಾಗುವಾಗ 38 ವರ್ಷ ವಯಸ್ಸಾಗಿದ್ದು ಈಗ ಈತನ ವಯಸ್ಸು ಸುಮಾರು 63 ವರ್ಷಗಳಾಗಿವೆ. ಈತನ ಚೆಹರೆ 5.9 ಅಡಿ ಎತ್ತರವಿದ್ದು ದುಂಡನೆಯ ಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡಕ ಧರಿಸುತ್ತಾನೆ. ಈ ವ್ಯಕ್ತಿಯ ಕುರಿತು ಸುಳಿವು ಇದ್ದಲ್ಲಿ ಪಿಎಸ್ಐ ಮಾಳೂರು ಠಾಣೆ ಇವರಿಗೆ ತಿಳಿಸಲು ಕೋರಲಾಗಿದೆ. ಇನ್ನು ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಣಿವೆ ಮನೆ ಗ್ರಾಮವಾಸಿ ಪೂರ್ಣಿಮಾ ಕೋಮ್ ಮಹೇಶ ಎಂಬ 27 ವರ್ಷದ ಮಹಿಳೆ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಕರೆದುಕೊಂಡು ಮೇ 31 ಮನೆಯಿಂದ ಹೊರಹೋದವರು ಈವರೆಗೂ ವಾಪಸ್ಸಾಗಿರುವುದಿಲ್ಲ. ಚೆಹರೆ ಹೀಗಿದೆ. 5.1 ಅಡಿ ಎತ್ತರವಿರುವ ಈಕೆ ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ದುಂಡು ಮುಖ ಹೊಂದಿದ್ದು ಕನ್ನಡ ಭಾಷೆ ಮಾತನಾಡುತ್ತಾರೆ. ಮನೆಯಿಂದ ಹೊರಹೋಗುವಾಗ ಈಕೆ ಆಕಾಶ ನೀಲಿ ಬಣ್ಣದ ಚೂಡಿದಾರ್, ಬಿಳಿ ಬಣ್ಣದ ವೇಲ್ ಧರಿಸಿರುತ್ತಾರೆ. ಇನ್ನು 8 ವರ್ಷದ ಈಕೆಯ ಮಗ ಧ್ರುವನ ಚಹರೆ 3 ಎತ್ತರವಿದ್ದು ತೆಳ್ಳನೆಯ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲುಮುಖ ಹೊಂದಿದ್ದು ಮನೆಯಿಂದ ಹೊರಹೋಗುವಾಗ ಬಿಳಿ ಕಪ್ಪು ಬಣ್ಣದ ತುಂಬು ತೋಳಿನ ಶರ್ಟ್, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಹಾಗೂ 2 ವರ್ಷದ ಈಕೆಯ ಇನ್ನೊಬ್ಬ ಮಗ ಧನ್ವೀರ್ನ ಚೆಹರೆ ಹೀಗಿದೆ. 2 ಎತ್ತರ, ತೆಳ್ಳನೆಯ ಮೈಕಟ್ಟು, ಗೋಧಿ ಮೈಬಣ್ಣ, ದುಂಡು ಮುಖ ಹೊಂದಿದ್ದು ಮನೆಯಿಂದ ಹೊರಹೋಗುವಾಗ ಬಿಳಿ ಬಣ್ಣದ ಶರ್ಟ್, ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಈ ತಾಯಿ ಮತ್ತು ಮಕ್ಕಳ ಸುಳಿವು ದೊರೆತವರು ತಿಳಿಸಬೇಕಾದ ವಿಳಾಸ ಜಿಲ್ಲಾ ಪೊಲೀಸ್ ಕಚೇರಿ ಶಿವಮೊಗ್ಗ, ಡಿಎಸ್ಪಿ ಶಿಕಾರಿಪುರ ಉಪವಿಭಾಗ, ಪಿಐ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆ. ಇವರನ್ನು ಸಂಪರ್ಕಿಸಿ ಮಾಹಿತಿ ನೀಡುವಂತೆ ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಫೋನ್ ಸಂಖ್ಯೆ ಹೀಗಿದೆ: 0818722243 ಹಾಗೂ ಮೊಬೈಲ್ ಸಂಖ್ಯೆ 9480800366. ಫೋನ್ ಸಂಖ್ಯೆ ಮತ್ತೊಮ್ಮೆ 9480803 0336. 9480803366. ಪ್ರಕಟಣೆ ಕೇಳಿದ್ರಿ. ಸೇವಾ ಮಾಹಿತಿ ಪ್ರಸಾರವಾಯಿತು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
3: ಇದೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಾಲೂಕು ಮುಗಳಿಯ ಶ್ರೀಮತಿ ನಾಗರತ್ನಮ್ಮ ಮತ್ತು ಸಂಗಡಿಗರಿಂದ ಉತ್ತರ ದೇವಿ ಪದ.

ಇದುವರೆಗೂ ಅಜ್ಜಂಪುರ ತಾಲೂಕು ಮುಗಳಿಯ ಶ್ರೀಮತಿ ನಾಗರತ್ನಮ್ಮ ಮತ್ತು ಸಂಗಡಿಗರಿಂದ ಉತ್ತರ ದೇವಿ ಪದ ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳು. ಇದೀಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪರಿಸರ ದಿನಾಚರಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಪರಿಸರ ದಿನದ ಶುಭಾಶಯ ಕೋರಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ಎಲ್ಲರನ್ನೂ ತಾವು ಅಭಿನಂದಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಪರಿಸರವನ್ನು ರಕ್ಷಿಸುವ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಹೆಚ್ಚಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವಿಂದು ಎಂದು ಅವರು ಹೇಳಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ನಂತಹ ಉಪಕ್ರಮಗಳು ಪ್ರತಿ ವರ್ಷ ಸುಮಾರು 119,000 ಹೆಕ್ಟೇರ್ ಅರಣ್ಯ ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ಸಮುದಾಯದ ಸಹಭಾಗಿತ್ವವನ್ನು ಶ್ಲಾಘಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂತನ ರಂಗಮಂದಿರ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ

0: ಲಸಿಕಾ ಕೇಂದ್ರಕ್ಕೆ ಇಂದು ಬೆಳಗ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹಂಪಿ ಹೋಲುವ ದೃಶ್ಯ ವೈಶಿಷ್ಟ್ಯ ಒಳಗೊಂಡ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ರಂಗಮಂದಿರ ಆವರಣದಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಅವರು ಸಸಿ ನೆಟ್ಟರು. ಮೈಸೂರಿನ ಕಾರಂಜಿ ಕೆರೆ ಬಳಿ ಇಂದು ಮಧ್ಯಾಹ್ನ 2:15 ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ 100 ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ವಡೆಯರ್ ತಿಳಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಲಿದ್ದಾರೆ. ಸ್ವಚ್ಛ ಮಾಲಿನ್ಯರಹಿತ ಸಾರಿಗೆಯನ್ನು ಉತ್ತೇಜಿಸಲು ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಿಎಂ ಇ ಡ್ರೈವ್ ಯೋಜನೆ ಮೂಲಕ ಹಸಿರು ಸಾರಿಗೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ವಿಶ್ವ ಪರಿಸರ ದಿನದ ಹಿನ್ನೆಲೆ ಇಂದೇ ಒಂದು ಸಸಿ ನೆಟ್ಟು ಪೋಷಿಸುವ ಸಂಕಲ್ಪ ಮಾಡೋಣ, ಇಂಗಾಲದ ಹೊರ ಸೂಸುವಿಕೆಯನ್ನು ಶೂನ್ಯ ಮಟ್ಟಕ್ಕೆ ಇಳಿಸಲು ದೃಢ ಹೆಜ್ಜೆ ಇರಿಸೋಣ ಎಂದಿದ್ದಾರೆ. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾದೆಮಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗ ಸಸ್ಯೋದ್ಯಾನಗಳ ವಿನ್ಯಾಸ ನಿರ್ವಹಣೆ ಹಾಗೂ ಸುಸ್ಥಿರ ಜೀವನೋಪಾಯ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಇಂದು ಸಿನೆಟ್ ಸಭಾಭವನದಲ್ಲಿ ಆಯೋಜಿಸಿವೆ. ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ್ ಇಂದು ಬೆಳಗ್ಗೆ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿದರು. ವಿಚಾರ ಸಂಕಿರಣದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಸಸ್ಯಶಾಸ್ತ್ರಜ್ಞ ಪ್ರೊಫೆಸರ್ ದೇವರಾಜನ್ ತಂಗದೊರೈ ಹಾಗೂ ಸಸ್ಯಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮಧುಮತಿ.
1: ಇಂದಿನ ಸಂರಕ್ಷಣೆ ನಾಳಿನ ಸಮೃದ್ಧಿ.
2: ಕಾರ್ಯಾಗಾರದ ಮುಖ್ಯ ಉದ್ದೇಶ ಸಸ್ಯೋದ್ಯಾನಗಳ ಯೋಜನೆ ವಿನ್ಯಾಸ ಮತ್ತು ನಿರ್ವಹಣೆಯ ಮೂಲಕ ಸಸ್ಯಜನ್ಯ ಸಂಪನ್ಮೂಲಗಳ ಸಂರಕ್ಷಣೆ, ಅವುಗಳ ಸುಸ್ಥಿರ ಬಳಕೆ ಹಾಗೂ ಭವಿಷ್ಯದ ಆಹಾರ ಮತ್ತು ಪರಿಸರ ಭದ್ರತೆಯನ್ನು ಬಲಪಡಿಸುವುದಾಗಿದೆ. ಇಂತಹ ಸಸ್ಯೋದ್ಯಾನಗಳು ಅಪರೂಪದ ಹಾಗೂ ಸ್ಥಳೀಯ ಸಸ್ಯಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜೊತೆಗೆ ಸಂಶೋಧನೆ, ಶಿಕ್ಷಣ ಮತ್ತು ಪರಿಸರ ಜಾಗೃತಿಗೆ ಸಹ ಪರಿಣಾಮಕಾರಿ ವೇದಿಕೆಗಳಾಗಿವೆ. ಈ ರಾಷ್ಟೀಯ ಕಾರ್ಯಾಗಾರವು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ನಡೆಯಲಿದ್ದು ಪರಿಸರಾಸಕ್ತರಿಗೆ ಜ್ಞಾನ ವಿನಿಮಯ ಮತ್ತು ಚರ್ಚೆಗೆ ಉತ್ತಮ ಅವಕಾಶವನ್ನು ಒದಗಿಸಲಿದೆ. ಸಸ್ಯ ಸಂಪತ್ತನ್ನು ಉಳಿಸೋಣ, ಸುಸ್ಥಿರ ಭವಿಷ್ಯವನ್ನು ಕಟ್ಟೋಣ. ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯದ ಮಹತ್ವವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ.
0: ವಿಶ್ವ ಪರಿಸರ ದಿನದ ಅಂಗವಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹ್ಯಾಶ್ಟ್ಯಾಗ್ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಸಹಭಾಗಿತ್ವದಲ್ಲಿ ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಹಾಗೂ ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಲು ಯೋಜಿಸಿದೆ. ಇಂದಿನಿಂದ ಈ ತಿಂಗಳ 30ನೇ ತಾರೀಖಿನವರೆಗೆ ಹಸಿರು ಬೇಸಿಗೆ ಶಿಬಿರಗಳ ಸಂಘಟನೆ, ಶಾಲೆಗಳಲ್ಲಿ ಮಿಷನ್ ಲೈಫ್ಗಾಗಿ ಪರಿಸರ ಕ್ಲಬ್ಗಳ ಸ್ಥಾಪನೆ, ಸೆಪ್ಟೆಂಬರ್ 30ರವರೆಗೆ 3ನೇ ಆವೃತ್ತಿಯ ಏಕ್ ಪೇಡ್ ಮಾಕೆ ನಾಮ್ ಅನುಷ್ಠಾನಕ್ಕೆ ನೀಲನಕ್ಷೆ ರೂಪಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಶ್ರೀ ಶಾರದಾಂಬೆ ದೇವಾಲಯಕ್ಕೆ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ನೀಡಿ ದರ್ಶನ ಪಡೆದರು. ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ, ಶ್ರೀ ವಿಧುಶೇಖರ ಸ್ವಾಮೀಜಿ ಸಚಿವರನ್ನು ಗೌರವಿಸಿದರು. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ನಾಳೆ ಜೂನ್ 6 ವಿಶ್ವ ಕೀಟ ದಿನದ ಸಾರ್ಥಕ ದಶಮಾನೋತ್ಸವ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದ ಗುರುಜಿ ಮಾಧವ್ ಸದಾಶಿವರಾವ್ ಗೊಳವಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗುರುಜಿ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ನೆನೆದು ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ದೇಶ ರಕ್ಷಣಾ ಸಿದ್ದತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿ ಎದುರಿಸುವ ಪೂರ್ವ ಸಿದ್ದತೆ ಭಾಗವಾಗಿ ಶಿವಮೊಗ್ಗದಲ್ಲಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು, ಇಲಾಖೆಗಳ ಸನ್ನದ್ದತೆ ಪರಿಶೀಲಿಸಲು ಇಂದು ಸಂಜೆ 5 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
3: ಆಕಾಶವಾಣಿ ವನಿತಾ ವಿಹಾರ.
4: ಆಕಾಶವಾಣಿ ವನಿತಾ ವಿಹಾರ. ನಮ್ಮ ಇಂದಿನ ವನಿತಾ ವಿಹಾರದಲ್ಲಿ
3: ಕಲಬುರಗಿಯ

0: ಓಂನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮಧ್ವೇಶ ವಿಠಲದಾಸರ ಕೃತಿ

ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದರು. ಭಾಗವಹಿಸಿದ್ದವರು ನಿರ್ಮಲಾ ಟಿ ಜೋಶಿ, ಸುಲೋಚನಾ ಎಸ್ ಸಾಂಗ್ವಿಕರ್, ವೀಣಾ ತಿಕೋಟಿಕರ್, ವಿಜಯಲಕ್ಷ್ಮಿ ಎ ಕುಲಕರ್ಣಿ, ಚಂದ್ರಕಲಾ ವಿ ಜಾಹಗೀರ್ದಾರ್, ಅನಿತಾ ಎ ದೇಸಾಯಿ ಹಾಗೂ ಅನುರಾಧ ಎಲ್ ದೇಶಮುಖ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಇದೊಂದು ಪ್ರಕಟಣೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ ನಿವೇಶನ ಹೊಂದಿದ ವಸತಿ ರಹಿತರಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಸಹಯೋಗದೊಂದಿಗೆ ವಸತಿ ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ನಿಗದಿತ ಅರ್ಜಿಯನ್ನು ಶಿವಮೊಗ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಿಂದ ಹಾಗೂ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿ ಹಾಗೂ ದೃಢೀಕೃತ ದಾಖಲಾತಿಗಳನ್ನು ಜೂನ್ 20ರೊಳಗಾಗಿ ಸಲ್ಲಿಸುವಂತೆ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ.

0: ಸಮಯ 12:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ.

0: ಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ.
5: ಆತ್ಮೀಯ ಕೇಳಿದರೆ, ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ 4:00-5:00 ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ 4:00-5:00.

0: ಕೇಳಿದ್ರೆ ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 2:40 ಭಾವಗೀತೆಗಳು, 3 ಚಾಟ್ ಶೋ, 4 ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. ಸಂಜೆ 5 ಚಿತ್ರಗೀತೆಗಳನ್ನು ಆಲಿಸಬಹುದು. 6:51 ಕೃಷಿರಂಗ, ತೋಟಗಾರಿಕಾ ಬೆಳೆಗಳಲ್ಲಿ ಅಂತರ ಬೆಳೆ ಮತ್ತು ಕಾಡು ಕೃಷಿ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗನೂರಿನ ಪ್ರಗತಿಪರ ಕೃಷಿಕರಾದ ಶ್ರೀ ಟಿವಿ ರುದ್ರೇಶ್ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಬಹುದು. ಬಳಿಕ ಕೃಷಿ ಮಾಹಿತಿ ಡಾ ಎಸ್ಎಂ ಸುಧಾಕರ್ ಅವರಿಂದ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಚಿತ್ರಗೀತೆಗಳ ಕಾರ್ಯಕ್ರಮ, 10 ರೂಪಕ ಅರಿವೇ ಗುರು, ನಿರ್ಮಾಣ ಎಂಎಸ್ ನಾಗೇಂದ್ರ, ಮೂಲ ಸಾಮಗ್ರಿ ಎಆರ್ ಲಂಬೋದರ. ಇನ್ನು 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಎನ್ಡಿಎ ಸರ್ಕಾರ 12 ಪೂರೈಸಿದ ಕುರಿತು ಆಕಾಶವಾಣಿಯಿಂದ ವಿಶೇಷ ಕಾರ್ಯಕ್ರಮ ಸರಣಿ. ಇಂದಿನ ವಿಷಯ ಮಹಿಳಾ ಸಶಕ್ತೀಕರಣ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ.
1: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
2: ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಿಮಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ, ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
3: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಹರ್ಷಕುಮಾರ್ ಎಚ್ಎಲ್ ಅವರು ಇದ್ದಾರೆ. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅಂದ್ರೆ ಮಧುಮೇಹ ಕಾಯಿಲೆಯ ರಿವರ್ಸಲ್ ಅನ್ನೋದು ಈಗ ಬಹಳ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಪದ. ಡಯಾಬಿಟಿಸ್ ರಿವರ್ಸಲ್ ನಿಜವಾಗ್ಲೂ ಮಾಡ್ಕೋಬಹುದಾ, ನಿಜಾನಾ ಅಲ್ವಾ ಅನ್ನೋದನ್ನ ತಜ್ಞ ವೈದ್ಯರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ.
4: ನಮಸ್ಕಾರ.
3: ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ರಿವರ್ಸ್ ಮಾಡಬಹುದಾ ಮಾಡಕ್ಕಾಗಲ್ವಾ ಅನ್ನೋದನ್ನ ನೋಡೋಣ.
4: ಮಧುಮೇಹ ಅಂತ ಸಾಮಾನ್ಯವಾಗಿ ಜನ ಏನ್ ಕರೀತಾರೆ ಅದರಲ್ಲಿ 2 ರೀತಿ ಇರುತ್ತೆ. ನಾವು ವೈದ್ಯಕೀಯವಾಗಿ ನೋಡುವಾಗ ಟೈಪ್ 1 ಅವ್ರ ಮೊದಲನೇ ರೀತಿಯ

0: ಮಧುಮೇಹ ಅಂದ್ರೆ ಅದ್ರಲ್ಲಿ ಏನಾಗುತ್ತೆ, ಮಧುಮೇಹ ಪ್ಯಾನ್ಕ್ರಿಯಸ್ ಗ್ರಂಥಿ ಡ್ಯಾಮೇಜ್ ಆಗಿರುತ್ತೆ. ಪ್ಯಾನ್ಕ್ರಿಯಸ್ ಗ್ರಂಥಿ ಏನ್ ಮಾಡುತ್ತೆ, ಇನ್ಸುಲಿನ್ ಅನ್ನ ತಯಾರು ಮಾಡುತ್ತೆ. ಇನ್ಸುಲಿನ್ ಏನ್ ಮಾಡುತ್ತೆ, ರಕ್ತದಲ್ಲಿ ಆಗ್ತಕ್ಕಂತ ನಾವು ಏನ್ ಆಹಾರ ತಿಂದ್ಮೇಲೆ ರಕ್ತದಲ್ಲಿ ಸಕ್ಕರೆ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಅದನ್ನ ಕಂಟ್ರೋಲ್ಗೆ ತರುವಂತ ಒಂದು ಹಾರ್ಮೋನ್ ಅದು ಇನ್ಸುಲಿನ್. ಅದೇನಾಗುತ್ತೆ, ಆ ಇನ್ಸುಲಿನ್ ಗ್ರಂಥಿನೇ ಡ್ಯಾಮೇಜ್ ಆಗಿರುತ್ತೆ. ಅಂತವ್ರಲ್ಲಿ ಏನಾಗುತ್ತೆ, ನಾವು ಮಧುಮೇಹನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ, ಅದು ಮೊದಲನೇ ಕ್ಯಾಟಗರಿ. ಅವರಲ್ಲಿ ಯೂಶಲಿ ಏನಾಗುತ್ತೆ, ಅದು ಅನುವಂಶಿಕವಾಗಿ ಬಂದಿರುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಬಂದಿರುತ್ತೆ,
1: ಟೈಪ್ 1
0: ಅಂತ ಹೇಳ್ತೀವಲ್ಲ ಆತರದ್ದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕೆಲವರು ಏನ್ ಮಾಡ್ತಾರೆ, ಕುಡಿತದ ಚಟದಿಂದ ಕುಡಿತದ ಚಟ ಮಿತಿ ಮೀರಿದಾಗ ಏನಾಗುತ್ತೆ, ಮತ್ತೆ ಪ್ಯಾನ್ಕ್ರಿಯಸ್ ಗ್ರಂಥಿ ಹಾಳಾಗೋಗುತ್ತೆ, ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಅಂತವ್ರಲ್ಲಿ ಕೂಡ ನಾವು ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಎರಡನೇ ಕ್ಯಾಟಗರಿ ಉಂಟು, ಅದಕ್ಕೆ ನಾವು ಟೈಪ್ 2 ಅಂತ ಕರಿತೇವೆ. ಈ ಟೈಪ್ 2 ಮಧುಮೇಹದಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಂದು 40-45 ವರ್ಷಕ್ಕೆ ರೋಗ ಶುರುವಾಗುತ್ತೆ ಅಥವಾ ಶುರುವಾಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಏನೋ ಬೇರೆ ಏನೋ ಸಮಸ್ಯೆ ಆಗಿರುತ್ತೆ, ಉದಾಹರಣೆಗೆ ಕಾಲ್ಗೆ ಏನೋ ಗಾಯ ಆಗಿರುತ್ತೆ, ಅದು ಮಾಯ್ತಾ ಇರೋದಿಲ್ಲ, ಎಷ್ಟು ದಿವಸ ಆದ್ರೂ ಗಾಯ ಗುಣ ಆಗೋದಿಲ್ಲ, ಅವ್ರೆಲ್ಲೋ ತೋರಿಸ್ಲಿಕ್ಕೆ ಹೋದಾಗ ಅವ್ರಿಗೆ ಸಕ್ಕರೆ ಕಾಯಿಲಿದೆ ಅಂತ ಹೇಳ್ತಾರೆ. ಸೊ ಈ ತರ ಬೇರೆ ಏನಾದ್ರು ಮತ್ತೆ ಮತ್ತೆ ಅವ್ರಿಗೆ ತೊಂದರೆಗಳು ಬಂದು ಅವ್ರ ಆಸ್ಪತ್ರೆಗೆ ಹೋದಾಗ ಅಚಾನಕ್ ಆಗಿ ಅಥವಾ ಅನಿರೀಕ್ಷಿತವಾಗಿ ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕಾಂಪ್ಲಿಕೇಶನ್ ಆದ ನಂತರ ಗೊತ್ತಾಗುತ್ತೆ. ಉದಾಹರಣೆಗೆ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು, ಆಸ್ಪತ್ರೆ ಕರ್ಕೊಂಡ್ಬಂದಿದ್ರು, ಅವ್ರಿಗೆ ನಾವು ರಕ್ತದ ಸ್ಯಾಂಪಲ್ ತೆಗೆದು ನೋಡಿದಾಗ ಅವಾಗ ಮಧುಮೇಹ ಇದೆ ಅಂತ ಗೊತ್ತಾಗುತ್ತೆ. ಇಂತಹ ಏನು ಎರಡನೇ ಕ್ಯಾಟಗರಿ ಪೇಷಂಟ್ಸ್ ಏನ್ ಇರ್ತಾರಲ್ಲ, ಅವರಲ್ಲಿ ಬಹುತೇಕ ಪ್ಯಾನ್ಕ್ರಿಯಾಸ್ ಗ್ರಂಥಿ ಸರಿ ಇರುತ್ತೆ, ಆದ್ರೆ ಇನ್ಸುಲಿನ್ ಕೆಲಸ ಮಾಡೋ ರೀತಿನಲ್ಲಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ಗ್ರಂಥಿಯಿಂದ ಔಟ್ಪುಟ್ ಆಗದಲೇನೆ ಕೆಲವು ಇಶ್ಯೂಸ್ ಆಗಿರುತ್ತೆ. ಇಂತ ಎರಡನೇ ಕ್ಯಾಟಗರಿಯ ಮಧುಮೇಹಗಳಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 60-70% ಗಳಲ್ಲಿ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ತೀವಿ. ನಾವು ರಿವರ್ಸ್ ಮಾಡಬಹುದು ಅಂದ್ರೆ, ನಮ್ ದೇಶದಲ್ಲಿ ಏನಾಗಿದೆ, ಸಕ್ಕರೆ ಕಾಯಿಲೆ ಇರ್ತಕ್ಕಂತ ಜನರಲ್ಲಿ ಟೈಪ್ 2 ಇರೋರೇ ಜಾಸ್ತಿ ಇದ್ದಾರೆ ನಮ್ ಇಡೀ ದೇಶದಲ್ಲಿ. ಯುರೋಪಿನ ಉತ್ತರ ಭಾಗ, ನಾರ್ವೆ ಅಂತ ಕಡೆ, ಫಿನ್ಲೆಂಡ್ ಅಂತ ಕಡೆ ಎಲ್ಲ ಟೈಪ್ 1 ಹೆಚ್ಚು ಕಾಮನ್ ಇದೆ. ಆದ್ರೆ ಟೈಪ್ 2 ಬಂದ್ಬಿಟ್ಟು ನಮ್ ದೇಶದಲ್ಲಿ ತುಂಬಾ ಕಾಮನ್ ಆಗಿರೋ ಮಧುಮೇಹ, ಹಿಂಗಾಗಿ ಬಹುತೇಕ ಜನರಿಗೆ ರಿವರ್ಸ್ ಮಾಡಬಹುದು.
1: ಸರ್, ಈ ಎರಡರ ನಡುವಿನ ಒಂದ್ ಕ್ಯಾಟಗರಿ ಇದೆ ಅಂತಲ್ಲ?
0: ಹೌದು, ಇದೆ. ಇನ್ಫ್ಯಾಕ್ಟ್ ಅಂತವ್ರಿಗೆ ಹೆಚ್ಚು ಜಾಸ್ತಿ ಸ್ಕೋಪ್ ಇದೆ ಅಂತ ನಾವು ಹೇಳ್ತೇವೆ, ಯಾಕಂದ್ರೆ ಅವ್ರಿಗೆ ಇನ್ನೂ ಡಯಾಬಿಟಿಸ್ ಶುರುವಾಗಿರೋದಿಲ್ಲ. ಆದ್ರೆ ಆ ಮೂರನೇ ಕ್ಯಾಟಗರಿನಲ್ಲಿ ಸ್ವಲ್ಪ ಮಟ್ಟಿಗಾರು ನಾವು ಕಮ್ಮಿ ಮಾಡಬಹುದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ರಿವರ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮೂರನೇ ಕ್ಯಾಟಗರಿನಲ್ಲಿ ನಾವು ಅವರ ಮೆಡಿಸಿನ್ ರಿಕ್ವೈರ್ಮೆಂಟ್ ನ ಖಂಡಿತವಾಗಿ ಕಮ್ಮಿ ಮಾಡಬಹುದು. ಇದಂತೂ ಎಲ್ಲರಿಗೂ ಮಾಡಬಹುದು ಅಂತ ನಾನು ಹೇಳಬಲ್ಲೆ, ಯಾಕಂದ್ರೆ ನನಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ 20 ವರ್ಷಗಳ ಅನುಭವ ಕೂಡ ಇದೆ ಇದರಲ್ಲಿ. ಇದರಲ್ಲಿ ಏನಾಗುತ್ತೆ, ನಾವು ಜನರ ಒಂದು ಬಿಹೇವಿಯರ್ ನ ನಾವು ಸ್ವಲ್ಪ ಬದಲಾವಣೆ ಮಾಡ್ತೀವಿ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ, ರಕ್ತದಲ್ಲಿರೋ ಸಕ್ಕರೆ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ, ಬಹುತೇಕ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ತೇನೆ. ಆದ್ರೆ ಒಂದು ಟೆಕ್ನಿಕಲ್ ವಿಚಾರ, ತಾಂತ್ರಿಕವಾದ ವಿಚಾರ ಈಗಲೇ ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪಾ ಅಂದ್ರೆ, ನಮ್ಮ ಅಲೋಪತಿಕ್ ಸಿದ್ಧಾಂತದ ಪ್ರಕಾರ ಮಧುಮೇಹ ಗುಣಪಡಿಸಲಿಕ್ಕೆ ಆಗದೆ ಇರುವಂತ ರೋಗ. ಯಾಕೆಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ಬದುಕಿರ್ತಾನೆ ಅಲ್ಲಿವರೆಗೂ ಅವ್ನು ಮಾತ್ರೆ ತಗೊಳ್ಬೇಕು ಅಂತಾನೆ ನಮ್ಮ ಸಿದ್ಧಾಂತ ಹೇಳುತ್ತೆ. ನಮ್ಮ ಪ್ರಕಾರ ರಿವರ್ಸಲ್ ಅನ್ನೋದಕ್ಕೆ ಅಲೋಪತಿನಲ್ಲಿ ಯಾವ್ದು ಡೆಫಿನಿಷನ್ ಇಲ್ಲ. ಯಾಕಂದ್ರೆ ಇಟ್ಸ್ ಎ ಇನ್ಕ್ಯೂರಬಲ್ ಡಿಸೀಸ್, ಅಂದ್ರೆ ಅದನ್ನ ಗುಣಪಡಿಸಲಿಕ್ಕೆ ಆಗದೆ ಇರುವಂತ ರೋಗ ಅಂತ ನಾವು ಪರಿಗಣಿಸಿರ್ತೇವೆ.
1: ಜೊತೆ ಜೊತೆಗೆ ಹತೋಟಿಯಲ್ಲಿ ಇಟ್ಕೊಂಡು
0: ರಿವರ್ಸಲ್ ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ, ಓವರ್ ಎ ಪೀರಿಯಡ್ ಆಫ್ ಇಯರ್ಸ್, ಅಂದ್ರೆ ಒಂದು 2-3 ವರ್ಷ, ಒಂದು ದಿವಸದಲ್ಲಿ ಮಾಡ್ಲಿಕ್ಕೆ ಬರಲ್ಲ ನನ್ನ ಪ್ರಕಾರ, ನನ್ನ ಅನುಭವ ಹೇಳ್ತಾ ಇದ್ದೇನೆ. ಸೊ 2-3 ವರ್ಷದಲ್ಲಿ ನಿಧಾನಕ್ಕೆ ಹಂತ ಹಂತವಾಗಿ ನಾವು ರಕ್ತದ ಲೆವೆಲ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಬಂದು ಮೆಡಿಸಿನ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ತೇವೆ. ಕೆಲವರಲ್ಲಿ ಮೆಡಿಸಿನ್ ಇಲ್ದಂಗೆನೆ ಬರೀ ಕೆಲವರಿಗೆ ಅಭ್ಯಾಸಗಳನ್ನ ಹೇಳ್ಕೊಟ್ಟಿರ್ತೇವೆ, ಕೆಲವು ನಿಯಮಗಳನ್ನ ಹೇಳ್ಕೊಟ್ಟಿರ್ತೇವೆ, ಅದನ್ನ ಪಾಲಿಸೋದ್ರಿಂದ ರಕ್ತದಲ್ಲಿರ್ತಕ್ಕಂತ ಸಕ್ಕರೆ ಮಟ್ಟ ಅದೇ ರೀತಿ ಕಾಪಾಡ್ಕೊಂಡು ಹೋಗುತ್ತೆ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬಂದು ಕೊನೆಗೆ ಒಂದು ಸ್ವಲ್ಪ ಮಟ್ಟಿಗೆ ನಿಂತು ಬಿಡುತ್ತೆ ಅದು, ವಿಚ್ ಇಸ್ ಫಾರ್ ಬೆಟರ್. ಅಂದ್ರೆ ಅದು ಸದ್ಯದ ಪರಿಸ್ಥಿತಿಗಿಂತ ಎಷ್ಟೋ ಉತ್ತಮವಾದ ಒಂದು ಔಟ್ಕಮ್ ಅನ್ನ ಅವ್ರು ಪಡ್ಕೋಬಹುದು ಜೀವನದಲ್ಲಿ. ಇದು ನಾನು ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಆ ಮಧುಮೇಹ ಇರುತ್ತಾರಲ್ಲ, ಅವ್ರಿಗೆ ಡಾಕ್ಟರ್ಗಳು ಮಾತ್ರೆ ಬರ್ಕೊಟ್ಟಿರ್ತಾರೆ, ಮತ್ತೆ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂತ ಪೇಷಂಟ್ಸ್ ಗಳಲ್ಲಿ ಒಂದು ಒಂದು ತಪ್ಪು ಕಲ್ಪನೆ ಇರುತ್ತೆ ಅಥವಾ ಒಂದು ಅಜ್ಞಾನ ಇರುತ್ತೆ. ಅದೇನಪ್ಪಾ ಅಂದ್ರೆ, ಡಾಕ್ಟರ್ ಮಾತ್ರೆ ಬರ್ಕೊಟ್ರು ನಾವು ಮಾತ್ರೆ ತಗೊಳ್ತಾ ಇದೀವಿ, ಇಷ್ಟೇ, ಇಲ್ಲಿಗೆ ಮುಗಿತು ಎಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವರು. ಆಕ್ಚುಲಿ ಆತರ ಇರೋದಿಲ್ಲ ಅದು. ಇಲ್ಲಿ ಎರಡು ಬೇರೆ ಬೇರೆ ಅಂಶ ಬರುತ್ತೆ. ಒಂದು ಮಾತ್ರೆನಲ್ಲಿ ಒಂದೇ ಮೆಡಿಸಿನ್ ಇರೋದಿಲ್ಲ. ಇತ್ತೀಚೆಗೆ ನಾವು FDCs, ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಮೆಡಿಸಿನ್ಸ್ ಅಂತ ಕರಿತೀವಿ. ಆ ಒಂದು ಮಾತ್ರೆನಲ್ಲಿ 2-3 ಮೆಡಿಸಿನ್ಸ್ ಇರುತ್ತೆ. ಅವ್ರು ತಗೊಳ್ಳೋದು ಒಂದೇ ಮಾತ್ರೆ, ಕಾಂಬಿನೇಷನ್ ಡ್ರಗ್ಸ್ ಅಂತ ಕರಿತೀವಿ, FDCs, ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ಸ್ ಅಂತ ಕರಿತೀವಿ, ಅದಿರುತ್ತೆ. ಈಗ ಮೆಟ್ಫಾರ್ಮಿನ್ ಜೊತೆಗೆ ಬೇರೆ ಇನ್ನೂ ಒಂದೆರಡು ಕೆಮಿಕಲ್ಸ್, ಬೇರೆ ಬೇರೆ ತರ ಕಾಂಬಿನೇಷನ್ಸ್ ಬರುತ್ತೆ. ಅವ್ರಿಗೆ ಏನ್ ಅನ್ಸ್ತಿರುತ್ತೆ, ಒಂದೇ ಮಾತ್ರೆ ತಗೊಳ್ತಾ ಇದೀವಿ, ಸಕ್ಕರೆ ಕಂಟ್ರೋಲ್ ಅಲ್ಲಿ ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ ಅವ್ರ ಆಕ್ಚುಲಿ ಒಂದು ಮಾತ್ರೆನಲ್ಲಿ 3 ಬೇರೆ ಬೇರೆ ಔಷಧಗಳು ಇರುತ್ತೆ ಅದರಲ್ಲಿ. ಇದು ಒಂದು ಅಂಶ. ಎರಡನೇ ಅಂಶ ಏನು ಅಂದ್ರೆ, ಎಷ್ಟೋ ಜನಕ್ಕೆ ಅಜ್ಞಾನ ಇರುತ್ತೆ, ಬರೀ ಮಾತ್ರೆ ತಗೊಳ್ಳೋದ್ರಿಂದ ಮಾತ್ರ ಸಕ್ಕರೆ ಕಂಟ್ರೋಲ್ಗೆ ಬರುತ್ತೆ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅದೊಂದೇ ಅಲ್ಲ, ಅವ್ರ ದಿನಚರ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ಅವ್ರು ತಿಂತಕ್ಕಂತ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ರಕ್ತದಲ್ಲಿರ್ತಕ್ಕಂಥ

0: ಸಕ್ಕರೆ ಪ್ರಮಾಣವನ್ನ ನಾವು ಗಣನೀಯವಾಗಿ ಇಳಿಸಬಹುದು. ಸ್ವಲ್ಪ ಅಷ್ಟಿಷ್ಟಲ್ಲ, ಗಣನೀಯವಾಗಿ ಇಳಿಸಬಹುದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇಳಿಸಿದಾಗ ಏನಾಗುತ್ತೆ, ನಾವು ಔಷಧಿ ಯಾಕೆ ಜಾಸ್ತಿ ತಗೋಬೇಕು, ಔಷಧಿನೂ ನಾವು ಕಮ್ಮಿ ಮಾಡ್ತೀವಿ ನಾವು. ಸೊ ಇದು ಏನಾಗುತ್ತೆ, ಒಂದು ಎರಡು ದಿವಸದಲ್ಲಿ ಆಗಲ್ಲ, ಎರಡು ಮೂರು ವರ್ಷದಲ್ಲಿ ಹಂತ ಹಂತವಾಗಿ ನಾವು ಅದನ್ನ ಸಕ್ಕರೆ ಪ್ರಮಾಣವನ್ನ ಕೆಳಗೆ ಇಳಿಸ್ತಾ ಬರ್ತೀವಿ ನಾವು. ಇದು ನಾನು ಅಭ್ಯಾಸ ಮಾಡ್ತಕ್ಕಂಥ ಪದ್ಧತಿ.
1: ರಿವರ್ಸಲ್ ಕ್ಲಿನಿಕ್ಗೆ ಭೇಟಿ ಕೊಟ್ಟ ತಕ್ಷಣ ರಿವರ್ಸ್ ಆಗ್ಬಿಡೋದಿಲ್ಲ,
0: ಆಗೋದಿಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಹತ್ರ ಯಾವುದೇ ಒಂದು ಮ್ಯಾಜಿಕ್ ಮಂತ್ರ ದಂಡ ಇರೋದಿಲ್ಲ, ಹಿಂಗೆ ಮಂತ್ರ ಹಾಕ್ಬಿಡ್ತೀವಿ ಆ ಮುಟ್ಟಿದಂಗ್ ಸರಿ ಹೋಗುತ್ತೆ ಅಂತ ಆ ತರ ಏನಿಲ್ಲ. ಇದಕ್ಕೆ ನಾನು ಇನ್ನೊಂದು ವಿಚಾರವನ್ನ ಸಹ ಹೇಳ್ತೀನಿ ಮಧುಮೇಹಿಗಳಿಗೆ. ನೋಡಿ, ನಿಮ್ಗಿರೋ ಸಮಸ್ಯೆ ಒಂದು ದಿವಸದಲ್ಲಿ ಬರಲಿಲ್ಲ, ನಿಮಗೆ ಮಧುಮೇಹ ಅನ್ನೋದು ಬರ್ಬೇಕಾದ್ರೆ ಎಷ್ಟೋ ವರ್ಷಗಳ ನಿಧಾನವಾದ ಹಲವಾರು ಅಂಶಗಳಿಂದ ದೇಹದಲ್ಲಿ ಒಂದು ಸಮಸ್ಯೆ ಆಗಿ ಮಧುಮೇಹ ಬಂತು. ಅದೇ ತರ ಅದು ರಿವರ್ಸ್ ಆಗ್ಬೇಕಾದ್ರೆ ಕೂಡ ಸ್ವಲ್ಪ ಸಮಯ ಹಿಡಿಯತ್ತೆ, ತಾಳ್ಮೆನೂ ಬೇಕು. ಒಂದು ದಿವಸದಲ್ಲಿ ಆಗೋದಿಲ್ಲ. ನಾನು ಹೇಳ್ದಂಗೆ ಒಂದು ಎರಡು ಮೂರು ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಮಟ್ಟಿಗೆ ಗಣನೀಯವಾಗಿ ನಾವು ಅದನ್ನ ಕಮ್ಮಿ ಮಾಡಬಹುದು. ಇದು ಬಹಳ ಮುಖ್ಯ. ಇದು ಅಂದ್ರೆ ಎಲ್ಲರೂ ಪ್ರಯತ್ನ ಮಾಡ್ಲಿ ಅಂತ ನಾನು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತೇನೆ. ಯಾಕೆಂದ್ರೆ ಬರೀ ಮಾತ್ರೆ ತಗೊಳ್ತಾ ಹೋದ್ರೆ ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ನಮ್ಮ ದೇಶದಲ್ಲಿ ಎರಡನೇ ರೀತಿಯಾದ ಡಯಾಬಿಟಿಕ್ಸ್ ಹೆಚ್ಚು ಕಾಮನ್ ಆಗಿರೋದು, ಟೈಪ್ ಟು ಡಯಾಬಿಟಿಕ್ಸ್ ಕಾಮನ್ ಆಗಿರೋದು. ಇದ್ರಲ್ಲಿ ಏನಾಗುತ್ತೆ, ಅವ್ರು ಬರೀ ಮಾತ್ರೆಯನ್ನ ತೆಗೆದುಕೊಳ್ತಾ ಹೋದ್ರೆ ಮಧ್ಯ ಮಧ್ಯದಲ್ಲಿ ಕೆಲವೊಂದ್ಸಲಿ ಮಾತ್ರೆ ತಪ್ಪಿಸ್ತಾರೆ ಯಾಕಂದ್ರೆ ಪ್ರಯಾಣ ಇರುತ್ತೆ, ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಯಾರ್ದೋ ಮದುವೆಗೆ ಹೋಗಿರ್ತಾರೆ, ಏನೆಲ್ಲ ರಿಲೇಟಿವ್ಸ್ ಬಂದಿರ್ತಾರೆ, ಏನೆಲ್ಲ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ಮಧ್ಯ ಮಧ್ಯದಲ್ಲಿ ಕಂಟ್ರೋಲ್ ಹೋಗ್ತಾ ಇರುತ್ತೆ. ಇದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಇವತ್ ಯಾರಿಗೊಬ್ರಿಗೆ ಮಧುಮೇಹ ಡಯಾಗ್ನೋಸಿಸ್ ಆಯ್ತು, ಇವತ್ ಅವ್ರಿಗೆ ಕಂಡಿಡಿದ್ವಿ, ಇವತ್ ಮಾತ್ರೆ ಕೊಟ್ರು ಅಂದ್ರೆ ಮುಂದಿನ 5-10 ವರ್ಷದಲ್ಲಿ ಎಷ್ಟೋ ಜನಕ್ಕೆ ಕೆಲವು ಮೈಲ್ಡ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗೋಗುತ್ತೆ. 15-20 ವರ್ಷದಲ್ಲಿ ಎಷ್ಟೋ ಜನ ಕಾಂಪ್ಲಿಕೇಶನ್ಸ್ ಬಂದಿರುತ್ತೆ. ಉದಾಹರಣೆಗೆ ಕಣ್ಣಿನಲ್ಲಿ ರೆಟಿನಾ ಅಂತ ಒಂದು ಪರದೆ ಇರುತ್ತೆ, ನರಗಳ ಪರದೆ. ಆ ಪರದೆಗೆ ಡ್ಯಾಮೇಜ್ ಆಯ್ತು ಅಂದ್ರೆ ದೃಷ್ಟಿದೋಷ ಬಂದೇ ಬಿಡುತ್ತೆ. ಆ ದೃಷ್ಟಿದೋಷ ಒಂದ್ ರೀತಿ ಪರ್ಮನೆಂಟ್ ಅಂತ ಕೂಡ ಹೇಳ್ಬೋದು ನಾವು. ಈಗ ಚರ್ಮಕ್ಕೆ ಗಾಯ ಆದ್ರೆ ಚರ್ಮ ಗುಣ ಆಗುತ್ತೆ, ಆದ್ರೆ ರೆಟಿನಾಕ್ಕೆ ತೊಂದರೆ ಆದ್ರೆ ಅದು ರೆಟಿನಾ ಗುಣ ಆಗೋದಿಲ್ಲ, ಅದು ಆ ದೃಷ್ಟಿದೋಷ ಪರ್ಮನೆಂಟ್ ಆಗುತ್ತೆ. ಅದೇ ತರ ಕಿಡ್ನಿ ಪ್ರಾಬ್ಲಮ್ ಆಗ್ಬಹುದು. ಅದೇ ತರ 15-20 ವರ್ಷದಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಈ ಲಕ್ವ ಅಂದ್ರೆ ಪ್ಯಾರಾಲಿಸಿಸ್, ಪಾರ್ಶ್ವವಾಯು ಅಂತ ಏನ್ ಹೇಳ್ತೀವಲ್ಲ, ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಅದೆಲ್ಲ ಆಗುತ್ತೆ. ಕೆಲವ್ರಿಗೆ ಹೃದಯಾಘಾತ ಆಗುತ್ತೆ, ಅಥವಾ ನಾವು ಹಾರ್ಟ್ ಅಟ್ಯಾಕ್ ಅಂತ ಏನ್ ಕರಿತೀವಿ, ಈ ತರ ಎಲ್ಲ ಆಗ್ತಾ ಹೋಗುತ್ತೆ. ಸೊ ನಾನ್ ಹೇಳೋದೇನಂದ್ರೆ, ನೀವು 15-20 ವರ್ಷ ಸುಮ್ನೆ ಮಾತ್ರೆ ತಗೊಂಡು ಅದನ್ನ ಪ್ರೋಗ್ರೆಷನ್ ಆಗ್ತಾ ಹೋಗುತ್ತಲ್ಲ, ಅದನ್ನ ತಡೆಗಟ್ಟಲಿಕ್ಕೆ ಇವತ್ತಿಂದನೇ ನೀವು ರಿವರ್ಸಲ್ ಬಗ್ಗೆ ನೀವು ಆಸಕ್ತಿಯನ್ನ ಹೊಂದಿ ಸ್ವಲ್ಪ ನೀವು ಪ್ರಯತ್ನವನ್ನ ಮಾಡಿದ್ರೆ ನಾವು ಅದ್ರ ಪ್ರೋಗ್ರೆಷನ್ ಅನ್ನ ನಿಲ್ಲಿಸಬಹುದು, ಮೆಡಿಸಿನ್ ಪ್ರಮಾಣವನ್ನ ಕಮ್ಮಿ ಮಾಡಬಹುದು. ಮತ್ತೆ ಔಟ್ಕಮ್ಸ್ ಅಂತ ಏನ್ ಹೇಳ್ತೇವೆ, 15-20 ವರ್ಷದಲ್ಲಿ ಆಗ್ತಕ್ಕಂತ ಎಷ್ಟೋ ಕಾಂಪ್ಲಿಕೇಶನ್ಗಳು ಆಗದೆ ಇರಂಗೆ ತಡೆಗಟ್ಬಿಡಬಹುದು. ಅಂದ್ರೆ ನೀವು ಎಷ್ಟ್ ಜಲ್ದಿ ಶುರು ಮಾಡ್ಕೊಳ್ತೀರಾ ಅಷ್ಟ್ ಜಲ್ದಿ ನಿಮ್ಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತೇನೆ ನಾನು.
1: ಸರ್, ಒಂದು ಔಷಧಿಯ ಜೊತೆಗೆ ತಜ್ಞ ವೈದ್ಯರು ಕೆಲವು ಬದಲಾವಣೆಗಳನ್ನು ಹೇಳ್ತಾರೆ,
0: ಹೌದು
1: ಅಲ್ವಾ? ಬದಲಾವಣೆಗಳನ್ನು ಸೂಚಿಸ್ತೀರಿ, ಅದ್ರ ಜೊತೆ ಜೊತೆಗೆ ಔಷಧಿನೂ ತಗೋಬೇಕು. ನಾನೇನೋ ಒಂದು ಬದಲಾವಣೆ ಮಾಡ್ಕೊಂಡಿದೀನಿ ಆಹಾರದಲ್ಲಿ, ಇದನ್ ಬಿಟ್ಬಿಟ್ಟಿದೀನಿ, ಸಕ್ಕರೆ ಬಿಟ್ಟಿದೀನಿ, ಕಾಫಿ ಬಿಟ್ಟಿದೀನಿ ಅನ್ಕೊಂಡು ಔಷಧಿ ನಿಲ್ಸಬೇಕು.
0: ಹೌದು, ಖಂಡಿತ ಖಂಡಿತ.
1: ಹೇಗಿರುತ್ತೆ ಸರ್ ಇದು ಪ್ಲಾನ್, ಹೇಗಿರುತ್ತೆ? ಮಧುಮೇಹ ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಅವರು ರಿವರ್ಸಲ್ ಅಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅಂತಂದ್ರೆ ನೀವು ಹೇಗೆ ಆರಂಭ ಮಾಡ್ತೀರಿ?
0: ಓಕೆ, ನಾನೊಂದು ಒಂದು ಓವರ್ ವ್ಯೂ ಅಂದ್ರೆ ಒಂದು ಸಮ್ಮರಿ ಕೊಡ್ತೇನೆ, ಬಹುತೇಕ ಯಾವ ತರ ಇರುತ್ತೆ ಎರಡ್ ಮೂರು ವರ್ಷದಲ್ಲಿ ಏನ್ ಮಾಡ್ತೇವೆ ಅಂತ. ಮೊದಲನೇ ಹಂತದಲ್ಲಿ ನಾನೇನ್ ಮಾಡ್ತೇನೆ, ಅವ್ರಿಗೆ ಯಾವ ಕಾರಣದಿಂದ ಅವ್ರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕಂಡಿಡಿತೇವೆ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಆಸ್ಪತ್ರೆನಲ್ಲಿ ಬಂದ್ರೆ, ಇವಾಗ ನನ್ನ ವಿಭಾಗ ಬಂದು ರೋಗ ನಿರೋಧಕ ವಿಭಾಗ, ಸಮುದಾಯ ಆರೋಗ್ಯ ವಿಭಾಗ, ಪ್ರಿವೆನ್ಷನ್. ಸೊ ನಾವು ನೋಡ್ತಕ್ಕಂತ ರೀತಿ ಬೇರೆ. ಹಾಸ್ಪಿಟಲ್ ಸಾಮಾನ್ಯವಾಗಿ ವೈದ್ಯರು ಏನ್ ಮಾಡ್ತಾರೆ, ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಖಾತ್ರಿ ಪಡಿಸಿಕೊಂಡು ಅವ್ರಿಗೆ ಬೇಕಾಗಿರುವಂತಹ ಕೆಲವು ಬದಲಾವಣೆಗಳನ್ನ ಹೇಳಿ ಮತ್ತೆ ಕೆಲವು ಔಷಧಿಗಳನ್ನ ಕೂಡ ಸೂಚಿಸ್ತಾರೆ, ಅದು ಅವ್ರು ಮಾಡೋ ಕೆಲಸ. ನಾವೇನ್ ಮಾಡ್ತೀವಿ ಅಂದ್ರೆ ಯಾವ ಅಂಶದಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಅಂತ ಕಂಡಿಡ್ಕೊಳ್ತೀವಿ. ಆ ಕಂಡಿಡಿರ್ತಕ್ಕಂತ ಪ್ರಕ್ರಿಯೆ 1-2 ತಿಂಗಳು ಟೈಮ್ ಹಿಡಿಯತ್ ನಮಗೆ. ನಾವು ಅವ್ರಿಗೆ ಆ ಟೈಮ್ ನಲ್ಲಿ ಕೆಲವು ಡಿವೈಸಸ್ ಹಾಕ್ಬಿಟ್ಟು ಅವ್ರಿಗೆ ರಕ್ತದಲ್ಲಿ ಆಗ್ತಕ್ಕಂತ ಶುಗರ್ ನ ಹೆಚ್ಚು ಕಡಿಮೆಯನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ನಮಗ್ ಗೊತ್ತಾಗುತ್ತೆ ನಮಗೆ ಯಾವ ಕಾರಣದಿಂದ ಯಾವ್ಯಾವ ಕಾರಣದಿಂದ ಜಾಸ್ತಿ ಆಗ್ತದೆ ಅಂತ. ಸೊ ಒಬ್ಬರಲ್ಲಿ ಒಂದು ಕಾರಣ ಇರಲ್ಲ, ಒಬ್ಬ ವ್ಯಕ್ತಿಯಲ್ಲಿ 4-5 ಕಾರಣ 7 ಕಾರಣಗಳೆಲ್ಲ ಕಂಡು ಬರುತ್ತೆ. ಸೊ ನಾನು ಹೇಳೋದೇನು ಅಂದ್ರೆ, ಕಾರಣವನ್ನ ನಾವು ಬದಲಾಯಿಸಿದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಆಗಲೇಬೇಕು ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ರೂಫ್ ಸೋರ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಾವು ರೂಫ್ ನ ನಾವು ಕಾಂಕ್ರೀಟ್ ಹಾಕಿ ಮತ್ತೆ ಸರಿ ಮಾಡಿದ್ಮೇಲೆ ಅದು ಸೋರದ್ ನಿಲ್ಬೇಕಲ್ವಾ? ಅದೇ ತರ ನಾವು ಇಂತ ಕಾರಣದಿಂದ ಸಕ್ಕರೆ ಅಂಶ ಜಾಸ್ತಿ ಆಗಿದೆ ಅಂತ ನಾವು ಕಂಡಿಡಿದ್ಮೇಲೆ ಆ ಕಾರಣವನ್ನ ನಾವು ಬದಲಾಯಿಸ್ತೀವಿ. ನಾವು ಆ ಬದಲಾವಣೆಯನ್ನ ಹೇಳ್ತೇವೆ, ಆಗ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ. ಸಕ್ಕರೆ ಪ್ರಮಾಣ ಕಮ್ಮಿ ಆದಾಗ ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಡೋಸೇಜ್ ಸಹ ಕಮ್ಮಿ ಮಾಡ್ತೇವೆ. ಸೊ ಇದಿಷ್ಟು ಆಗೋಷ್ಟೊತ್ತಿಗೆ ಇನ್ನೊಂದು 4-5 ತಿಂಗಳಾಗುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ದೇಹಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಸಹ ಕೊಡ್ತೇವೆ. ಆಮೇಲೆ ಮತ್ತೊಂದು ಕಾರಣವನ್ನ ಮತ್ತೆ ಬದಲಾವಣೆ ಮಾಡ್ತೇವೆ. ಸೊ ಇದು ಒಂದು 6 ತಿಂಗಳು ನಡೆಯುತ್ತೆ. ಹೀಗೆ ಒಂದು 4-5 ಕಾರಣ ಬದಲಾವಣೆ ಮಾಡೋಷ್ಟೊತ್ತಿಗೆ 2.5-3 ವರ್ಷ ಆಗೋಗುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕೆಲವರಿಗೆ ಪೂರ್ತಿ ಇಲ್ದಂಗ ಆಗುತ್ತೆ, ಕೆಲವ್ರಿಗೆ ಬಹಳ ಸ್ವಲ್ಪ ಮಾತ್ರ ಉಳಿಯುತ್ತೆ, ವಿಚ್ ಇಸ್ ಫಾರ್ ಬೆಟರ್ ದನ್ ರೆಗ್ಯುಲರ್ ಔಟ್ಕಮ್. ಅಂದ್ರೆ ಅವರು ದಿನನಿತ್ಯ ತಗೊಳ್ತಕ್ಕಂತ ಹೆಚ್ಚಿನ ಡೋಸೇಜಿನ ಮಾತ್ರೆಗಳ ಬದಲು ಯಾವ್ದೋ ಒಂದು ಮಾತ್ರೆ ಬರೀ 1/2 ಡೋಸೇಜ್ ಮಾತ್ರ ತಗೊಳ್ಳೋದು ಬಹಳ ಒಂದು ಬುದ್ಧಿವಂತಿಕೆ ಅಂತ ಹೇಳ್ತದೆ. ಈ ತರ ಇರುತ್ತೆ. ಈ ರೀತಿ ನಾವು ಒಂದ್ ರೀತಿ ನಾವು ಅದನ್ನ ಉಲ್ಟಾ ತಿರುಗಿಸ್ತೇವೆ. ನಾವು
1: ಟೆಸ್ಟ್ ಗಳೆಲ್ಲ ಮಾಡಿಸ್ತೀರಾ?
0: ಹೌದು, ಈ ಟೈಮ್ ನಲ್ಲಿ ನಾವು ಕೆಲವು ಟೆಸ್ಟ್ ಗಳನ್ನ ಮಾಡಿಸ್ತೇವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರಕ್ತದಲ್ಲಿ ಆಗ್ತಕ್ಕಂತ ಶುಗರ್ ವ್ಯತ್ಯಾಸವನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ಆ ಟೈಮ್ ನಲ್ಲಿ ಮಾತ್ರ ನಾವು ಕೆಲವು ಸೂಚನೆಗಳನ್ನ ಕೊಟ್ಟಿರ್ತೀವಿ, ಹಿಂಗೆ ತಿನ್ಬೇಕು, ಇಷ್ಟೇ ತಿನ್ಬೇಕು, ಈ ತರ ಇದೇ ತರನೇ ಜೀವನ ನಡೆಸಬೇಕು ಅಂತ. ಸ್ವಲ್ಪ ದಿವಸ ಮಾತ್ರ ನಾವು ಹೇಳ್ದಂಗ ಅವ್ರು ಅಭ್ಯಾಸ ಮಾಡಿದ್ರೆ ನಮ್ಗೆ ಅದು ಪೂರ್ತಿ ಡಾಟಾ ಕಲೆಕ್ಟ್ ಆಗುತ್ತೆ. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಕಂಡು ಬರುತ್ತೆ. ಅಂಡ್ ನನ್ನ 20 ವರ್ಷದಲ್ಲಿ ಬಹಳ ವಿಚಿತ್ರವಾದ ಅನುಭವಗಳನ್ನ ಕೂಡ ನಾನು ಇದರಲ್ಲಿ ಕಂಡುಕೊಂಡೆ.
1: ಒಂದಷ್ಟು ಈಗ ನಮ್ಮ ಕೆಳಗರಿಗೆ ಧೈರ್ಯ ಬರಬೇಕು. ಈಗ ಮಧುಮೇಹ ಬಂದಿದೆ ಅಂದ ತಕ್ಷಣ ಏನೋ ಆಗಿಬಿಡೋದಿಲ್ಲ. ಯಾಕಂದ್ರೆ ಸರ್, ಈಗ ಬಿಪಿ ಶುಗರ್ ಇರೋರಿಗೆ ಎಲ್ಲಾ ಕಾಯಿಲೆಗಳು ಹೆಚ್ಚು ಅನ್ನೋದ್ ಒಂದ್ ತಲೆಗೆ ಬಂದ್ಬಿಟ್ಟಿದೆ. ಹೆದರ್ಸೋದಲ್ಲ, ನಾವು ಏನೇನು ಆಪ್ಷನ್ಸ್ ಇದೆ ಅದನ್ನ ಹೇಳ್ಬೇಕಾಗುತ್ತೆ. ಒಂದಷ್ಟು ಧೈರ್ಯ ಕೊಡುವಂತ ಕೇಸ್ ಗಳನ್ನ ಹೇಳ್ಬೋದು ಸರ್?
0: ಖಂಡಿತ ಹೇಳ್ತೇನೆ. ಒಬ್ಬೊಬ್ರು ಬಂದಿದ್ರು ನನ್ನ ಹತ್ರ, ಅವ್ರಿಗೆ ಬಿಪಿನೂ ಇತ್ತು ಮತ್ತೆ ಸಕ್ಕರೆ ಕಾಯಿಲೆನೂ ಇತ್ತು. ನಾವು ಕಾರಣವನ್ನ ಕಂಡಿಡಿದ ಅವ್ರಿಗೆ ಬದಲಾಯಿಸ್ತಾ ಹೋದ್ಮೇಲೆ ಅವ್ರು ಮೊದ್ಲು 3 ಮಾತ್ರೆ ತಗೊಳ್ತಾ ಇದ್ರು. ನಾವು ಅವರಲ್ಲಿ ಏನ್ ಕಾರಣ ಕಂಡಿಡಿದ್ವಿ ಅಂದ್ರೆ ಅವ್ರು ತಿಂತಕ್ಕಂತ ಆಹಾರದಲ್ಲಿ ಕೆಲವು ಸಮಸ್ಯೆಗಳಿದ್ವು. ಇಂಥ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕಂಡಿಡಿದ್ವಿ. ಅದು ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಿ ಅಂತ. ಆಮೇಲೆ ನಾವು ಇಂಥ ಬದಲಾವಣೆಯನ್ನ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ಹೇಳ್ಕೊಟ್ವಿ. ಸೊ ಓವರ್ ಎ ಪೀರಿಯಡ್ ಆಫ್ 6 to 8 months ಅವ್ರಿಗೆ ಶುಗರ್ ಗಣನೀಯವಾಗಿ ಕಮ್ಮಿ ಆಗ್ಬಿಟ್ಟು ಅವ್ರದ್ದು ಮೆಡಿಸಿನ್ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ 70% ಕಮ್ಮಿ ಆಯ್ತು ಅವ್ರದ್ದು. ಇನ್ನೊಂದು ಕೇಸ್ ಹೇಳ್ತೀನಿ, ಅದ್ರಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್, ರಾತ್ರಿ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಶುಗರ್ ಲೆವೆಲ್ಸ್ ಯಾವಾಗ್ಲೂ ಹೈ ಇರ್ತಾ ಇತ್ತು ಮತ್ತೆ ಬಿಪಿ ಸಹ ಜಾಸ್ತಿ ಇರ್ತಾ ಇತ್ತು. ಅದನ್ನ ನಾವು ಬಿಕಾಸ್ ಆಫ್ ಕಂಟಿನ್ಯೂಸ್ ಮಾನಿಟರಿಂಗ್ ವಿ ವರ್ ಏಬಲ್ ಟು ಫೈಂಡ್ ಔಟ್ ಅವರು. ಯಾಕಂದ್ರೆ ನಾವು 24 ತಾಸು ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸದಲ್ಲಿ ಮಾತ್ರ ಈ ಒಂದು ಪದ್ಧತಿ ಇರುತ್ತೆ. ನಾವು ಅದನ್ನ ಕಾರಣ ಈ ತರ ಇದೆ ಅಂತ ಕಂಡಿಡ್ಮೇಲೆ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗ್ಲಿಕ್ಕೆ ಏನ್ ಕಾರಣ ಅಂತ ಕಂಡಿಡ್ದು ಅದಕ್ಕೆ ಕೆಲವು ಬದಲಾವಣೆಗಳನ್ನ ಸಜೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಆಲ್ಮೋಸ್ಟ್ 1-1.5 ವರ್ಷದಲ್ಲಿ ಅವ್ರ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಇಳಿತು. 2 ಮಾತಿದ್ರಲ್ಲಿ ಹೇಳ್ತೇನೆ. ಮೊದಲನೇ ಮಾತೇನಂದ್ರೆ ಈ ಸಕ್ಕರೆ ಕಾಯಿಲೆ ಬಂದಿರೋರಿಗೆ ಬೇರೆ ಎಲ್ಲ ರೋಗಗಳು ಹೆಚ್ಚು ಅನ್ನುವಂತ ಒಂದು ಇದೇನಿದೆಯಲ್ಲ ಅದು ಸ್ವಲ್ಪ ತಾಂತ್ರಿಕವಾಗಿ ಸರಿ. ಯಾಕಂದ್ರೆ ನೋಡಿ, ಸಕ್ಕರೆ ಕಾಯಿಲೆ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ, ಕಿಡ್ನಿ ಫೇಲ್ ಆಗೋ ಚಾನ್ಸ್ ಜಾಸ್ತಿ, ಕಾಲು ಗಾಯ ಮಾಯದೇ ಇರೋಂಗೆ ನಾವೇನ್ ಗ್ಯಾಂಗ್ರೀನ್ ಅಂತ ಕರಿತೀವಲ್ಲ ಕಾಲು ಕೊಳತ್ ಹೋಗೋದು ಅದು ಕೂಡ ಜಾಸ್ತಿ, ಕಣ್ಣಿಂದು ರೆಟಿನಾಲ್ ಪ್ರಾಬ್ಲಮ್ ಜಾಸ್ತಿ, ಪಾರ್ಶ್ವವಾಯು ಒಡೆಯೋದು ಜಾಸ್ತಿ. ಸೊ ಇವೆಲ್ಲ ಜಾಸ್ತಿ ಅನ್ನೋದು ನಿಜ. ಬಟ್ ನಾನು 2ನೇ ಅಂಶದ ಬಗ್ಗೆ ಹೆಚ್ಚು ಫೋಕಸ್ ಕೊಡ್ತೇನೆ. ಅದನ್ನ ನಾವು ರಿವರ್ಸ್ ಆಗಿ ತಿರುಗಿಸಿದ್ರೆ ಅವ್ರಿಗೆ ಏನಾಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅದು ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಇರುತ್ತೆ. ಕೆಲವರಲ್ಲಿ 3 ಕೇಸ್ ನಾನು ಆತರ ನೋಡಿದೀನಿ, ಅವ್ರು ಯಾವುದೇ ಮೆಡಿಸಿನ್ ತಗೊಳ್ತಿಲ್ಲ, ಬಟ್ ದೇ ಆರ್ ಓನ್ಲಿ ಆನ್ ಫಾಲೋ ಅಪ್. 6 ತಿಂಗಳಿಗೆ ಒಂದ್ಸಲ ಅವ್ರು ಬರೀ ರಕ್ತದ ಶುಗರ್ ಪರೀಕ್ಷೆ ಮಾತ್ರ ಮಾಡಿಸ್ಕೊಳ್ತಾರೆ, ಅವ್ರ ಶುಗರ್ ಲೆವೆಲ್ಸ್ ನಾರ್ಮಲ್ಲೇ ಬರ್ತಾ ಇದೆ. ಇನ್ನು ನಾವು ಹೇಳಿರುವಂತ ಕೆಲವು ಬದಲಾವಣೆಗಳನ್ನ ಅವ್ರು ಇವತ್ತಿಗೂ ಕಂಟಿನ್ಯೂ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜನರು ಹೆದರೋ ಅಗತ್ಯ ಏನಿಲ್ಲ, ನೀ ಇದನ್ನ ರಿವರ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಇದ್ರಲ್ಲಿ ಪ್ರಯತ್ನ ನಮ್ದು ಫೇಲ್ ಆಯ್ತು ಅಂದ್ರೆ ಏನಾಗುತ್ತೆ, ವರ್ಸ್ಟ್ ಪಾಸಿಬಲ್ ಔಟ್ಕಮ್ ಏನಾಗುತ್ತೆ ಅಂದ್ರೆ ನೀವು ಈಗ ತಗೊಳ್ತಾ ಇರುವಂತ ಮಾತ್ರೆಯ ಪ್ರಮಾಣ ಕಮ್ಮಿ ಆಗುತ್ತೆ ಅಷ್ಟೇ, ಬೇರೆ ಇದಕ್ಕಿಂತ ವರ್ಸ್ಟ್ ಇನ್ನೇನು ಆಗಲ್ಲ. ಇಲ್ಲ ಗುಣ ಆಗುತ್ತೆ, ಗುಣ ಅಂದ್ರೆ ಮಾತ್ರೆ ಇಲ್ದಂಗೆ ಕಂಟ್ರೋಲಿಗೆ ಬರುತ್ತೆ, ಅಥವಾ ಮಾತ್ರೆಯ ಡೋಸೇಜ್ ಈಗ ನೀವು 2-3 ಮಾತ್ರೆ ತಗೊಳ್ತಾ ಇದ್ರೆ, ಅಂದ್ರೆ ನಾನು ಹೇಳ್ದಂಗೆ ಒಂದೇ ಮಾತ್ರೆನಲ್ಲಿ 2-3 ಔಷಧ ಇದ್ರು ಕೂಡ ಅದ್ರ ಡೋಸೇಜ್ ಬಹಳ ಕಮ್ಮಿ ಇಳಿಸಬಹುದು ನಾವು. ಸೊ ಇದರಿಂದ ಕಾಂಪ್ಲಿಕೇಶನ್ ಆಗೋ ಮಟ್ಟ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ 65-70 ವರ್ಷ ಆದ್ರೂ ಯಾವುದೇ ಕಾಂಪ್ಲಿಕೇಶನ್ ಇಲ್ದಂಗ್ ಬದುಕಬಹುದು. ಆತರ ಚೆನ್ನಾಗಿ ವೆಲ್ ಮೇಂಟೈನ್ ಡಯಾಬಿಟಿಕ್ಸ್ ನ ನಾವು ನೋಡಿದ್ದೇವೆ ಆಗಲೇ. ಸೊ ಇದು ಸಾಧ್ಯ ಇದೆ, ಆದ ಕಾರಣ ಜನ ಹೆದರೋ ಅಗತ್ಯ ಏನು ಇಲ್ಲ.
1: ಹೆದರೋ ಅಗತ್ಯ ಇಲ್ಲ. ಈಗ ಮಾಡಿಫಿಕೇಶನ್ಸ್ ಹೇಳಿದ್ರಲ್ಲ ಸರ್, ಅದು ಪ್ರತಿ ಪೇಷಂಟ್ ಗೂ ಬೇರೆ ಬೇರೆ ತರ ಇರುತ್ತೆ.
0: ಖಂಡಿತ, ಇಟ್ಸ್ ಕೇಸ್ ಸ್ಪೆಸಿಫಿಕ್. ಅದಕ್ಕೋಸ್ಕರ ನಾನು ಹೇಳಿದ್ದು, ಫಸ್ಟ್ ನಾವು ಆ ವ್ಯಕ್ತಿಗೆ ಯಾವ ಕಾರಣದಿಂದ ಜಾಸ್ತಿ ಆಗಿದೆ ಅಂತ ಕಂಡಿಡಿಯಕ್ ಪ್ರಯತ್ನ ಮಾಡ್ತೇವೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಎದ್ದು ಬರ್ತವೆ. ಕೆಲವರಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಿರೋ ಕಾರಣಗಳು ಎದ್ ಬಂದ್ರೆ, ಕೆಲವ್ರಿಗೆ ದಿನಚರ್ಯದಲ್ಲಿ ಇರತಕ್ಕಂತ ಸಮಸ್ಯೆಗಳು ಕಾಣುತ್ತೆ, ಕೆಲವ್ರಿಗೆ ಇನ್ನೂ ಬೇರೆ ಸಮಸ್ಯೆಗಳು ಕಾಣುತ್ತೆ ನಮ್ಗೆ. ಮೊದ್ಲು ನಾವು ಯಾವ ಕಾರಣದಿಂದ ಸಮಸ್ಯೆ ಬರ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನ ನಾವು ಕಾರಣವನ್ನ ನಾವು ತಿದ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅವರ್ ಅಪ್ರೋಚ್ ಒಂಥರ ಬೇರೆ, ಕನ್ವೆನ್ಷನಲ್ ಅಪ್ರೋಚ್ಗಿಂತ ಬೇರೆ ಇದು.
1: ಈಗ ಒಂದು ಚಾರ್ಟ್ ಕೊಡೋದಾದ್ರೆ ಅವ್ರಿಗೆ, ಅಂದ್ರೆ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಎಲ್ಲರೂ ನಿಮ್ಮ ಹತ್ರ ಬಂದು ಕೇಳದೇ ಇರಬಹುದು, ಅವ್ರು ಏನೇನ್ ಮಾಡ್ಕೋಬಹುದು ಸರ್?
0: ನಾವು ಬ್ರಾಡ್ಲಿ ಏನ್ ಮಾಡ್ತೇವೆ, ಕೆಲವು
1: ಸರ್ ಈಗ ಈ ಟೈಪ್ 1 ಟೈಪ್ 2 ಅಂತ ಹೇಗೆ ಕಂಡುಹಿಡಿತೀರಾ ಸರ್?
0: ಅದಕ್ಕೆ ನಾವೇನ್ ಮಾಡ್ತೀವಿ, ಕೆಲವು ಸಿ ಪೆಪ್ಟೈಡ್ ಲೆವೆಲ್ಸ್ ಅಂತ ಇರುತ್ತೆ ರಕ್ತದಲ್ಲಿ, ಅದನ್ನ ನಾವು ನೋಡ್ಬಿಟ್ಟು ಕಂಡಿಡಿತೇವೆ. ಮತ್ತೆ ಕೆಲವು ಆಟೋ ಆಂಟಿಬಾಡೀಸ್ GAD ಅಂತ ಎಲ್ಲ ಇರುತ್ತೆ, ಅಂತ ಆಟೋ ಆಂಟಿಬಾಡೀಸ್ ಏನಾದ್ರು ಇತ್ತು, ಸಿ ಪೆಪ್ಟೈಡ್ ಲೆವೆಲ್ಸ್ ಎಲ್ಲ ನೋಡ್ಬಿಟ್ಟು ನಾವು ಅದು ಟೈಪ್ 1 ಆರ್ ಟೈಪ್ 2 ಅಂತ ಮೊದಲು ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ನಾವು ಮೊದಲು ಈಗ 15 ವರ್ಷದ ಕೆಳಗಡೆ ನಮ್ಗೆ ಆ ಭಾರತದಲ್ಲಿ ಆ ಫೆಸಿಲಿಟಿ ಇರಲಿಲ್ಲ, ಈಗ ಅದು ಬಂದಿದೆ. ಸೊ ತಾಂತ್ರಿಕವಾಗಿ ಅದನ್ನ ಕಂಡಿಡಲಿಕ್ಕೆ ಸಾಧ್ಯ ಇದೆ. ಬಹುತೇಕ ನಮ್ಮ ದೇಶದಲ್ಲಿ ಟೈಪ್ 2 ಹೆಚ್ಚು ಕಾಮನ್ ಆಗಿರುತ್ತೆ, ಟೈಪ್ 1 ಬಹಳ ರೇರ್, ಕೆಲವು ಫ್ಯಾಮಿಲೀಸ್ ನಲ್ಲಿ ಮಾತ್ರ ಇರುತ್ತೆ ಅದು ಅಷ್ಟೇ. ಈಗ 2ನೇದು ನೀವು ಚಾರ್ಟ್ ಬಗ್ಗೆ ಹೇಳಿದ್ರಿ. ಚಾರ್ಟ್ ಅಂದ್ರೆ ನಾವು ಏನ್ ಮಾಡ್ತೀವಿ, ಕೆಲವು ಕಾಮನ್ ಫ್ಯಾಕ್ಟರ್ಸ್ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತೇವೆ. ಉದಾಹರಣೆಗೆ ಕೆಲವರಲ್ಲಿ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟಿಯ ಕೊರತೆ ಅಂದ್ರೆ ಕಮ್ಮಿ ಇರುತ್ತೆ, ಅವ್ರು ಇಡೀ ದಿವಸ ಕುಂತ್ಕೊಂಡು ಡೆಸ್ಕ್ ಜಾಬ್ ಮಾಡ್ತಾರೆ, ಅಥವಾ ಕೆಲವ್ರಿಗೆ ವಯಸ್ಸಾಗಿರುತ್ತೆ ಓಡಾಡ್ಲಿಕ್ಕಾಗಲ್ಲ, ನೀವು ಸ್ವಲ್ಪ ವಾಕಿಂಗ್ ಮಾಡಿ ಅಂದ್ರೆ ನಡಿಯಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಕೆಲವು ಪ್ಯಾಸಿವ್ ಎಕ್ಸಸೈಸಸ್ ಎಲ್ಲ ಹೇಳ್ತೀವಿ. ಕುಂತಲ್ಲೇ ಕೈಕಾಲು ಅಲ್ಲಾಡಿಸಬಹುದು, ಅವರು ನಡಿಲೇಬೇಕು 1 ಕಿಲೋಮೀಟರ್ ಅಂತ ಏನೂ ಇಲ್ಲ. ಸೊ ಅದೇ ತರ ಕೆಲವರು ಏನಾಗುತ್ತೆ, ದಿನಚರಿಯಲ್ಲಿ ನಾವು ಬದಲಾವಣೆಯನ್ನ ಮಾಡ್ತೇವೆ. ಅವ್ರು ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾರೆ, ಈ ತರ ಮತ್ತಿನ್ನು ಕೆಲವರಲ್ಲಿ ನಾವು ಆಹಾರದ ಸಮಯ

ಬದಲಾವಣೆ ಮಾಡಿದ್ರೆ ಇನ್ನು ಕೆಲವರಲ್ಲಿ ಆಹಾರದ ಕಂಟೆಂಟ್ ನ ನಾವು ಬದಲಾವಣೆ ಮಾಡ್ತೇವೆ. ಇನ್ನು ಕೆಲವರಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಧೂಮಪಾನ ಅಥವಾ ಸರಾಯಿ ಕುಡಿಯುವ ಅಭ್ಯಾಸ, ಇಂಥವೆಲ್ಲ ನಾವು ಇದನ್ನೆಲ್ಲ ತೆಗಿತೇವೆ. ಬಹುತೇಕ ನಾವು ಈ ತರ ಕೆಲವು ಬದಲಾವಣೆಗಳನ್ನ ಮಾಡೋದ್ರಿಂದ ಶುಗರ್ ಲೆವೆಲ್ ಎಷ್ಟು ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ಬರೀ ಮಾತ್ರೆ ತಗೊಳ್ಳೋದು ಒಂದೇ ಆಪ್ಷನ್ ಅನ್ನೋದು ತಪ್ಪು. ಬಟ್ ಏನಾಗುತ್ತೆ, ನಮ್ಮ ದೇಶದಲ್ಲಿ ಜನ ಸಾಮಾನ್ಯವಾಗಿ ಮಾತ್ರೆ ಮೇಲೆ ಹೆಚ್ಚು

0: ಬದಲಾವಣೆಯನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ, ನಾವು ನೋಡಿದ್ದು ಹೊರಗಡೆ ಎಲ್ಲಾ ಕಡೆ ತಿಂತಾ ಇರ್ತಾರೆ ಅವರು. ನೀವು ಹೊರಗಡೆ ತಿನ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಆಹಾರ ನಿಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಅವ್ರು ಏನ್ ಕೊಟ್ಟಿರ್ತಾರೆ ಹೋಟ್ಲಲ್ಲಿ ಏನ್ ಸಿಗುತ್ತೆ ಅದನ್ನು ಮಾತ್ರ ತಿನ್ಬೋದು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ನಾವೇನ್ ಮಾಡ್ತೀವಿ ಅಂತವ್ರಿಗೆಲ್ಲ, ವಿ ಸಜೆಸ್ಟ್ ಸಮ್ ಸ್ವಲ್ಪ ಅವ್ರ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ನಾವು ಹೆಚ್ಚು ಪ್ರೇರಣೆಯನ್ನ ಕೊಡ್ತೇವೆ. ಮತ್ತೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಮಾಡಿ ತೋರಿಸ್ತೇವೆ ವಿತ್ ಎವಿಡೆನ್ಸಸ್. ನಾನು ಹೇಳಿದ್ನಲ್ಲ ಶುರುವಿನಲ್ಲಿ ನಾವು ಮಾನಿಟರ್ ಮಾಡ್ತೇವೆ ಅಂತ, ನಮ್ಗೆ ಗೊತ್ತಾಗಿರುತ್ತೆ ನೋಡಿ ಇಂಥದನ್ನೇ ತಿನ್ಬೇಕು ಇಂಥದನ್ನೇ ತಿನ್ಬಾರ್ದು ಅಂತ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರಿಗೆ ಗೊತ್ತಾಗೋಗುತ್ತೆ ಆಹಾರದ ಬಗ್ಗೆ ಹೆಚ್ಚು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಇದರಲ್ಲಿ ಡಯಾಬಿಟಿಸ್ ನಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಎಷ್ಟೇ ರಿವರ್ಸಲ್ ಪ್ರಯತ್ನ ಮಾಡಿದ್ರು ಕೂಡ ಅದು ಪ್ರಯತ್ನ ಅಷ್ಟು ನಿಷ್ಫಲ ಆಗುವ ಸಾಧ್ಯತೆನೂ ಇರುತ್ತೆ. ಸೊ ಅವರು ತಮ್ಮ ದಿನಚರ್ಯೆ ಮತ್ತು ಆಹಾರ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚು ಅವರು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಬಹುತೇಕ ಸಕ್ಕರೆ ಲೆವೆಲ್ ನಾವು ಕಂಟ್ರೋಲ್ ತರಬಹುದು.
1: ಈಗ ಅನ್ನ ಬಿಟ್ಬಿಡ್ತೀನಿ, ಮುದ್ದೆ ಬಿಟ್ಬಿಡ್ತೀನಿ, ಚಪಾತಿ ತಿನ್ಬಿಡ್ತೀನಿ, ಅವ್ರಿಗೆ ಏನ್ ಹೇಳ್ತೀರಾ ಸರ್?
0: ಇದು ಬಹಳ ಒಳ್ಳೆ ಪ್ರಶ್ನೆ. ನಾನು ಇಲ್ಲಿ ಎರಡು ಕೇಸ್ ಅನುಭವವನ್ನ ನಿಮ್ಗೆ ಹೇಳ್ತೇನೆ. ಇದು ನಾನು ಮಂಗಳೂರಲ್ಲಿ ನೋಡಿದ್ದು. ಅವರು ಅನ್ನವನ್ನು ಬಿಟ್ಟು ಬರೀ ಚಪಾತಿಯನ್ನ ಮಾತ್ರ ತಿಂತ ಇದ್ರು. ಸಾಮಾನ್ಯವಾಗಿ ನೀವು ಯಾವುದೇ ಒಂದು ನಮ್ಮ ಮಧುಮೇಹಗಳು ಸ್ಪೆಷಲಿಸ್ಟ್ ಏನಿರ್ತಾರೆ ಅವ್ರ ಹತ್ರ ಹೋದ್ರೆ ಇದೇ ಅಡ್ವೈಸ್ ಕೊಡ್ತಾರೆ, ಅನ್ನ ಕಮ್ಮಿ ತಿನ್ನಿ ಅಥವಾ ಅನ್ನ ತಿನ್ನದ್ ಬಿಟ್ಬಿಡಿ, ಚಪಾತಿನೇ ತಿನ್ನಿ, ರೊಟ್ಟಿ ತಿನ್ನಿ, ಈ ತರ ಕೆಲವರು ಮುದ್ದೆ ತಿಂದ್ರೆ ಸರಿ ಹೋಗುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಆ ವ್ಯಕ್ತಿಯಲ್ಲಿ ನಾವು ಹೇಳಿದ್ವಲ್ಲ ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಿ ಅಂತ. ನಾವು ಕಂಡಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ಆಶ್ಚರ್ಯಕರವಾದ ಸಂಗತಿ ಅಲ್ಲಿ ಗೊತ್ತಾಯ್ತು. ಏನಂದ್ರೆ ಅವರಲ್ಲಿ ಅನ್ನ ತಿನ್ನೋದ್ರಿಂದ ಅವ್ರ ಸಕ್ಕರೆ ಜಾಸ್ತಿ ಆಗ್ತಿರ್ಲಿಲ್ಲ, ಅವ್ರ ದೇಹಕ್ಕೆ ಗೋಧಿನೇ ಹೆಚ್ಚು ಅವರಿಗೆ ಸರಿಯಾಗಿ ಆಗ ಬರ್ತಾ ಇರಲಿಲ್ಲ. ಸೊ ವಿ ಆರ್ ಏಬಲ್ ಟು ಫೈಂಡ್ ಔಟ್ ದ ಪ್ರಾಬ್ಲಮ್ ಅಂಡ್ ವಿ ಆರ್ ಏಬಲ್ ಟು ಚೇಂಜ್ ದ ಡಯಟ್. ಸೊ ಅವ್ರಿಗೆ ಆಮೇಲೆ ಸಕ್ಕರೆ ಕಂಟ್ರೋಲಿಗೆ ಬಂತು. ಸೊ ಆದ ಕಾರಣ ಸಾಮಾನ್ಯವಾಗಿ ನಾವ್ ಏನ್ ಹೇಳ್ತೀವಲ್ಲ, ಅನ್ನ ಕಮ್ಮಿ ಮಾಡ್ಬೇಕು, ವೀಟ್ ಜಾಸ್ತಿ ಮಾಡ್ಬೇಕು ಅಂತ. ಇದರಿಂದ ಇರೋ ತತ್ವಾಂಶ ಏನು, ಟೆಕ್ನಿಕಲ್ ರೀಸನ್ ಏನು ಅಂದ್ರೆ, ನಾವು ಇಟ್ಸ್ ಆಲ್ರೆಡಿ ವೆಲ್ ನೋನ್ ದಟ್ ದ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂಡ್ ಫೈಬರ್ ಕಂಟೆಂಟ್ ಅಂತ ಏನ್ ಹೇಳ್ತೇವೆ, ನಾರಿನ ಅಂಶ, ಅದು ಹೋಲ್ ವೀಟ್ ಮೈದಾ ಅಲ್ಲ, ಹೋಲ್ ವೀಟ್ ಅಲ್ಲಿ ಜಾಸ್ತಿ ಇರುತ್ತೆ. ಪೂರ್ತಿ ನಾವು ಗೋಧಿಯನ್ನ ಹಿಟ್ಟು ಮಾಡ್ತೀವಲ್ಲ, ಪೂರ್ತಿ ಗೋಧಿಯನ್ನ ಹಿಟ್ ಮಾಡ್ತಕ್ಕಂಥದ್ದು ಅದ್ರಲ್ಲಿ ಹೆಚ್ಚಿರುತ್ತೆ. ಸೊ ಆದ ಕಾರಣ ಅದು ನಾವು ಸಕ್ಕರೆ ಕಾಯಿಲೆ ಹೆಚ್ಚು ರೆಕಮೆಂಡ್ ಮಾಡ್ತೇವೆ. ತಾಂತ್ರಿಕವಾಗಿ ಅದೊಂದು ಸರಿಯಾದ ಸಲಹೆ ಕೂಡ ಹೌದು, ಆದ್ರೆ ಎಲ್ಲರಲ್ಲೂ ಅದೇ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅಷ್ಟು ಸರಿಯಲ್ಲ ಅಂತ ಹೇಳ್ತೇವೆ. ನಾವು ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಲ್ಲ, ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಯಾರಿಗೆ ಯಾವ್ದು ಆಗ ಬರುತ್ತೆ, ಯಾರಿಗೆ ಯಾವ್ದು ಆಗ ಬರಲ್ಲ ಅಂತ. ಯಾವ್ದು ಆಗ ಬರಲ್ಲ ಅದನ್ನ ತೆಗಿತೇವೆ, ಯಾವ್ದು ಆಗ ಬರುತ್ತೆ ಅದನ್ನ ತಿನ್ರಪ್ಪ ಅಂತ ಹೇಳ್ತೀವಿ. ಆದ್ರಿಂದ ಹೆಚ್ಚೇನು ಇದೇನು ಆಗಲ್ಲ. ಅಂದ್ರೆ ನೀವೇನ್ ಹೇಳಿದ್ರಲ್ಲ, ತಾಂತ್ರಿಕವಾಗ ಸರಿಯಾದ ವಿಚಾರ ಆದ್ರೂ ಕೂಡ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ನಾವು.
1: ಹಾಗಾಗಿ ಮುದ್ದೆ ತಿಂದ್ರೆ ಜಾಸ್ತಿ ಆಗುತ್ತಾ, ಗೋಧಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅಥವಾ ಅಕ್ಕಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅದನ್ನ ಕಂಡು ಹಿಡ್ಕೊಂಡು ನಮ್ಗೆ ಏನ್ ಬೇಕು ಅನ್ನೋದನ್ನ ಕಂಟಿನ್ಯೂ ಮಾಡಿ.
0: ಖಂಡಿತ. ಸೊ ಆದ ಕಾರಣ ಪ್ರತಿಯೊಬ್ಬ ಮಧುಮೇಹದ ರೋಗಿಗೆ ಕೂಡ ಅವ್ರಿಗೆ ಏನ್ ಕೆಲಸ ಮಾಡ್ತಾ ಇದೆ, ಏನ್ ಕೆಲಸ ಮಾಡ್ತಾ ಇಲ್ಲ ಅಂತ ಕಂಡಿಡಿಯೋದಕ್ಕೆ ನಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಟೈಮ್ ಹಿಡಿಯತ್ತೆ. ಬಟ್ ಒಂದ್ಸಲ ಅದನ್ನ ಕಂಡಿಡಿದ್ಮೇಲೆ ಅವ್ರಿಗೆ ಅವ್ರು ಸ್ವತಂತ್ರರಾಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ ಇದ್ರ ಜೊತೆಗೆ. ಕೆಲವರಲ್ಲಿ ಇನ್ನೊಂದು ತಪ್ಪು ಅಂಶ ಇದೆ. ಏನಪ್ಪಾ ಅಂದ್ರೆ, ಹಲವಾರು ಜನ ಏನ್ ಮಾಡ್ತಿದ್ದಾರೆ, ಕೆಲವು ಡಬ್ಬಿಗಳನ್ನ ಮಾರಾಟ ಮಾಡ್ತಾರೆ. ನೀವು ಈ ಡಬ್ಬಿನಲ್ಲಿರೋದು ಎಲ್ಲಿವರೆಗೂ ತಿಂತಿರೋ ಅಲ್ಲಿವರೆಗೂ ನಿಮ್ ಸಕ್ಕರೆ ಕಂಟ್ರೋಲ್ ಅಲ್ಲಿ ಇರುತ್ತೆ, ನೀವು ಮಾತ್ರೆ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ನೋಡಿದೀನಿ. ಸೊ ಜನ ಅದನ್ನು ಕೂಡ ತಿಂತಿರ್ತಾರೆ. ಆದ್ರೆ ನೀವು ಈಗ ನೆಂಟರ್ ಮನೆಗೆ ಹೋದ್ವಿ, ಊರಿಂದ ಊರಿಗೆ ಹೋದ್ರೆ ಎಲ್ಲ ಕಡೆ ಡಬ್ಬಿ ಹೆಂಗ್ ತಗೊಂಡು ಹೋಗಿ ಬರುತ್ತೆ, ಮೂರು ಹೊತ್ತು ಡಬ್ಬಿನಲ್ಲಿರೋ ಆಹಾರನೇ ಹೆಂಗ್ ತಿನ್ಲಿಕ್ಕೆ ಬರುತ್ತೆ. ಸೊ ನನ್ನ ಪದ್ಧತಿ ಪ್ರಕಾರ ಏನು ಅಂದ್ರೆ, ರಿವರ್ಸಲ್ ಅಂದ್ರೆ ಸ್ವಾತಂತ್ರ್ಯ. ನೀವು ಮೆಡಿಸಿನ್ ಮೇಲೆ ಅವಲಂಬಿತರಾಗಿರಬಾರ್ದು, ನೀವು ಯಾವುದೇ ಡಬ್ಬಿ ಅಥವಾ ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರಬಾರ್ದು. ಸ್ವತಂತ್ರವಾಗಿ ಬರೀ ಜೀವನ ಶೈಲಿಯ ಮಾಡಿಫಿಕೇಶನ್ ಇಂದ ಮಾತ್ರ ನೀವು ಸಕ್ಕರೆ ಕಂಟ್ರೋಲ್ ತಂದ್ರೆ ಅದನ್ನ ನಾವು ರಿವರ್ಸಲ್ ಅಂತ ಹೇಳ್ಬೋದು. ಬರೀ ಯಾವುದೋ ಒಂದು ಹರ್ಬಲ್ಸ್ ಅಥವಾ ಸಪ್ಲಿಮೆಂಟ್ಸ್ ಅನ್ನ ತಗೊಂಡು ನಾವು ಶುಗರ್ ಕಂಟ್ರೋಲ್ ತಗೊಂಡ್ಬಂದ್ವಿ ಅನ್ನೋದು ನನ್ನ ಪ್ರಕಾರ ಅದು ಕೂಡ ಅವಲಂಬನೆ ತಾನೇ. ಮೆಡಿಸಿನ್ ಮೇಲೆ ಅವಲಂಬಿತರಾಗಿರೋದು ಒಂದೇ, ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರೋದು ಒಂದೇ. ಸೊ ರಿವರ್ಸಲ್ ದ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ, ನಾವು ಸ್ವಾತಂತ್ರ್ಯ, ಅವರು ತಮ್ಮ ಜೀವನ ಶೈಲಿಯ ಬದಲಾವಣೆಯಿಂದಾನೆ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಹೌದು, ನಾನು ಹಿಂಗ್ ಮಾಡಿದ್ರೆ ಈಗ ಜಾಸ್ತಿ ಆಗುತ್ತೆ, ಹಿಂಗ್ ಮಾಡದೇ ಇದ್ರೆ ಇದು ಕಂಟ್ರೋಲಿಗೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ನಾವು ಅರಿವನ್ನ ಮೂಡಿಸ್ತೀವಿ, ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಅವ್ರ ಜೀವನ ಅವರೇ ಸ್ವತಂತ್ರವಾಗಿ ನಡೆಸಿಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಇದರಲ್ಲಿ, ಅದೊಂದು ಬಹಳ ದೊಡ್ಡ ಅಂಶ ಅಂತ ಹೇಳ್ಬೋದು. ನಮ್ಮ
1: ದೊಡ್ಡ ಅಂಶ ಆದ್ರೆ ರಿವರ್ಸಲ್ ಆಗಿದೆ ಅಂದ ತಕ್ಷಣನೇ ಮತ್ತೆ ನಾವು ಮೊದಲು ಹೆಂಗ್ ಬೇಕಂದ್ರೆ ತಿನ್ನ.
0: ನಾನು ನಿಮಗೆ ಧನ್ಯವಾದಗಳು ಹೇಳ್ತೇನೆ ಈ ಪಾಯಿಂಟ್ ಹೇಳಿದ್ದಕ್ಕೆ. ಯಾಕಂದ್ರೆ ಇದನ್ನ ನಾನು ಹೇಳ್ತೀನಿ ಕೇಳಿ, ನನ್ನ ಒಂದು ಅನುಭವ ಹೇಳ್ತೇನೆ. ಒಬ್ರಿಗೆ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ವಿ, ಆಮೇಲೆ ಅವ್ರು ಬಂದು ಹೇಳಿದ್ರು ಮಗಳ ಮದುವೆನಲ್ಲಿ ನಾನು ನಾಲ್ಕು ಹೋಳಿಗೆ ತಿಂದೆ, ನನಗೆ ಏನು ಆಗ್ಲಿಲ್ಲ ಅಂತ. ಸಿ ಇದೊಂದು ಏನಾಗುತ್ತೆ, ನಾವು ಎಲ್ಲ ಸರಿ ಮಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅವ್ರು ಅದೇ ತಪ್ಪು ಅಭ್ಯಾಸಗಳನ್ನ ಫಾಲೋ ಮಾಡ್ಕೊಂಡು ಮತ್ತೆ ಆರೋಗ್ಯ ಕೆಡಿಸ್ಕೊಂತಾರೆ. ಆದ್ರಿಂದ ನೀವು ಈ ಪ್ರಶ್ನೆ ಕೇಳಿದ್ಕೆ ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಒಂದ್ಸಲ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ಮೇಲೆ ಜನ ತಮ್ಮ ಆರೋಗ್ಯನ ಜವಾಬ್ದಾರಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ನಾನು ಹೇಳ್ಬೋದು.
1: ರಿವರ್ಸಲ್ ಆಗಿದೆ ಅಂತ ಮಾತ್ರ ಬಿಟ್ವಿ, ಒಳ್ಳೆ ಹೋಳಿಗೆ ಪಾಯಸ ತಿನ್ಕೊಂಡಿದ್ರೆ ಆಗಲ್ಲ.
0: ಸೊ ಯಾವಾಗ ಒಂದ್ಸಲ ಆದ್ರೂ ಪರವಾಗಿಲ್ಲ, ಬಟ್ ಕೆಲವರು ತಮ್ಮ ಹಳೆಯ ದುರಭ್ಯಾಸಗಳನ್ನ ಫಾಲೋ ಮಾಡಿರುವುದನ್ನ ನಾನು ನೋಡಿದ್ದೇನೆ, ಆತರ ಆಗಿದೆ.
1: ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಅದು ನಿಜಾನ ಸುಳ್ಳ ಅನ್ನುವಂಥದ್ದು ಒಂದು ಆತಂಕ ಅಥವಾ ಒಂದು ಡೌಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ, ರಿವರ್ಸಲ್ ಮಾಡ್ಕೋಬಹುದಾ ಇಲ್ವಾ.

0: ಮಾಡ್ಕೋಬಹುದು ಅಂತ ತಜ್ಞ ವೈದ್ಯರು ಹೇಳಿದಾಗ ಬಹಳ ಸಂತೋಷ ಆಗುತ್ತೆ. ಬಟ್ ಮಾಡ್ಕೊಂಡ ಮೇಲೆ ಆ ವ್ಯಕ್ತಿಗೆ ಅಷ್ಟೇ
1: ಜವಾಬ್ದಾರಿಯುತವಾದ ಜೀವನ ನಡೆಸಲೇಬೇಕಾಗುತ್ತೆ.
0: ತುಂಬಾ ಧನ್ಯವಾದಗಳು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ.
1: ಧನ್ಯವಾದಗಳು. ಎಲ್ಲ ಕೇಳಿರ್ತಕ್ಕಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ.
2: ಇದುವರೆಗೆ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳ್ಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂತದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನ ಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂತ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂತ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವ್ದಂತ ಹೇಳಿದ್ರೆ, ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದ್ರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವ್ರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನ್ ಹೇಳ್ತೇವೆ, ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂತವರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು

0: ಅಂತವರು ಹೂಮಾಲೆಯನ್ನು ಕಟ್ಟುವರು, ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕಟ್ಟುವನು. ದರ್ಜಿ, ದರ್ಜಿ ಅಂತ ಹೇಳಿದ್ರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸಬಾಗಿ ದರ್ಜಿ ಅಂತ ಹೇಳಿದ್ದಾರೆ ದರ್ಜಿ. ಮತ್ತೊಂದು ಕಲ್ಲು ಒಡೆಯುವರು ಅಂತ, ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಇಲ್ಲ. ಅವರ ಅರ್ಹತೆ ಅಂತ ಹೇಳಿದ್ರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸಬುಗಳನ್ನು ಮಾಡ್ತಾ ಇದ್ದಾರೆ, ಆ ಕುಲಕಸಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSE ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂತದ್ದು, ಬೇರೆಯವರನ್ನು ಸಂಪರ್ಕಿಸುವಂತ ಅವಶ್ಯಕತೆ ಇಲ್ಲ. ಕುಲಕಸಬು ಮಾಡುವವರು CSE ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSE ಸೆಂಟರ್ಗಳು ಇರ್ತಾವಲ್ಲ, CSE ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆದಂತ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತೆ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತ್ ಅಲ್ಲಿ ಓಕೆ ಮಾಡಿದ್ರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸುವವರು ಹೌದು ಅಂತೇಳಿ ಓಕೆ ಮಾಡಿದ್ರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆಯ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರಬಹುದಾ? ಕೆಲವರು ಈ ಒಂದು ಪೀರಿಯಡ್ ಅಲ್ಲಿ ಆಗುದಿಲ್ಲ, ನೆಕ್ಸ್ಟ್ ಬರ್ತೇನೆ ಅಂತ ಹೇಳೋರು ಇರ್ತಾರೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರ್ ಇಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮ್ಗೇನು ಬೇರೆ ಇದಿಲ್ಲ. ಬ್ಯಾಂಕ್ ಇಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನ್ ಡಾಕ್ಯುಮೆಂಟ್ಗಳು, ಬ್ಯಾಂಕ್ ಅಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡ್ಬೇಕು. ನಮ್ಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನ ಭತ್ತೆ ಸಿಗ್ತದೆ. ಮತ್ತೆ ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ 2ನೇ ಸ್ಟೆಪ್ ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡಿದೆವು ಕೇಳಿದ್ರೆ, PM ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡ್ಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿ ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲಾ ಸಾಧಾರಣ ಎಲ್ಲಾ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ ಅವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ ಅವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಶಿಯೇಟಿವ್ ಅನ್ನು ತಗೊಂಡು ಅವರು ಇದು ಮಾಡಿದ್ರು, ಏನು ಕ್ಯಾಂಪ್ಗಳನ್ನು ಮಾಡಿದ್ರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತೆ ನಾವು ಕೆಲವು ಆಯ್ದ CSE ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪ್ಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು CSE ಸೆಂಟರ್ಗಳನ್ನು ಮಾತಾಡಿ ಇಷ್ಟು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂತ ಮಾಹಿತಿಗಳನ್ನು ಕೊಟ್ಟು ಆ ರೀತಿಯಾಗಿ ನಾವು ಜನರನ್ನು PM ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದ್ರೆ ಟೂಲ್ ಕಿಟ್ ಬರುವಂತ. ಟೂಲ್ ಕಿಟ್ ನಮ್ಮ ಕುಲಕಸಬು ಏನುಂಟು ಆ ಕುಲಕಸಬಿಗೆ ಬೇಕಾದಂತ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗ್ಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸುತ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡಬಹುದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸಬಹುದು, ಈ ಆನ್ಲೈನ್ಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನ್ಗೆ ಹೋಗಬಹುದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟ್ ಅನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡಬಹುದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳಿಬಹುದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವವರಿಗೆ ಅವಕಾಶ ಈಗಲೂ ಇದೆ. SM ಪ್ರೊಸೀಜರ್ CSE ಸೆಂಟರ್ಗಳು ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. CSE ಸೆಂಟರ್ ಒಂದು ಗ್ರಾಮವನ್ನಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ SKDRP ಅಂತೇಳಿ ಒಂದು ಘಟಕ ಇದೆ ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳುಂಟು, ಅಲ್ಲಿ ಸಹ ಸಲ್ಲಿಸಬಹುದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುದಿಲ್ಲ. ಅಂದ್ರೆ ನಮ್ಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬಾ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದ್ರು ಸಹ ಸಾಲ ಪಡೆದಿದ್ರೆ ಈ ಇದರಲ್ಲಿ ಅವರು ಆಯ್ಕೆ ಆಗುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರ್ ಅಂತೇಳಿ. ನಮಗೆ PM ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನ ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿಗಾರರ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂತಹ IIGG ಸೆಂಟರ್ ಅನ್ನು ಅವರು ಸಂಪರ್ಕಿಸಿ IIGG ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗ್ ಅನ್ನು ಸಹ ನೀಡಿದ್ರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗ್ ಅನ್ನ ನೀಡಿದ್ರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡ್ ಅನ್ನು ಸಹ ಕೊಟ್ರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗ್ ಅನ್ನು 1 ವಾರದ ಟ್ರೈನಿಂಗ್ ಅನ್ನು ಕೊಟ್ರು. ಮತ್ತೆ MSME ವತಿಯಿಂದ ನಮಗೆ 1 ಲಕ್ಷದ ಸಾಲ 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟು ಅದು ನಮಗೆ ಒಂದು ಒಳ್ಳೇದಾಯ್ತು. ಮತ್ತೆ 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ರು. ಮತ್ತೆ ನಾವು ಈ ಯೋಜನೆ ಅಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂತ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂತ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂತ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬಾ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗ್ ಅನ್ನ ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. PM ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ DM ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು.

0: ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸುಸ್ಥಿರ ಜೀವನ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ತಮ್ಮ ಬದ್ದತೆಯನ್ನು ಬಲಪಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತದ ನಾಗರಿಕತೆಯು ತನ್ನ ನಾಗರಿಕರಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಬಹಳ ಹಿಂದಿನಿಂದಲೇ ಕಲಿಸಿದೆ. ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯಕರ ಮತ್ತು ಹೆಚ್ಚು ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಸಲಹೆ ಮಾಡಿದ್ದಾರೆ. ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಕೆಲವು ಪ್ರಮುಖ ಯಶಸ್ಸುಗಳಲ್ಲಿ ಹಸಿರು ಹೊದಿಕೆಯನ್ನು ವಿಸ್ತರಿಸುವುದು ಮತ್ತು ಹಲವಾರು ಪ್ರಾಣಿಗಳ ಜನಸಂಖ್ಯೆ ಏರಿಕೆಯೂ ಸಹ ಸೇರಿವೆ. ಸಾಮೂಹಿಕ ಪ್ರಯತ್ನ, ನೀತಿ, ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ನಂಬಿಕೆ ಪರಿಸರವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ರಾಷ್ಟದ ಜನ ತೋರಿಸಿದ್ದಾರೆ. ತಾಯಿ ಹೆಸರಿನಲ್ಲಿ ಒಂದು ಗಿಡ ಎಂಬ ಅಭಿಯಾನ ಪ್ರತಿ ವರ್ಷ ಸುಮಾರು 1.19 ಲಕ್ಷ ಹೆಕ್ಟೇರ್ ಅರಣ್ಯವನ್ನು ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆಯನ್ನು ನೀಡಿವೆ. ಹಿಮಚಿರತೆಗಳು, ಕರಡಿಗಳು ಮತ್ತು ಚಿರತೆಗಳ ಸಂರಕ್ಷಣಾ ಪ್ರಯತ್ನಗಳು ವನ್ಯಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗಿದೆ. ಒಂದು ಭೂಮಿ, ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ ಅಭಿಯಾನದ ಮೂಲಕ ದೇಶವು ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಗ್ರಹದತ್ತ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ. ಕರ್ನಾಟಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರದ ಪ್ರಧಾನ ವಾಸ್ತುಶಿಲ್ಪ ವಿನ್ಯಾಸಕರಾದ ಅವಿನ್ ಎಸ್ ಜೈನ್ ಸಚಿವರಿಗೆ ರಂಗಮಂದಿರದ ಕುರಿತು ಮಾಹಿತಿ ಒದಗಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಹಂಪಿಯ ಸುಪ್ರಸಿದ್ದ ವಾಸ್ತುಶಿಲ್ಪಗಳಾದ ಕಲ್ಲಿನ ರಥ, ರಂಗಮಂಟಪ, ಪ್ರವೇಶ ಮಂಟಪ, ಗೋಪುರ ಹಂಪಿಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರದ ಬಳಿ ತಾಯಿ ಹೆಸರಿನಲ್ಲಿ ಗಿಡ ಅಭಿಯಾನದಡಿ ಸಸಿ ನೆಟ್ಟು ನೀರೆರೆದರು. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಯನಗರ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಸತತ 8 ಗೆಲುವು ಸಾಧಿಸಿರುವ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಖಾತೆ ನೀಡಲಾಗಿದೆ. ತಮಗೆ ನೀಡಿದ್ದ ಭರವಸೆಯಂತೆ ಬೆಂಗಳೂರು ನಗರಾಭಿವೃದ್ದಿ ಇಲಾಖೆ ಜವಾಬ್ದಾರಿ ನೀಡಿಲ್ಲ, ಆತ್ಮಸಾಕ್ಷಿಗೆ ವಿರುದ್ದವಾಗಿ ಕೆಲಸ ಮಾಡಲು ತಮಗೆ ಇಷ್ಟವಿಲ್ಲ, ಹೀಗಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ, ಶಾಸಕನಾಗಿ ಮುಂದುವರಿಯುತ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಚೇರಿಗೆ ತಲುಪಿಸಲಾಗಿದೆ. ಈ ಮಧ್ಯೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮಲಿಂಗಾರೆಡ್ಡಿ ಪಕ್ಷದ ಹಿರಿಯ ಮತ್ತು ನಿಷ್ಠಾವಂತ ನಾಯಕರಾಗಿದ್ದು ಅವರ ಜೊತೆ ಪಕ್ಷದ ವರಿಷ್ಠರು ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳು

0: ಅನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಟಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇಂದು ಮಧ್ಯಾಹ್ನ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನೂ ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸತತ 2ನೇ ಬಾರಿಗೆ ಬಡ್ಡಿದರಗಳನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಮುಂಬೈನಲ್ಲಿಂದು ಪ್ರಸಕ್ತ ಹಣಕಾಸು ವರ್ಷದ 2ನೇ ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ, ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವಿನೊಂದಿಗೆ ಅಲ್ಪಾವಧಿಯ ಸಾಲ ದರ ಅಥವಾ ರೆಪೋ ದರವನ್ನು ಶೇಕಡ 5.25ರಲ್ಲಿಯೇ ಉಳಿಸಿಕೊಳ್ಳಲು ಸರ್ವಾನುಮತದಿಂದ ನಿರ್ಧರಿಸಿದೆ ಎಂದು ಹೇಳಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಆರ್ಬಿಐ ಶೇಕಡ 6.9ರಿಂದ ಶೇಕಡ 6.6ಕ್ಕೆ ಇಳಿಸಿದೆ. ಸಿಪಿಐ ಹಣದುಬ್ಬರ ಗುರಿಯನ್ನು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಶೇಕಡ 4.6ರಿಂದ ಶೇಕಡ 5.1ಕ್ಕೆ ಹೆಚ್ಚಿಸಿದೆ. ಅನಿವಾಸಿ ಭಾರತೀಯರು, ಭಾರತದ ಸಾಗರೋತ್ತರ ನಾಗರಿಕರು ಈಕ್ವಿಟಿ ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮಿತಿಯನ್ನು ಆರ್ಬಿಐ ಹೆಚ್ಚಿಸಿದೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕ್ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಗಲಿದ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಗೋಲ್ವಾಲ್ಕರ್ ಸಾಂಸ್ಕೃತಿಕ ರಾಷ್ಟೀಯತೆಗೆ ಬಲವಾದ ಸೈದ್ಧಾಂತಿಕ ಆಧಾರವನ್ನು ನೀಡಿದ್ದಾರೆ. ರಾಷ್ಟ ನಿರ್ಮಾಣದ ಸೇವೆಯನ್ನು ದೊಡ್ಡ ಶಕ್ತಿಯಾಗಿ ಸ್ಥಾಪಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ರಾಷ್ಟೀಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರನ್ನು ಜಾಗೃತಗೊಳಿಸಿತು ಮತ್ತು ರಾಷ್ಟೀಯ ಪ್ರಜ್ಞೆಗೆ ಹೊಸ ಎತ್ತರವನ್ನು ನೀಡಿತು ಎಂದು ಸಚಿವರು ಹೇಳಿದ್ದಾರೆ. ಜಪಾನ್ನ ಕಾಕಾ ಮಿಗಹರದಲ್ಲಿ ನಡೆಯುತ್ತಿರುವ 18 ವಯೋಮಿತಿಯೊಳಗಿನ ಏಷ್ಯಾಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಚೀನಾದ ತೈಪೆ ವಿರುದ್ದ ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ 13-1 ಗೋಲುಗಳ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದ ಭಾರತ ಇಂದಿನ ಪಂದ್ಯದಲ್ಲೂ ಉತ್ಸಾಹದಿಂದ ಕಣಕ್ಕಿಳಿಯಲು ಸಜ್ಜಾಗಿದೆ. ಈ ಮಧ್ಯೆ ಮಹಿಳಾ ತಂಡ ಕೂಡ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದು ಚೀನಾ ವಿರುದ್ದ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆ.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ವಿಶ್ವ ಪರಿಸರ ದಿನ. ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ. ಈ ಸಂದರ್ಭದಲ್ಲಿ ಈಗ ನೇರ ಫೋನಿನ ಕಾರ್ಯಕ್ರಮ. ನಮ್ಮ ದೂರವಾಣಿ ಸಂಖ್ಯೆ 08282200074. ಆತ್ಮೀಯ ಕೇಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಗಾಗಿ ನಾನು ಕಾಯ್ತಾ ಇದ್ದೀನಿ. ಕರೆ ಮಾಡಿ ಪರಿಸರಕ್ಕೆ ಸಂಬಂಧಪಟ್ಟ ಚಿತ್ರಗೀತೆಗಳನ್ನ ಕೇಳಬಹುದು. ಓಕೆ, ಕರೆ ಮಾಡ್ತೀರಲ್ಲ. ಹಲೋ,
3: ವಿಶ್ವ ಪರಿಸರ ದಿನದ ಶುಭಾಶಯಗಳು.
2: ಶುಭಾಶಯಗಳು ರಾಜ್ಯ ಅವರಿಗೆ. ಯಾವ ಹಾಡು ಬೇಕು ತಮ್ಗೆ?
3: ಸರ್, ನಮಗೆ ಇದು ಬೇಸಿಗೆ ಚಿತ್ರದಲ್ಲಿ ವಸಂತ ಬರೆದನು ಒಲವಿನ ಬೋಲಿ ಚಿಗುರಿದ ಎಲೆ ಎಲೆ ಮೇಲೆ ಇದು ನಮ್ಮ ಪರಿಸರಕ್ಕೆ ಎಷ್ಟು ಒಂದು ಹಾನಿ ಸಂಬಂಧ ಪಡುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಸರ್ ಹಾಡು ಕೇಳಿದ್ರೆ.
2: ಓಕೆ ಸರ್, ಇದು ಯಾವ ಫಿಲಂ ಅಂದ್ರಿ?
3: ಬೆಸಿಗೆ.
2: ಬೆಸಿಗೆ ಫಿಲಮ್?
3: ಹೌದು ಸರ್.
2: ನಂಗೆ ಯಾಕೋ ಡೌಟ್ ಅನಿಸ್ತು, ಅದಕ್ಕೆ ಕೇಳಿದೆ. ನೀವು ಹೇಳಿದ್ ಸರಿ ಇದೆ ಸರ್, ಆಯ್ತು ಕೇಳ ನಿಮ್ ಹಾಡು.
3: ಓಕೆ ಸರ್. ಯಾಕೆ ಇವತ್ತು ಡೈರೆಕ್ಟ್ ಹಾಡೇ ತಗೋತಾ ಇದ್ದೀರಲ್ಲ ಸರ್?
2: ಹಾ, ಬೆಳಗಿಂದ ಕಾರ್ಯಕ್ರಮ ನಡೀತಾನೆ ಇದೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಂತೆ.
3: ಪರಿಸರದ ಬಗ್ಗೆ ಏನಾದ್ರು ಕೇಳ್ತೀರೇನೋ ಅನ್ಕೊಂಡೆ.
2: ಓಕೆ ಓಕೆ
3: ಓಕೆ ಸರ್, ಥ್ಯಾಂಕ್ ಯು.

0: ಸ್ನೇಹಿತರೆ, ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರ ಕುರಿತಾದ ಚಿತ್ರಗೀತೆಗಳನ್ನ ನೀವು ಕೇಳಬಹುದು. ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ ರಮೇಶ್ ಸರ್, ಹೆಂಗದಿರಿ?
1: ಆರಾಮದೀರಿ ಸರ್, ನೀವ್ ಹೆಂಗದಿರಿ ಸರ್?
0: ಆರಾಮಿದ್ದೀನಿ. ಪರಿಸರ ದಿನದ ಶುಭಾಶಯಗಳು
1: ಎಲ್ಲರಿಗೂ. ಪರಿಸರ ದಿನದ ಶುಭಾಶಯಗಳು ಸರ್. ಕೀಟನಾಶಕ ಮತ್ತು ಕಳೆನಾಶಕ ಕಡಿಮೆ ಬಳಸೋಣ, ಸಾವಯವ ಕೃಷಿ ಮಾಡೋಣ ಎಲ್ಲಾ ರೈತ ಬಾಂಧವರಲ್ಲಿ ಕೇಳ್ಕೊತೇನ್ರಿ ಸರ್ ಈ ಮೂಲಕ.
0: ಒಳ್ಳೇದು, ಒಳ್ಳೆ ಅಭಿಪ್ರಾಯ. ಚಿತ್ರಗೀತೆ ಯಾವ್ದು ಕೇಳ್ತೀರಿ?
1: ಅದು ರಣಧೀರ ಸರ್. ಯಾರ ನೀನು ಸುಂದರ ಚೆಲುವೆ ಒಬ್ಬಳ ನಿಂತಿರುವೆ.
0: ಇದು ಪರಿಸರಕ್ಕೆ ಸಂಬಂಧಪಟ್ಟಂತ ಚಿತ್ರಗೀತೆ.
1: ಮತ್ತದು ಪರಿಸರಕ್ಕೆ ಸಂಬಂಧ ಬರ್ತೈತಲ್ರಿ ಸರ್?
0: ಹೌದ್ರಿ,
1: ಹೌದ್ರಿ ಸರ್.
0: ಸರಿಯಾಗಿ ಹೇಳಿದ್ರಿ.
1: ಪರಿಸರದ ನಿಂತು ಒಡನಾಡಿನ ಪರಿಸರನ ಕೇಳ್ತಿರ್ತಾವ್ರಿ ಮೇಡಮ್. ಅದ ಸರ್, ಅದು ಹಾಡನೆ ಹಂಗೆ ಐತ್ರಿ. ನಿನ್ನೊಡಲಲ್ಲಿ ನಾನಾಡುವೆನು, ಬಾ ಪ್ರೇಮಿ ನಿನ್ನೊಡಲಲ್ಲಿ ತೇಲಾಡುವೆನು ಅಂದಾಗ ಮತ್ತ ನೀರಿಗೆ ಹಾರ್ತಾರ್ರಿ ಸರ್ ಅವ್ರು. ಹಂಗ ಅದು ಪರಿಸರ ಮೇಲೆ ಐತ್ರಿ ಸರ್.
0: ಕರೆಕ್ಟ್. ಒಂದ್ ಹೆಣ್ಣು ಅಂದ್ರೇನೆ ಒಂದ್ ಪ್ರಕೃತಿ ಅಲ್ಲ, ಪರಿಸರ ಅಲ್ಲ
1: ಸರ್?
0: ಹೌದಲ್ಲ,
1: ಅದು ಹೆಣ್ಣಿನ ಮೇಲೆ ಹೋಲಿಸ್ಕೊಂಡು ಈ ಭೂಮಿನ ಹೋಲಿಸೋದು ಹೆಣ್ಣಿಗೆ, ಹೆಣ್ಣಿನ ಹೋಲಿಸೋದು ಭೂಮಿಗೆ ಅಲ್ರಿ ಸರ.
0: ಹೌದು, ಆಯ್ತು. ನಿಮ್ಮ ಇಷ್ಟದ ಹಾಡನ್ನ ಕೇಳೋಣ.
1: ನಮಸ್ಕಾರ ಸರ್, ಅವಕಾಶಕ್ಕೆ ಧನ್ಯವಾದ. ಎಲ್ಲರೂ ಒಟ್ಟು ಬರೀ ಆಚರಣೆಗೆ ಸೀಮಿತ ಮಾಡಬಾರ್ದ್ರಿ ಸರ್. ನಾವೇ ನಮ್ಮ ಕೆಲಸ ನಾವು ಮಾಡಿ ತೋರಿಸ್ಬೇಕ್ರಿ ಸರ್.
0: ಖಂಡಿತ ಖಂಡಿತ, ಧನ್ಯವಾದ.
1: ನಾವು ಒಂದು ಗಿಡ ಎರಡು ಗಿಡ ನೆಟ್ರಿ, ನಮ್ಮ ಮಕ್ಕಳನ್ನು ಆ ಪರಿಸರ ಪ್ರೇಮಕ್ಕೆ ಹೊಂದಾಣಿಕೆ ಮಾಡ್ಬೇಕ್ರಿ ಸರ್.
0: ಹೌದು ಹೌದು.
1: ಸರ್,
0: ಮಕ್ಕಳದು ಈ ಬರ್ತ್ಡೇ ಅನ್ನೋದು ಇತ್ತೀಚೆಗೆ ಬಹಳ ಮನೆಗಳಲ್ಲಿ ಒಂದ್ ರೀತಿ ಅನಿವಾರ್ಯ ಅನ್ನೋ ತರದಲ್ಲಿ ಆಚರಿಸ್ತಾರೆ. ಅಂತ ಟೈಮ್ ಮೇಲೆ ಅಟ್ ಲೀಸ್ಟ್ ಒಂದು ಗಿಡ ಮಗು ಕೈನಲ್ಲಿ ನಡೆಸೋದ್ರಿಂದ
1: ಹೇಳಿದಂಗೆ ಪ್ರಕೃತಿ ಒಡನಾಟ ಜಾಸ್ತಿ ಆಗುತ್ತೆ ಗಿಡ ಇದು ಅಂತ ಹೇಳಿ ಅವ್ರಿಗೂ ಹೇಳಕ್ ಖುಷಿ ಆಗುತ್ತೆ ಸರ್.
0: ಆಯ್ತು, ಧನ್ಯವಾದ ಕರೆ ಮಾಡೋದಕ್ಕೆ.
1: ಅವ್ರಿಗೆ ಅವ್ರ ತಾನೇ ಅಭಿಪ್ರಾಯ ಮೂಡ್ತೈತೆ ಸರ್. ನಾವು ಕಲಿಸಿ ಒಂದ್ ಸಾರಿ ಕೊಟ್ರೆ ಸಾಕು, ಮುಂದುವರ್ಸ್ಕೊಂಡ್ ಹೋಗ್ತಾರೆ ಸರ್ ಮಕ್ಳು.
0: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ.

0: ಹಲೋ
1: ಹಲೋ
0: ಹೇಳಿ, ಯಾರು?
1: ಭದ್ರಾವತಿಯಿಂದ ಗೋರ್ಪಡೆ ಸರ್.
0: ಗೋರ್ಪಡೆ ಸರ್, ಹೇಳಿ.
1: ನಾಗಮಂಡಲ ಜಿಲ್ಲೆಯಿಂದ ಸಂಗೀತ ಕಟ್ಟಿ ಹಾಡಿದ ಈ ಹಸಿರು ಸೀಟಿಯಲ್ಲಿ.
0: ನಾಗಮಂಡಲ ನೋಡ್ತಾ ಇದ್ದೀನಿ ಸರ್ ನಿಮ್ ಹಾಡು.
1: ಸಂಗೀತ ಕಟ್ಟಿ ಹಾಡಿರೋದು ಹಸಿರು ಸಿರಿಯಲ್ಲಿ ಇದೆಯಾ?
0: ನೋಡ್ತಾ ಇದ್ದೀನಿ. ನಾಗಮಂಡಲ ನಿಮ್ ಹಾಡಿದೆ ಸರ್, ಸಂಗೀತ ಕಟ್ಟಿಯವರು ಹಾಡಿರೋದು.
1: ಓಕೆ ಸರ್,
0: ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.

0: హలో
1: హలో నమస్తే సార్.
0: నమస్కారం. యారు?
1: మమతా భద్రావతి.
0: మమతా మేడం హేళి, యావ హాడ్బేకు?
1: గంధద గుడి.
0: ಗಂಧದ ಗುಡಿನಲ್ಲಿ ಯಾವುದು? ನೋಡ್ತಾ ಇದ್ದೀನಿ ನಿಮ್ ಹಾಡು. ಓಕೆ, ಗಂಧದ ಗುಡಿ ಸಿಗ್ತಾ ಇಲ್ವಲ್ಲ ಮೇಡಮ್ ನಿಮ್ ಹಾಡು. ಬೇರೆ ಯಾವ್ದು ಕೇಳ್ತೀರಿ?
1: ಚೈತ್ರದ ಪ್ರೇಮಾಂಜಲಿ
0: ಇದೆಯಾ? ಓಕೆ ಓಕೆ, ಗಂಧದ ಗುಡಿನೇ ಸಿಕ್ತು ಹಾಕೋಣ.
1: ಓಕೆ,
0: ಧನ್ಯವಾದ ಕರೆ ಮಾಡಿದಕ್ಕೆ.
1: ಓಕೆ ಸರ್.

0: ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು?
1: ಮಂಜುಳ ಜನಾರ್ದ ಸರ್, ಗೂತನಗುಡಿಯಿಂದ.
0: ಓಕೆ ಮೇಡಮ್, ಯಾವ ಹಾಡಬೇಕಾಗಿತ್ತು?
1: ನನಗೆ ಮಾತು ತಪ್ಪದ ಮಗ ಚಿತ್ರದ ಸರ್, ಎಂತ ಸೌಂದರ್ಯ ನೋಡಿ.
0: ಮಾತು ತಪ್ಪದ ಮಗ ನೋಡ್ತಾ ಇದ್ದೀನಿ.
1: ನಿನ್ನೆ ಇವತ್ತು ಪರಿಸರ ದಿನ ಅಲ್ವಾ ಸರ್? ನಿನ್ನೆ ನಾವು ಇದು ಮುನ್ಸಿಪಾಲ್ಟಿ ಎದುರಿಗೆ ಪಾರ್ಕ್ ಅಲ್ಲಿ ಗಿಡಗಳೆಲ್ಲ ನೆಟ್ಟಿದ್ವಿ ಸರ್, ಯೋಗ ಕ್ಲಾಸ್ ಇದ್ದ.

0: ಮೇಡಮ್ ಇದು ಗಲ್ಲಿನಾ ಬೆಟ್ಟವರು ಸಾಯಂಕಾಲ ಮಾಡಿ ಬಂದಿದ್ದೀವಿ.
1: ಒಳ್ಳೇದು, ಒಳ್ಳೆ ಕೆಲಸ. ಯಾವ ಹಾಡಂದ್ರಿ ಮೇಡಮ್?
0: ಎಂತ ಸೌಂದರ್ಯ ನೋಡಿ, ಮಾತು ತಪ್ಪದ ಮಗ ಚಿತ್ರದ್ದು, ಅನಂತ್ ನಾಗು ಅಭಿನಯಿಸಿರೋದು.
1: ಓಕೆ, ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಸರ್.

0: ಹಲೋ
1: ಹಲೋ
0: ಹೇಳಿ ಯಾರು?
1: ನಮಸ್ತೆ, ರಾಧಾ ನಿಧಿಗೆಯಿಂದ.
0: ನಮಸ್ಕಾರ ರಾಧಾ ಅವರೇ, ಹೇಳಿ ಯಾವ ಹಾಡು ಬೇಕು?
1: ಸರ್, ಮಲ್ಲಿಗೆ ಹೂವೆ ಸಿನಿಮಾದಿಂದ.
0: ಮಲ್ಲಿಗೆ ಹೂವೆ
1: ಸಿನಿಮಾದಿಂದ. ಮಲೆನಾಡ ಮೇಲೆ ಮುಗಿದ ಶಾಲೆ.
0: ಒಂದೇ ನಿಮಿಷ ನೋಡ್ತಾ ಇದ್ದೀನಿ.
1: ನೋಡಿ ಸರ್.
0: ಮಲ್ಲಿಗೆ ಹೂವೆ ಮಲೆನಾಡ. ಹಲೋ
1: ಹಲೋ ಹೇಳಿ ಸರ್.
0: ಯಾವ ಹಾಡಂದ್ರಿ?
1: ಮಲೆನಾಡ ಮೇಲೆ ಮುಗಿದ ಮಾಲೆ.
0: ಓಕೆ, ಧನ್ಯವಾದಗಳು ರಾಧವ್ರೆ, ನಿಮ್ಮ ಹಾಡು ಸಿಕ್ಕಿದೆ ಕೇಳೋಣ.
1: ಥ್ಯಾಂಕ್ ಯು ಸರ್.

ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ನೇರ ಫೋನಿನ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದ ನಾನು ಮಂಗೋಟಿ ಕೆ ಶಿವಕುಮಾರ್. ಈ ಕಾರ್ಯಕ್ರಮದಲ್ಲಿ ಪರಿಸರ ಕುರಿತ ನಿಮ್ಮ ಇಷ್ಟದ ಚಿತ್ರಗೀತೆಗಳನ್ನು ಕೇಳಿದ್ರಿ. ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಈಗ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ದಿ ಖಾತೆ ನೀಡುವುದಾಗಿ ನೀಡಿದ ಭರವಸೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಆರೋಪಿಸಿ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಮಲಿಂಗಾರೆಡ್ಡಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದು ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿಯವರಿಗೆ ಜಲಸಂಪನ್ಮೂಲ ಖಾತೆ ನೀಡಿದ್ದು ಅವರು ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಸಚಿವಾಲಯದ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಸಚಿವರು ಹಾಗೂ ಪಕ್ಷದ ವರಿಷ್ಠರು ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರವನ್ನು ವಹಿಸಿಕೊಳ್ಳುವುದಿಲ್ಲ ಎಂದು ಘೋಷಿಸಿದ್ದಾರೆ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿ

0: ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಂಪುಟದಲ್ಲಿನ ಭಿನ್ನಮತ ಹಾಗೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕೂಡಲೇ ಸಚಿವರ ಅಸಮಾಧಾನವನ್ನು ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ ಚುನಾವಣಾಧಿಕಾರಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಜೂನ್ 18ರಂದು ರಾಜ್ಯಸಭೆಗೆ ಚುನಾವಣೆ ನಡೆಯಲಿದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ದ ಕುಡಿಯುವ ನೀರು ಪೂರೈಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 25 ವರ್ಷಗಳ ದೀರ್ಘಾವಧಿಗೆ ಭೂ ಮೇಲ್ಮೈ ನೀರು ಬಳಸಿ ಗ್ರಾಮೀಣ ಭಾಗಕ್ಕೆ ಪೂರೈಕೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ನಾಳೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರದ ಕೂಡ್ಲಿಗಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯ ಮೊದಲ ಹಂತವು 160 ಎಕರೆ ಪ್ರದೇಶವನ್ನು ಒಳಗೊಂಡಿದ್ದು 50,000 ಮರಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ನಿರ್ಮಲಾ ಸೀತಾರಾಮನ್, ಕೂಡ್ಲಿಗಿ ಯೋಜನೆಯಲ್ಲಿ ಒಣಭೂಮಿಯ ಪರಿಸ್ಥಿತಿಗಳಿಗೆ ಸೂಕ್ತವಾದ ಮರ ಆಧಾರಿತ ಕೃಷಿಯನ್ನು ಉತ್ತೇಜಿಸಲಿದೆ ಎಂದು ಹೇಳಿದ್ದಾರೆ. ಹನಿ ನೀರಾವರಿ, ಹೊದಿಕೆ ವಿಧಾನ, ಮಣ್ಣಿನ ಸಾರವರ್ಧನೆ, ಬೇಲಿ ಅಳವಡಿಕೆ ನಿರ್ವಹಣೆಯೊಂದಿಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯವಾಗಲಿದೆ. ರೈತರಿಗೆ ದೀರ್ಘಾವಧಿಯ ಆದಾಯದ ಅವಕಾಶವನ್ನು ಸೃಷ್ಟಿಸಲು ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅವರು ಕೂಡ್ಲಿಗೆಯ ಸ್ಥಳೀಯ ಸ್ವಸಹಾಯ ಸಂಘಗಳು, ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಉದ್ಯಮಶೀಲತೆಯ ಉಪಕ್ರಮದ ಪ್ರದರ್ಶನ ಮಳಿಗೆಗಳನ್ನು ಉದ್ಘಾಟಿಸಿ ವೀಕ್ಷಿಸಿದರು. ಇದಕ್ಕೂ ಮೊದಲು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪ ನಿರ್ಮಾಣವಾಗುತ್ತಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು ಹಾಗೂ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973ರಿಂದ ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನ ಆಚರಿಸಲಾಗುತ್ತಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪರಿಸರದ ಉಳಿವಿಗೆ ಕರೆ ನೀಡಿದ್ದಾರೆ. ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಿಡ ನೆಟ್ಟು ನೀರೆರೆದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಬೇಕಾದರೆ ಭೂಪ್ರದೇಶಕ್ಕೆ ಅನುಗುಣವಾಗಿ ಅರಣ್ಯ ಹಾಗೂ ಗಿಡಮರಗಳು ಇರಬೇಕು ಎಂದು ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ

0: ಪರಿಸರ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಬಿಟಿಡಿಎ ಮುಖ್ಯ ಇಂಜಿನಿಯರ್ ಚಂದ್ರಹಾಸ ಬಂಡಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಕಟ್ಟಡಗಳ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹಸಿರೀಕರಣಕ್ಕೆ ಮುಂದಾಗಿರುವುದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಸಚಿವ ಸಂಪುಟ ಸಭೆಯ ಬಳಿಕ ಘೋಷಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಯೋಜನೆಯನ್ನು ಜಾರಿಗೊಳಿಸಿ ಸರ್ಕಾರ ಇಂದು ಆದೇಶ ಹೊರಡಿಸಿದೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ವಿಸ್ತರಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ರಾಜ್ಯದ ನಾಲ್ಕು ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳು ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಪಡೆಯಲಿದ್ದಾರೆ. ಕೇರಳಂಗೆ ಮುಂಗಾರು ಪ್ರವೇಶಿಸಿದ್ದು ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ಕರಾವಳಿ ಕರ್ನಾಟಕ, ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಇಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಗೆ ಮುಂಗಾರು ಆಗಮನವಾಗಿದ್ದು ಇಂದು ಮುಂಜಾನೆಯಿಂದಲೇ ಭಾರೀ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಸತತ ಮಳೆಯ ಪರಿಣಾಮವಾಗಿ ಮಂಗಳೂರಿನ ಪಂಪ್ವೆಲ್, ಜಪ್ಪಿನ ಮೊಗರು, ಕೊಟ್ಟಾರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜಲಾವೃತಗೊಂಡಿವೆ. ನಗರದ ರಸ್ತೆಗಳಲ್ಲಿ ಮಳೆ ನೀರು ತುಂಬಿದ್ದು ವಾಹನ ಸವಾರರು ಪಾದಾಚಾರಿಗಳ ಸಂಚಾರ ದುಸ್ತರವಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ ಎರಡು ತಿಂಗಳ ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು ಮೀನುಗಾರರು ನೀರಿಗಿಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗಿನ ಬಹುತೇಕ ಕಡೆ ಮಳೆಯಾಗುತ್ತಿದೆ. ಈ ವರ್ಷ 10 ದಿನ ತಡವಾಗಿ ಮುಂಗಾರು ಜಿಲ್ಲೆಗೆ ಪ್ರವೇಶಿಸಿದೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಸಕಲ ಸಿದ್ದತೆ ಕೈಗೊಂಡಿದೆ. ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯಾದ್ಯಂತ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಸಿದ್ದಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ, ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ, ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ, ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ, ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ನಾಲ್ಕು ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ, ಮೀನುಗಾರಿಕೆಗೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದ್ರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ಗೀತಾ ಸತ್ಯಮೂರ್ತಿ ಮತ್ತು ಸುಲೋಚನಾ ಹಾಡಿರುವ ಕುವೆಂಪು ಅವರ ರಚನೆ

ಆತ್ಮೀಯ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. ಕೇಳಿದ್ರೆ ಗಮನಿಸಿ, ಈಗ 3-4 ಏನು ನೇರ ಫೋನ್ ಇನ್ ಕಾರ್ಯಕ್ರಮ ಇದೆಯಲ್ಲ, ಅದರಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟಂತೆ ಪ್ರಕೃತಿ ಅನ್ನೋ ಪದ ಯಾವ ಹಾಡಲ್ಲಿದೆ ಆ ಹಾಡನ್ನ ನೆನಪು ಮಾಡ್ಕೊಳ್ಳಿ. 3-4 ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವು ಹಾಡಬಹುದು. ನೆನಪು ಮಾಡ್ಕೊಳ್ಳಿ, ಪ್ರಕೃತಿ ಅನ್ನುವಂತಹ ಪದ ನೀವು ಹಾಡೋ ಹಾಡಲ್ಲಿ ಇರಬೇಕು. ಇದು ಯಾಕೆಂತ ನಿಮ್ಗೆ ಈಗಾಗಲೇ ಗೊತ್ತಿದೆ, ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಲ್ವಾ, ಆ ಕಾರಣಕ್ಕಾಗಿ. ಇನ್ನು ಭಾವಗೀತೆಗಳ ಕಾರ್ಯಕ್ರಮ ಮುಂದುವರಿಸೋಣ. ವೃಂದಕನದಲ್ಲಿ ಕೇಳಿ ಜಿ ಎಸ್ ಶಿವರುದ್ರಪ್ಪ ಅವರ ಕವನ.

ಕೆಳಗರೆ ಗಮನಿಸಿ, 3 ಗಂಟೆಯಿಂದ 4 ಗಂಟೆ ತನಕ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಹಾಡೋ ಹಾಡಲಿ, ಪ್ರಕೃತಿ ಅನ್ನುವಂತಹ ಪದ ಬಳಕೆಯಾಗಿರಲಿ, ಚಿತ್ರಗೀತೆ ಅವುಗಳನ್ನ ನೆನಪು ಮಾಡಿಕೊಳ್ಳಿ. ಈಗ ಕಾರ್ಯಕ್ರಮದ ಕಡೆಯದಾಗಿ ಸಿಎಸ್ ನಂದಿತಾ ಹಾಡಿರುವ ಎಂಎನ್ ವ್ಯಾಸರಾವ್ ಅವರ ರಚನೆ

0: ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆತ್ಮೀಯ ಕೇಳಿದ್ರೆ, ಇದೀಗ ನಮ್ಮ ಕೇಂದ್ರದ ಕಾರ್ಯಕ್ರಮಗಳು 101.4 FM ಅಂತರ್ಜಾಲದಲ್ಲಿ ಮುಂದುವರಿಯುತ್ತವೆ. ಸಂಜೆ 5:30 103.5 ಹಾಗೂ 101.4 FM ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಈಗ ಸಮಯ 3:45. ಆತ್ಮೀಯ ಕೇಳಿದರೆ ಈಗ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಗಮನಿಸಿ, ನೀವು ಹಾಡೋ ಹಾಡಲ್ಲಿ ಪ್ರಕೃತಿ ಅನ್ನುವಂತಹ ಪದ ಬಳಕೆಯಾಗಿರಲಿ. ನೋಡೋಣ, ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಎಷ್ಟು ಜನಗಳಿಗೆ ಪ್ರಕೃತಿ ಅನ್ನುವಂತಹ ಹಾಡು ಸಿಕ್ಕತ್ತೆ, ಯೋಚನೆ ಮಾಡೋಣ. ಹಲೋ, ಹಲೋ, ಹಲೋ,
1: ಹಲೋ,
0: ಹೇಳಿ.
1: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಸರ್.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ನೀವು ಹಾಡೋ ಚಿತ್ರಗೀತಿನಲ್ಲಿ ಪ್ರಕೃತಿ ಅನ್ನೋ ಪದ ಇರಬೇಕು, ಹಾಡಿ.
1: ಸರಿ ಸರ್, ಆಯ್ತು. ಬರುವನು ಕೊಟ್ರೆ ನಾ ನಿನ್ನೆ ತೋರುವೆ ತಿಳುವೆ, ಆ ನಿದ್ರೆಯ ಒಳಗು ನಿನ್ನ ನೆರಳನ್ನೇ ಸೇರುವೆ ತಿಳುವೆ. ಓ ತಿಂಗಳಿಗೆ ಕಂಗಳ ಬರೆದು, ತಂಗಾಳಿಗೆ ತುಟಿಗಳ ಬರೆದು, ಮುಂಜಾನೆಗೆ ನಗುವನು ಬರೆದು, ಮುತ್ತಂಜೆಗೆ ಲಜ್ಜೆಯ ಬರೆದು, ಚಕ್ಕುಟಿಯಲ್ಲಿ ಕಂಡೆ ನಿನ್ನೇ. ಓ ದೇವರು ವರವನು ಕೊಟ್ರೆ ನಾ ನಿನ್ನೆ ತೋರುವೆ ತೆಲುವೇ,
0: ಮನಸ್ಸು ನಿನ್ನ ಕಣ್ಣೊಡನೆ
1: ತನ್ನಮ್ಮೆಯೇ ಮರೆತೋಯ್ತು. ಒಂದು ಮಾತು ಕೇಳದಲೆ ಜೀವ ಸೇರೋಯ್ತು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೆ ಹಾಡು ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಕೇಳಿದ್ರೆ ಪ್ರಕೃತಿ ಅನ್ನೋ ಪದ ನೀವು ಹಾಡೋ ಹಾಡಲ್ಲಿ ಇರ್ಲಿ, ನೆನಪು ಮಾಡ್ಕೊಳ್ಳಿ. ಹಲೋ, ಹಲೋ
2: ಸರ್, ನಮಸ್ತೆ, ನಾನು ಮಂಜುನಾಥ್ ಲಕ್ಷ್ಮೀ ಸಜ್ಜನಪುರ.
0: ಮಂಜುನಾಥ್ ಅವರೇ, ನೀವು ಹಾಡೋ ಹಾಡಲ್ಲಿ ಪ್ರಕೃತಿ ಇರ್ಬೇಕು.
2: ಪ್ರಕೃತಿ ಇರ್ಬೇಕಾ? ನಾವಾಡುವ ನುಡಿ ಕನ್ನಡ ನುಡಿ, ನಾವಿರುವ ನಾಡೆ ಗಂಧದ ಗುಡಿ, ಗಂಧದ ಗುಡಿ ಅಂಧದ ಗುಡಿ.
0: ಧನ್ಯವಾದ ಸರ್. ಈ ಹಾಡಲ್ಲಿ ಪ್ರಕೃತಿ ಅಂತ ಪದ ಇದೆಯಾ?
2: ಬರುತ್ತೆ ಸರ್, ಹಸಿರು ಬಣ್ಣದಲ್ಲಿ.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
2: ಧನ್ಯವಾದ.
0: ಮುಂದಿನ ಕರೆಗೆ ಹೋಗೋಣವಾ?
2: ಧನ್ಯವಾದ.
0: ಸ್ನೇಹಿತರೆ, ಕರೆ ಮಾಡಿ. ಇವತ್ತು ವಿಶ್ವ ಪರಿಸರ ದಿನ. ಬೆಳಗಿಂದ ಆಕಾಶವಾಣಿಯಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ, ವಿಶ್ವ ಪರಿಸರ ದಿನಾಚರಣೆಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಸೊ ಈ ಕಾರ್ಯಕ್ರಮದಲ್ಲಿ ನೀವು ಪ್ರಕೃತಿ ಅನ್ನುವಂತಹ ಪದ ಯಾವ ಚಿತ್ರಗೀತನಲ್ಲಿದೆ ನೆನಪು ಮಾಡ್ಕೊಳ್ಳಿ, ಹಾಡಿ. ಅಥವಾ ಹಲೋ, ಹಲೋ, ಹಲೋ, ಯಾಕ್ರಿ ಕಷ್ಟ ಆಯ್ತಾ? ಪ್ರಕೃತಿ ಅನ್ನೋ ಪದ ಯಾವ ಹಾಡಲ್ಲಿದೆ ಹುಡುಕೋದಕ್ಕೆ ಕಷ್ಟ ಆಯ್ತಾ? ನೆನಪು ಮಾಡ್ಕೊಳ್ಳಿ. ಅಥವಾ ಒಂದು ಕೆಲಸ ಮಾಡಿ, ಈಗ ನಮ್ಮ ಮಂಜುನಾಥ್ ಅವ್ರು ಹೇಳಿದ್ರಲ್ಲ ಪ್ರಕೃತಿಗೆ ಸಂಬಂಧಪಟ್ಟ ಹಾಡು, ಅದನ್ನಾದ್ರೂ ಹಾಡಿ. ಹಲೋ, ಕರೆ ಮಾಡ್ತಾ ಇಲ್ಲ, ನೆನ್ಪಾಗ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೀನಿ. ಮಧ್ಯಾಹ್ನ ಒಳ್ಳೆ ಊಟ ಮಾಡಿರ್ತೀರಿ, ನಿದ್ರೆ ಮಂಪಲ್ಲೂ ಕೂಡ ಇರಬಹುದೇನೋ ಕೆಲವರು. ಮಂಪರಿಂದ ಸ್ವಲ್ಪ ಆಚೆ ಬಂದು ಹುಡುಕಿ. ಹಲೋ, ಯಾಕೆ ನೆನ್ಪು ಮಾಡ್ಕೋತಿಲ್ಲ? ಹಲೋ, ಹಲೋ,
3: ಹಲೋ, ಹಲೋ ಸರ್,
0: ಗುರುಪಡೆಯವರೇ ಹೇಳಿ ಸರ್.
3: ಪ್ರಕೃತಿಯ ಟಾಪಿಕ್ ಬದಲಾಯಿಸ್ಬಿಟ್ರಿ.
0: ಇಲ್ಲ,
3: ಪ್ರಕೃತಿಗೆ ಸಂಬಂಧಪಟ್ಟ ಹಾಡು ಅಂತ ಕೇಳ್ತಾ ಇದ್ದೀರಾ?
0: ಹಾ, ಪ್ರಕೃತಿ ಅನ್ನೋ ಪದ ಬಳಕೆ ಇರಲಿ ಅಥವಾ ಇಲ್ಲ ಅಂತಂದ್ರೆ ನಿಮ್ಗೆ ಪ್ರಕೃತಿ ಸಂಬಂಧ
3: ಪ್ರಕೃತಿ ಅವರ ಅಂಶಗಳು.
0: ಹಾ,
3: ಓಕೆ ಸರ್. ಅದು ಏನ್ ನಾನು ಹಾಡು ಕೇಳಿದ್ದೆ ಅದೇ ಹಾಡು ಹಾಡ್ತಾ ಇದ್ದೇನೆ. ಹಿಂದೆ ಈಗ ಮಧ್ಯಾಹ್ನ ಏನ್ ಕೇಳಿದ್ದೆ ಅದು ನಾಗಮಂಡಲದ ಹಾಡು ಸಂಗೀತ ಕಟ್ಟಿ ಹಾಡು ಹಾಡ್ದವ್ರದು. ಅದೇ ಹಾಡನ್ನ ಹಾಡ್ಬಿಡ್ತೇನೆ ನಾನು.
0: ಸಂಗೀತ ಕಟ್ಟಿ ಹಾಡಿದ್ದು ಹಾಡು ಈಗ ನೀವು ಕಟ್ಟಿ ಹಾಡ್ತಾ ಇದ್ದೀರಿ?
3: ಹಾ ಹೌದು,
0: ಹೇಳಿ.
3: ಹಾ, ಈ ಹಸಿರು ಸಿರಿಯಲ್ಲಿ ಮನಸ್ಸು ಮೆರೆಯಲ್ಲಿ ನವಿಲೆ ನಿನ್ನ ಹಾಂಗೆ ನಾ ಕುಣಿವೆ ನಿನ್ನಂತೆ ನಲಿವೆ ನವಿಲೆ ನವಿಲೆ ಈ ನೆಲದ ನೆಲೆಯಲ್ಲಿ ಕನಸು ಸುರಿಯಲ್ಲಿ ನವಿಲೆ ನೀನೇನೆ ನಾನಾಗುವೆ ಗೆಲುವಾಕಿಯೇ ಒಲಿಯೇ ನವಿಲೆ ನವಿಲೆ ನವಿಲೆ ನವಿಲೆ.
0: ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಒಳ್ಳೆ ಹಾಡು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಎರಡು ಆಪ್ಷನ್ ಇದೆ ನಿಮ್ಮ ಮುಂದೆ. ಹಲೋ
4: ಹಲೋ,
0: ಯಾರು?
4: ಭದ್ರಾವತಿಯಿಂದ ಪುಷ್ಪ.
0: ಹೇಳಿ ಮೇಡಮ್.
4: ಇದು ಪ್ರಕೃತಿ ಸಂಬಂಧಪಟ್ಟಿದ ಹಾಡು ಹೇಳ್ಬೋದಲ್ವಾ?
0: ಹೇಳಿ.
5: ಟಿಪ್ಪಣಿ ತಪ್ಪಿದ ಇಳೆಯಲಿ ರವಿ ಕಣ್ಣ ತೆರೆದು

0: ಹಾಡು ಹಂಗೆ ಕೂಗಿ ಕೆಂಪಾದ ಗಾನವು ನಾಳೆ ಬೇಸಿ ಬೇಸಿ ಮಧು ಮಧುರ ನಾಟ್ಯವು
1: ಹಲೋ
2: ಮೇಡಮ್, ಮರ್ತು ಬಿಟ್ರ ಹಾಡು? ಹೇಗೆ
0: ಮರ್ತು ಬಿಟ್ಟೆ? ಹಾಡು ಹಕ್ಕಿ ಕೂಗಿ ಕೆಂಪಾದ

0: ಕೂಗಿ ಪಲ್ಲಕ್ಕಿ ಕಣ್ಣಲ್ಲಿ ಭಾವ ಉಕ್ಕೊಕ್ಕಿ ಒಂದೇ ಮರದ ಜಾತಿ ಸೊಗನಾಗಿ ಅರಳಿ ತನ್ನತ ಕಾವ್ಯ ಇಬ್ಬನಿ ತಬ್ಬಿದ ಇಳಿಯಲಿ ರವಿ ತೇಜ ಕಣ್ಣ ತೆರೆದು ಬಾನ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ.
1: ಧನ್ಯವಾದಗಳು ಮೇಡಮ್, ಸಕ್ಸಕ್ಕೆ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಪ್ರಕೃತಿ ಅನ್ನೋ ಪದ ಬಳಕೆ ಆಗಿರಲಿ ನಿಮ್ಮ ಚಿತ್ರಗೀತೆನಲ್ಲಿ, ಅಥವಾ ಪ್ರಕೃತಿಗೆ ಸಂಬಂಧಪಟ್ಟ ಹಾಡನ್ನ ಹಾಡಿ. ಹಲೋ,
2: ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ, ಯಾರು? ಯಾವ ಹಾಡು ನೆನಪಾಯ್ತು ಮೇಡಮ್?
2: ಕಾಡಿನ ಬೆಂಕಿ ಚಿತ್ರ ಸರ್.
1: ಓಕೆ.
2: ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೇ, ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೇ, ಮಾನವ ಕುಲವ ಕಾಯುವ ಕಾಯಿ ಪಚ್ಚೆ ಕಾಡಿನ ನಡುವೆ ಪಚ್ಚ ಪ್ರೀತಿಯ ದಾರಿ ಹಾದುದ ಬಂದ ಬೆರಗು ಜಾರು ಜಲಪಾತ ವಿಧ ವಿಧ ಅವತಾರ ಹಸಿದು ಈವನ್ ತಾಯಿಗೆ ಚಂದ ಸೆರಗು ಋತುಮಾನ ಸಂಪುಟದಿ ಹೊಸ ಕವಿ ಬರೆದವಳೇ ಮಾನವ ಕುಲವ ಕಾಯುವ ತಾಯಿ.
1: ಧನ್ಯವಾದಗಳು, ಹಾಡಿದ್ರಿ, ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ್ದು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ತುಂಬಾ ಕಷ್ಟ ಆಯ್ತು ಅಂದ್ರೆ ಪ್ರಕೃತಿ ಸಂಬಂಧಪಟ್ಟಿದ್ದನ್ನ ಹಾಡಿ. ಹಲೋ
3: ಸರ್, ನಮಸ್ತೆ ಸರ್.
1: ನಮಸ್ಕಾರ. ಸತೀಶ್, ಹೇಗಿದ್ರಿ ಸರ್?
3: ಬಹಳ
1: ಅರ್ಜೆಂಟ್ ಅರ್ಜೆಂಟ್ ಮಾತಾಡ್ತೀರಿ, ಅದಕ್ಕೆ ನಾನು ನಿಮ್ ತರ ಮಾತ್ರ ಟ್ರೈ ಮಾಡ್ತಿದ್ದೀನಿ.
3: ಸರ್ ಹೆಂಗ್ ಗೊತ್ತಾ, ಇದು ಫೋನ್ ಮಾಡ್ತಿದ್ದೀವ ಸರ್, ಸಿಗಲ್ಲ, ಗಾಬರಿಂದ ಮಾಡ್ತಾ ಇದ್ದೀವಿ ಸರ್.
1: ಓಕೆ ಓಕೆ, ನಾನಂತೂ ಬಹಳ ಸರಿ ಹೇಳಿದೀನಿ, ಆತರ ಗಾಬರಿ ಮಾಡ್ಕೊಂಡ್ಬಿಡಿ, ನಿಧಾನ ಮಾಡ್ತಾರೆ ಅಂತ.
3: ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
1: ಓಕೆ, ಯಾವ್ದು ಹಾಡು ಹೇಳ್ತೀರಿ
3: ಸರ್? ಇದು ಜೀವನದಿ ಆಗ್ಬೋದಲ್ಲ ಸರ್.
1: ಯಾವ್ದು?
3: ಕನ್ನಡ ನಾಡಿನ ಜೀವನದಿ.
1: ಹಾ, ಖಂಡಿತ ಖಂಡಿತ ಹಾಡಿ.
3: ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ

0: ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತಲಿ ಎಲ್ಲೆಲ್ಲೂ ಆನಂದ. ಹಸುರಿನ ಬೆಳೆ ತಂದು ಕುಡಿಯುವ ಜಲ ತಂದು, ಗೆಲ್ಲುವೆ ನಗೆಯೆಂಬ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲ್ಲಿ ಕಾಡಲಿ ಕಲಕಲ ಹರಿಯುತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ, ಚಿರನೂತನ ಚೇತನ ದಾತೆಯು ನೀನೆ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ.
1: ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್.
1: ಕೊಡುಗೆ ಕರ್ಕೊಂಡು ಹೋಗ್ಬಿಟ್ರಿ ನಮ್ಮ ಕೇಳುಗರನ್ನೆಲ್ಲ.
0: ಹೌದಾ ಸರ್? ಏ ತುಂಬಾ ಥ್ಯಾಂಕ್ ಸರ್.
1: ಯಾಕೆ?
0: ಥ್ಯಾಂಕ್ ಯು ಸರ್. ಮತ್ತೆ ನನಗೆ ಖುಷಿ ಆಗ್ತದೆ ಈಗ ಈ ಮಾತು ಹೇಳಿದ್ರ ಸರ್ ಕಾಮೆಂಟ್ಸ್. ನಿಜವಾಗ್ಲೂ ಸರ್ ಬಹಳ ಖುಷಿ ಆಗತ್ತೆ ಸರ್.
1: ಓಕೆ, ಧನ್ಯವಾದ. ನಿಜವಾಗ್ಲೂ ಚೆನ್ನಾಗಿ ಹಾಡಿದ್ರಿ. ನೀವೊಬ್ಬರೇ ಅಂತಲ್ಲ, ನಮ್ಮೆಲ್ಲ ಕೇಳುಗರು ಕೂಡ ಚೆನ್ನಾಗಿ ಹಾಡ್ತಾರೆ.
0: ಹೌದು ಸರ್, ಹೌದು.
1: ನಾನು ಕೇಳ್ತಾ ಇದ್ದೀನಿ ಸರ್. ಆಯ್ತು, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಹಾ ಸರ್, ಥ್ಯಾಂಕ್ ಯು ಸರ್.
1: ಓಕೆ ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ,
2: ಹಲೋ,
1: ಹೇಳಿ
2: ಸರ್. ಇದು ಈ ದೇಶ ಚೆನ್ನ, ಈ ಭಾಷೆ ಚೆನ್ನ ಹಾಡ್ಬೋದಾ?
1: ಯಾರು ಮಾತಾಡ್ತಿರೋದು, ಎಲ್ಲಿಂದ ಮಾತಾಡ್ತಿರೋದು?
2: ಸಿದ್ಧಾರ್ಥ ಅಂದ್ರ ಕೇಂದ್ರ, ಶ್ರೀಧರ್.
1: ಶ್ರೀಧರ್ ಅವ್ರೆ, ನಾಡು ನುಡಿಗೆ ಸಂಬಂಧಪಟ್ಟದ್ದು, ಪ್ರಕೃತಿಗೆ ಸಂಬಂಧಪಟ್ಟದ್ದು.
2: ಅದು ಬರಲ್ವಾ?
1: ಬರುತ್ತೆ, ಹಾಡಿ.
2: ಈ ದೇಶ ಚೆನ್ನ, ಈ ಭಾಷೆ ಚೆನ್ನ,
1: ನೀವೇ ಕಟ್ಟಿ ಹಾಡಂಗಿಲ್ಲ, ನೀವೇ ಕಟ್ಟಿ ಹಾಡಂಗಿಲ್ಲ, ಹಾಡ ಹೆಂಗಿದೆ ಹಂಗ ಹಾಡಿ.
2: ಹೌದಾ?
1: ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ.

0: ఇదేశన్న ఈ మన్ను చిన్న ఇంత ಸರಿ ಬರ್ತಾ ಇಲ್ಲ.
1: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ, ನೆನಪು ಮಾಡಿದ್ದಕ್ಕೆ. ಓಕೆ, ಕೇಳಿದ್ರೆ ನೋಡಿ, ವಿಶ್ವ ಪರಿಸರ ದಿನಾಚರಣೆ ಇವತ್ತು. ಹಲೋ, ಹೇಳಿ ಯಾರು?
2: ನಮಸ್ತೆ.
1: ನಮಸ್ಕಾರ. ಯಾಕ್ರಿ ಸುಸ್ತಾಗದ್ ಕಾಣಿಸ್ತಾ ಇದೆ ವಾಯ್ಸು?
2: ಸರ್ ಕಾಲ್ ಮಧ್ಯಾಹ್ನದಿಂದ ಇವತ್ತಂತೂ ಲೈನ್ ಸಿಕ್ಕೇ ಇಲ್ಲ ಸರ್. ಇವತ್ತು
1: ಹೌದಾ?
2: ಮಧ್ಯಾಹ್ನನೂ ಟ್ರೈ ಮಾಡಿದೆ, ಸಿಕ್ಕಲಿಲ್ಲ. ಈಗಲೂ ಸುಮಾರು ಸ್ಟಾರ್ಟಿಂಗ್ ನಲ್ಲಿ ಟ್ರೈ ಮಾಡ್ತೇನೆ, ಕಾಲೇ ಸಿಕ್ಕಿಲ್ಲ ಸರ್.
1: ನಿಮ್ ಧ್ವನಿಯಲ್ಲಿ ಗೊತ್ತಾಗ್ಬಿಡುತ್ತೆ ಪಾಪ ಟ್ರೈ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ.
2: ಖುಷಿ ಆಯ್ತು ಸರ್ ಸಿಕ್ಕಲ್ಲ.
1: ಓಕೆ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಮೇಡಮ್?
2: ಸರ್ ಕೊಡಗಿನ ಕಾವೇರಿದು. ಬೆಳೆಯ ಮೋಡ ಅಲ್ಲಿ ಬೆಳಕ್ಕಿ ನೋಡ ಅಡಿ ತಂಗಾಲಿ ಹಾಡ ನೋಡು ಕಾವೇರಿ ನೋಡ ಮೂಡಣ ಮನೆಯಿಂದ ಬಾಣಂಕಿನವರೆಗೂ ಹಸುರಿನ ಸೀರೆಯಲ್ಲಿ ಬಂಗಾರದ ತಿರುಗು ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕೆ ನೋಡ ಹಾಡು ತಂಗಾಲಿ ಹಾಡ ಹೇಳು ಕಾವೇರಿ ನೋಡ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ, ಧನ್ಯವಾದ.
2: ಧನ್ಯವಾದ.
1: ಸ್ನೇಹಿತರೆ, ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ,
3: ಹಲೋ,
1: ಹೇಳಿ ಯಾರು?
3: ನಮಸ್ತೆ ಸರ್, ಮಂಜುಳಾ ಸುರೇಶ್ ಕಾಮಾತರ್ಕೊಂಡು.
1: ಓಕೆ ಮೇಡಮ್, ಯಾವ ಹಾಡು, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಹಸಿರು ಬಗ್ಗೆ ಹೇಳ್ಬೋದಲ್ಲ ಸರ್, ಪ್ರಕೃತಿ. ಇದನ್ನ ಹೇಳ್ಬೋದ, ಗಂಧದ ಗುಡಿದು. ನಾವಾಡುವ ನುಡಿಯೇ ಕನ್ನಡ ನುಡಿ ಸಿರಿ ಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಚಂದದ ಗುಡಿ ಅಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣ ಗಂಧದ ಗುಡಿ ಅಂದದ ಗುಡಿ ಶ್ರೀ ಕಂದದ ಗುಡಿ ಆಹಾ ಹಸುರಿನ ಬನ ತಿರಿಯೇ ಬದಿದು ಸೌಂದರ್ಯ ಸರಸ್ವತಿದರೆಯಿದು ಆಡುತ್ತಿದೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಹೊರಲು ಇದು ಅನ್ಯ ಮೃಗಗಳ ಲೋಕವು ಈ ಭೂಮಿಗೆ ಇಳಿದ ನಾಲ್ಕವು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಸಕ್ಸಾಗಿ ಹೇಳಿದ್ರಿ, ಧನ್ಯವಾದ. ಕೇಳಿದ್ರೆ ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ, ನಮಸ್ಕಾರ. ಶೇಷಾಚಲ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಸಾಕ್ಷಾತ್ಕಾರ.
1: ಅದ್ರಲ್ಲಿ ಪ್ರಕೃತಿ ಅಂತ ಇದೆಯಾ?
4: ಬರುತ್ತೆ ಬರುತ್ತೆ ಸರ್, ಕರೆಕ್ಟ್.
1: ವೆರಿ ಗುಡ್, ಹಾಡಿ ಸರ್.
4: ಜನ್ಮ ಜನ್ಮದ ಅನುಬಂಧ ಹೃದಯ ಹೃದಯಗಳ ಪ್ರೇಮಾನುಬಂಧ ಜನ್ಮ ಜನ್ಮದ ಅನುಬಂಧ ಅನಂತ ಪ್ರಕೃತಿಯ ಲಾವಣ್ಯದಂತೆ ಲಾವಣ್ಯವತಿಯರ ವೈಯಾರದಂತೆ ಶೃಂಗಾರ ಕಾವ್ಯದ ರಸಲಹರಿಯಂತೆ

0: ತುಂಗ ಭದ್ರ ಸಂಗಮದಂತೆ ಜನ್ಮ ಜನ್ಮದ ಅನುಬಂಧ.
1: ಥ್ಯಾಂಕ್ ಯು ಸರ್, ಸಕ್ಸಸ್ ಆಗಿ ಹಾಡಿದ್ರಿ, ಒಳ್ಳೆ ಹಾಡು. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ,
2: ಹಲೋ, ನಮಸ್ಕಾರ.
1: ನಮಸ್ಕಾರಗಳು, ಯಾರು?
2: ನಾನು ಸತೀಶ್ ಕುಮಾರ್, ಸಾಲಿಗ್ರಾಮ ಉಡುಪಿ.
1: ಸಾಲಿಗ್ರಾಮ ಉಡುಪಿ ಸತೀಶ್ ಕುಮಾರ್,
2: ಅದಕ್ಕೆ ಸಂಬಂಧಪಟ್ಟದಲ್ವ?
1: ಹೌದು.
2: ಆಯ್ತು, ಒಂದು ಸಣ್ಣ ಪ್ರಯತ್ನ ಮಾಡುವ.
1: ಮಾಡಿ ಮಾಡಿ, ಮಾಡ್ತೀರಿ ಮಾರ್, ನಿಮ್ಗೆ ಗೊತ್ತಾಗ್ತದೆ ನಂಗೆ ನೀವು ಹಾಡ್ತೀರ. ನಗದು ಎಂತಕ್ಕೆ
2: ಜನಿಸಿದೆ ನಿನ್ನ ಅಲ್ಲಿ

0: ಬಾತಲ್ಯದಲ್ಲಿ ನಾನೆಲ್ಲಿದ್ದರೂ ಎಸುವ ನಿನ್ನ ಸುಂದರ ನಾಡಿನ ವನಸಿರಿಯನ್ನ ನಾನೋಡಿನಲಿಯುವ ಕಾರವಾರ ಓ ಕಾರವಾರ ಕಡಲಿನ ತೀರ ನಾನೋಡಿನಲಿಯುವ ಕಾರವಾರ ಓ ಕಾರವಾರ ಕಡಲಿನ ತೀರ ನಾನೋಡಿನಲಿಯುವ ಕಾರವಾರ.
1: ವಾವ್, ಚಂದ ಹಾಡಿದ್ರಿ. ಥ್ಯಾಂಕ್ ಯು.
2: ಇದು ನಮ್ಮ ರವೀಂದ್ರನಾಥ್ ಟಾಗೋರ್ ಅವರು ಕಾರವಾರ ಕಡಲ ತೀರಕ್ಕೆ ಬಂದು ದಕ್ಷಿಣದ ಕಾಶ್ಮೀರ ಎಂದು ಹೆಸರಿಸಿದ ಒಂದು ಬೀಚ್.
1: ಹೌದು, ಒಳ್ಳೆ ನೆನಪು ಮಾಡ್ಕೊಟ್ರಿ.
2: ನಾವು ಹೋಗಿದ್ದೇವೆ, ಹೋಗಿ ಕಣ್ ತುಂಬಿಕೊಂಡು ಬಂದಿದ್ದೇವೆ.
1: ಓಕೆ ಓಕೆ, ಒಳ್ಳೆ ಮಾಹಿತಿ ಕೊಟ್ರಿ.
2: ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ.
1: ಥ್ಯಾಂಕ್ ಯು, ಧನ್ಯವಾದ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
3: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ ಸರ್, ಯಾರು ಮಾತಾಡೋದು?
3: ಪರಶುರಾಮ ಸಿದ್ದಾಪುರ ಸರ್.
1: ಪರಶುರಾಮ್ ಸರ್, ಯಾವ ಹಾಡು ಹೇಳ್ತೀರಿ
3: ಸರ್? ಗಂಧದ ಗುಡಿದು ಎಲ್ಲ ಕಾಲಕ್ಕೂ ಪ್ರಸ್ತುತ ಮತ್ತು ಹಸಿರಾದ ಹಾಡು.
1: ಆ ಹಾಡು ಹೇಳ್ಬಿಟ್ಟಿದಾರಲ್ಲ ಸರ್.
3: ಹೇಳಿದಾರ ಸರ್. ಇನ್ನೊಂದು ಹೇಳ್ತೀನಿ. ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಳು, ಗಂಧದ ನೀಡಿದು ಚಿನ್ನದ ನಾಡಿದು ಸನ್ನದ ಮಣ್ಣಿದು. ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀರು, ಹಸಿರಿನ ಪೈರು ಎಲ್ಲೆಡೆ ಆವಾದ ಸಿರಿಯೇ, ನದಿಗಳ ತಂಪು.
1: ಸರ್, ಸೊಗಸಾಗಿ ಹಾಡಿದ್ರಿ. ಎಲ್ಲಿಂದ ಮಾತಾಡ್ತಿದ್ದೀರಿ? ಎಲ್ಲಿಂದ ಮಾತಾಡ್ತಿದ್ದೀರಿ? ಹೊಸ ಸಿದ್ದಾಪುರ. ಎಷ್ಟು ವರ್ಷ ನಿಮಗೀಗ?
3: ಅರವತ್ತು
1: ವರ್ಷ. ಅದಕ್ಕೆ ಕೇಳಿದೆ ಸರ್ ನಾನು.
3: ಯಾಕೆ ಸರ್ ಈ ಪ್ರಶ್ನೆ?
1: ಈ ಪ್ರಶ್ನೆ ಅದಕ್ಕೆ ಯಾಕೆ ಕೇಳಿದೆ ಈ ಪ್ರಶ್ನೆ ಅಂದ್ರೆ, ನೀವು ನಿಮ್ಮ ಸುತ್ತಮುತ್ತಲ ಪ್ರದೇಶ ಚಿಕ್ಕವರಿದ್ದಾಗ ಹೇಗಿತ್ತು, ಈಗ ಹೇಗಿದೆ ಅಂತ ಕೇಳಕ್ಕೋಸ್ಕರ ನಿಮ್ಮ ವಯಸ್ಸನ್ನು ಕೇಳಿದೆ ನಾನು.
3: ಸುತ್ತಮುತ್ತ ಬಹಳ ನಿಮ್ಮ ಸಮಯಕ್ಕೆ ಅಭಾವದಿಂದ ನಾನೇನು ಮಾತಾಡಲ್ಲ ಸರ್. ಬಹಳ ಹಿಂದೆನೆ ನಿಮ್ಮ ಆಕಾಶವಾಣಿಗೆ ಪತ್ರನೇ ಬರೀತಿದ್ದೆ.
1: ಹೌದು,
3: ಈಗಷ್ಟೇ ನನಗೆ ಅದೆಲ್ಲ ಸ್ವಲ್ಪ ಇದಾಗಿದೆ. ಈಗ ಇದೊಂದು ಕಾರ್ಯಕ್ರಮದ ಬಗ್ಗೆ ಒಂಚೂರು ಅವಾಗ ಫೋನ್ ಮಾಡಿ ಸಿಗ್ತಿ, ಲೈನ್ ಸಿಗುತ್ತಲ್ಲ ಅನ್ನೋ ಕಾರಣಕ್ಕೆ ಅಭಿಮಾನದಿಂದ ಅಗ್ಗೆ ಹೋಗಿ ನೆನಪು ಮಾಡ್ಕೊಂಡು ಫೋನ್ ಮಾಡ್ತಿದ್ದೆ.
1: ಧನ್ಯವಾದಗಳು, ನೆನಪು ಮಾಡ್ಕೊಳ್ಳಿ.
3: ಬೆಳಿಗ್ಗೆ 55ಕ್ಕೆ ಪ್ರಾರಂಭವಾದ ಒಂದೇ ಮಾತ್ರದಿಂದ, ಇಂಗ್ಲಿಷ್ ವಾರ್ತೆಯಿಂದ, ಮತ್ತೆ ನಿಮ್ಮ ಕಾರ್ಯಕ್ರಮದ ವಿವರಣೆಯಿಂದ, ಚಿಂತನ, ಮತ್ತೆ ಎಲ್ಲ ಕಾರ್ಯಕ್ರಮ ಪ್ರತಿಯೊಂದು ನನ್ನ ಸಮಯ ಸಿಕ್ಕಾಗ್ಲೆಲ್ಲ ಕೇಳ್ತಾ
1: ಇರ್ತಾರೆ. ಈಗ ನಾನ್ ಕೇಳಿದ ಪ್ರಶ್ನೆ, ನೀವು ಚಿಕ್ಕವರಿದ್ದಾಗ ನಿಮ್ಮ ಸುತ್ತಮುತ್ತಲ ಪರಿಸರ ಹೇಗಿತ್ತು?
3: ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರಂಗೆ ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಬಹಳ ಒಪ್ಕೊಳಂಗಿತ್ತು ಸರ್. ಬಹಳ ಪ್ರೀತಿ ಇತ್ತು ಸರ್. ಒಲುಮೆ ಇತ್ತು ಸರ್. ಸೌಂದರ್ಯ ಇತ್ತು ಸರ್. ಪರಿಸರ ತುಂಬಾ ಚೆನ್ನಾಗಿತ್ತು ಸರ್. ಹೌದು, ಅದ್ರ ಬಗ್ಗೆ ಏನ್ ಹೇಳ. ಅದರಲ್ಲೂ ವಿಶೇಷ ಭದ್ರಾವತಿ ಹೊಸ ಸಿದ್ದಾಪುರ, ಅದು ಭದ್ರಾವತಿ ಹೊಸ ಸಿದ್ದಾಪುರ, ಎಲ್ಲಾ ವಿಷಯದಲ್ಲೂ ಇದಿತ್ತು ಸರ್. ಈಗ ಆ ವಿಚಾರದಲ್ಲಿ ಸ್ವಲ್ಪ ಹೇಳಕ್ ಕಷ್ಟ ಆಗ್ತದೆ ಸರ್. ಆ ಪರಿಸರ, ಆ ವಾತಾವರಣ, ಆ ವಿಚಾರ, ಆ ಸಂಸ್ಕಾರ, ಆ ಸಂಸ್ಕೃತಿ, ತುಂಬಾ ಕಷ್ಟ ಆಗುತ್ತೆ.
1: ಆಯ್ತು ಸರ್, ಧನ್ಯವಾದ.
3: ಆದ್ರೂ ಕೂಡ ಜೀವನ ಅಲ್ಲ ಸರ್.
1: ಹೌದು,

0: ದಾಟಿಸ್ಕೊಂಡು ಹೋಗ್ಬೇಕು.
1: ಧನ್ಯವಾದ, ಧನ್ಯವಾದ ಕರೆ ಮಾಡಿದಕ್ಕೆ.
0: ಧನ್ಯವಾದ ಸರ್,
1: ಧನ್ಯವಾದ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕರೆ ಮಾಡಿ? ಹಲೋ.
2: ಹಲೋ, ನಮಸ್ಕಾರ.
1: ನಮಸ್ಕಾರ, ಯಾರು?
2: ಶಿವಮೊಗ್ಗದಿಂದ ಶಾಂತಾ ಧಾವಸ್ಕರ್ ಅಂತ.
1: ಧಾವಸ್ಕರ್ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಹೇಳ ಸರ್.
1: ಹಾ,
2: ತುಂಬ

0: ತರದೋಕೆಯಲ್ಲಿ ಹಳ್ಳಿಯೋರ ಬಳ್ಳಿಯಲ್ಲಿ ಹಳ್ಳಿಯೋರ ಬಳ್ಳಿಯಲ್ಲಿ ಹುಟ್ಟಿ ಬೆಳೆದ ಹೋವೆ ದೈಯ ಅಚ್ಚ ಮಲ್ಲಿಗೆ ಹೂ ಅಚ್ಚ ಮಲ್ಲಿಗೆ ಹೂ ಮೆಚ್ಚಿಕೋ ಮಲ್ಲಯ್ಯ ಮೆಚ್ಚಿಗೆಯೋ ಎಲ್ಲವೋ ನೀ ಮನಸಾರ ಕೇಳಯ್ಯ ಅಷ್ಟೇ ಸರ್ ಧನ್ಯವಾದಗಳು
1: ಓಕೆ ಧನ್ಯವಾದ ಸಕ್ಸಾಗಿ ಹಾಡಿದ್ರಿ
0: ಧನ್ಯವಾದ
1: ಸ್ನೇಹಿತರೆ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಪ್ರಕೃತಿಗೆ ಸಂಬಂಧಪಟ್ಟಂತಹ ಹಾಡುಗಳು ಅಥವಾ ನೀವು ಹಾಡ ಹಾಡಲಿ ಪ್ರಕೃತಿ ಅನ್ನೋ ಪದ ಬಳಕೆ ಆಗಿರಲಿ. ಹಲೋ, ಯಾರು? ಓ, ಜಯಕ್ಕ. ಏನ್ ಮಾಡ್ತಿದ್ದೀರಿ? ಊಟ ಮಾಡಿದ್ರಾ? ಓಕೆ, ಹೆಂಗಿದೆ ನಿಮ್ ಕಡೆ ಸುತ್ತಮುತ್ತ ಪ್ರಕೃತಿ?
2: ನಮ್ ಕಡೆ ಪರವಾಗಿಲ್ಲ, ತುಂತುರು ಮಳೆ ಬರ್ತಾ ಇದೆ.
1: ಓಕೆ ಓಕೆ, ತುಂತುರು ಮಳೆ ಬರ್ತಾ ಇದೆ. ಮತ್ತೆ ಕಾಡಲ್ಲಿ ನಿಮ್ ಮನೆ ಇದೆ?
2: ಕಾಡಲ್ಲಿ ಮನೆ ಇದೆ.
1: ಹಂಗೇನೆ ನಿಮ್ ಮನೆ ಹತ್ರ ಹುಲಿನು ಅಲ್ಲ ಚಿರತೆನೂ ಇದೆ. ಮತ್ತೆ ಯಾವಾಗ ಕಾಣಿಸ್ತು ಚಿತ್ರದ ಚಿರತೆ?
2: ಯಾವಾಗ್ಲೂ ಬಂದಿಲ್ಲ.
1: ಓಕೆ, ಬರದೆ ಬೇಡ. ಓಕೆ, ಯಾವ ಹಾಡು ಹಾಡ್ತೀರಮ್ಮ?
2: ಹಾಡು ಯಾವ್ದಾದ್ರು ಹಾಡ್ಬೋದಾ?
1: ಪ್ರಕೃತಿ ಸಂಬಂಧಪಟ್ಟಿದ್ದು.
2: ಹೌದಾ? ಅಂದ್ರೆ ಸ್ವಲ್ಪ ಹೆಂಗೆ
1: ಯಾವ್ದು ಹೇಳಕ್ ಹೊರಟಿದ್ರಿ?
2: ಸ್ವಲ್ಪ ಸ್ವಲ್ಪ ಬೇರೆ ಆದ್ರೆ ಹೇಳ್ಬೋದು.
1: ಹಾ, ಯಾವ್ದು ಹೇಳಕ್ ಹೊರಟಿದ್ರಿ ಅದನ್ನ ಹೇಳಿ.
2: ಅದ ಇದು ಜನ್ಮ ನೀಡುತ್ತಾಳೆ ನಮ್ಮ ತಾಯಿ.
1: ಹೌದಾ, ಹಾಡಿ.
2: ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ತೊಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ತೊಳೆಯುತ್ತಾಳೆ ಕಾವೇರಿ ತಾಯಿ, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ತೊಳೆಯುತ್ತಾಳೆ ಕಾವೇರಿ ತಾಯಿ. ಓದಿದರು ಜೀಕಿದರು ಸಾಕು.
1: ಸಾಕುಂತೀರಾ? ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ. ಧನ್ಯವಾದ.
2: ಧನ್ಯವಾದ
1: ಸ್ನೇಹಿತರೆ. ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕರೆ ಮಾಡಿ? ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ. ಹಲೋ,
3: ನಮಸ್ಕಾರ ಸರ್.
1: ನಮಸ್ಕಾರ ಸರ್, ಯಾರು ಮಾತಾಡೋದು?
3: ಗೌರಿ ಬಿದ್ದಿ, ಸುರೇಶ್ ಭಟ್.
1: ಸುರೇಶ್ ಭಟ್ ಸರ್, ಹೇಳಿ ಯಾವ ಹಾಡು ಹೇಳ್ತೀರಿ?
3: ಜಯಸಿಂಹ.
1: ಹಾ, ಗುಡ್, ಹಾಡಿ.
3: ತಣ್ಣನೆ ಗಾಳಿ ಕಾಡೆಲ್ಲ ಹಲಿದು ಮರಗಿಳಗಳ ನಡುವೆ ಕವಿನುಡಿಯಲ್ಲಿ ಹಾಡಿದೆ, ಕವಿನುಡಿಯಲ್ಲಿ ಹಾಡಿ ಜಯಸಿಂಹ.

0: ಬಯಲಿಲ್ಲ ನಿಮಗೆ ವನ ಮೃಗಗಳು ಕ್ಷೇಮ ಗಿಡ ಮರಗಳು ಕ್ಷೇಮ ಗಿಡ ಮರಗಳು ಕ್ಷೇಮ ಜಯ ಸಿಂಹ ಬಂದ ಜಯ ಸಿಂಹ
1: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕರೆ ಮಾಡಿ ಹಾಡಿ ಹಲೋ ಹಲೋ
2: ಹಲೋ ಸರ್ ನಮಸ್ಕಾರ ಸಾಕ್ಷಿಕಾರ್ಯಕ್ರಮದ ಲೋಕೇಶ್ ಅಂತ ಹೇಳ್ಬಿಟ್ಟ
1: ಲೋಕೇಶ್ ಸರ್ ಹೇಳಿ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
2: ಸರ್ ಒಂದು ಮಾತೆ ಮಹಾದೇವ ರಚನೆ ಮಾಡಿರೋ ಒಂದು ದೇವ್ ಭಕ್ತಿ ಗೀತೆ ಹಾಡು ಬರುತ್ತೆ ಪ್ರಕೃತಿನ ಶಬ್ದ ಬರುತ್ತೆ
1: ಚಿತ್ರಗೀತೆ ಕಾರ್ಯಕ್ರಮ ಇದು ಚಿತ್ರಗೀತೆ ಹಾಡಬೇಕು
2: ಇಲ್ಲ
1: ಎಲ್ಲಿಂದ ಮಾತಾಡ್ತಿದ್ದೀರಿ
2: ಶಿಕಾರಿಪುರ ತಾಲೂಕು ಕಾಗಿನಹಳ್ಳಿ ಇಂದ ಸರ್
1: ಕಾಗಿನಹಳ್ಳಿ ಯಾವ್ದು ಹೇಳ್ಬೇಕು ಅನ್ಕೊಂಡಿದ್ರಿ
2: ಮಾತೆ ಮಹಾದೇವಮ್ಮ ರಚನೆ ಮಾಡ್ಕೊಂಡಿರೋ ದೇವ್ರ ಬಗ್ಗೆ ಒಂದು ಹಾಡು
1: ಓಕೆ ಸರ್ ಇನ್ನೊಂದ್ಸರಿ ನಾವು ಭಕ್ತಿಗೀತೆ ಕಾರ್ಯಕ್ರಮ ಮಾಡ್ತೀವಿ ಆ ಟೈಮಲ್ಲಿ ಹಾಡಂತ್ರಿ
2: ಓಕೆ
1: ಧನ್ಯವಾದ ಕರೆ ಮಾಡೋದಕ್ಕೆ ವಿಶ್ವ ಪ್ರಕೃತಿ ದಿನದ ಸಂದರ್ಭ ಪರಿಸರ ದಿನದ ಸಂದರ್ಭ ಹಲೋ
3: ಹಲೋ
1: ಹೇಳಿ ಯಾರು
3: ಗೀತಾ ಮಲಗುಪ್ಪ
1: ಅವ್ರು ಯಾಕೋ ಹೆದರ್ಕೊಂಡ ಮಾತಾಡ್ತಾ ಇರೋ ಹಂಗಿದ್ದಿಲ್ಲ ಹೌದಾ ಓಕೆ ಓಕೆ ಆಮೇಲೆ ಸ್ವಲ್ಪ ಗ್ಲೂಕೋಸ್
3: ತಗೊಳ್ಳಿ
1: ಯಾವ ಹಾಡು ಹೇಳ್ತೀರಿ
3: ಮಲ್ಲಿಗೆ ಹೂವೆ ಚಿತ್ರದಲ್ಲ ನನ್ನ ಮನೆಯ ಕಂದಲದಲ್ಲಿ ತತ್ತೂರಿ ಮರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ ನನ್ನ ಮನೆಯ ಮುಂದೆ ಪ್ರಸಾದ್ರಿ ಗಿರಿಯ ಹಿಂದೆ ದಿನವು ನೂರು ಸಟಿಯು ಹುಟ್ಟಿ ಬಂದದಕ್ಕೂ ನನ್ನ ರತಿಯ ಮಗುವ ಹಳೆ ಮಾತದಂತೆ ನಗುವ ಅವನೆಂಬ ಸಾರಲಿಲ್ಲದೋ ಪ್ರಿಯೇ ನನ್ನ ಕಣ್ಣ ಮುಂದೆ ಮರಗಿಡದ ಮುಂದೆ ಮುಂದೆ ಸೂಟಿ ಪಕ್ಷಿ ಕೇಳಿ ಬಂದರು ನನ್ನ ಚೆಲುಮೆ ಕಾಡು ಅನುರಾಗದಿಂದ ನೋಡು ನೀರಾಗನು ಕಾಣಬೆಂದು ಪ್ರಿಯೇ ಸಸ್ಯಗಳು ನನ್ನ ಮನೆಯ ಕರುಣದ ಮೇಲೆ ಆಗು ಬೆಳಗುಗಳು ನನ್ನ ಮಡದಿನ ಕರುಣೆ
1: ಧನ್ಯವಾದಗಳು ಧನ್ಯವಾದಗಳು ಗೀತಾ ಅವರೇ ಸೊಗಸಾಗಿ ಹಾಡಿದ್ರಿ ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೋತೀರಿ ಹಾಡ್ತೀರಾ ಹಲೋ ಹಾಡ್ತೀರಾ ಅಥವಾ ಚಿತ್ರಗೀತೆ ಶುರು ಮಾಡ್ಲಾ ಪ್ರಕೃತಿಗೆ ಸಂಬಂಧಪಟ್ಟಂತ ಚಿತ್ರಗೀತೆನಾದ್ರೂ ಹಾಡಿ ಅಥವಾ ನೀವು ಹಾಡೋ ಚಿತ್ರಗೀತೆನಲ್ಲಿ ಪ್ರಕೃತಿ ಅನ್ನೋ ಪದ ಬಳಕೆ ಆಗಿರ್ಲಿ ಹಲೋ ನಮಸ್ಕಾರ ಯಾರು ಎಲ್ಲೇಗೌಡ ಅವ್ರಿ ಯಾಕ್ರಿ ಅಪರೂಪ ಆಗ್ಬಿಟ್ರಿ ಯಾಕೆ ಅಪರೂಪ ಆಗ್ಬಿಟ್ರಿ ಅಯ್ಯಯ್ಯೋ ನಾನ್ ಕೇಳಬಾರ್ದಾಗಿತ್ತು ಪ್ರಶ್ನೆ ಕೇಳ್ಬಿಟ್ಟೆ ಓಕೆ ಯಾವ್ದು ನೆನಪಾಯ್ತು ಹಾಡು ಹೌದೌದೌದು
4: ಹೇಳ್ತೀನಿ ನಾಡಿಗೆಂದು ಬೇಡಿ ದುಡಿಯೋಣ ಎಂದು ನಾವು ಬಂದೆಂದು ಕೂಗಿ ಹೇಳುವ ದೇಹ ನಮ್ಮ ಬಲವೆಂದು ಎಲ್ಲ ಕೂಡಿ ಬಾಳು ನಾಡಿಗೆಂದು ಬೇಡಿ ದುಡಿಯೋಣ ತುಳಿಮೆಗೆ ನಾಡಿದಲು ಸಾಧನ ಎಂದು ನಾವು ಬಂದೆಂದು ಕೂಗಿ ಹೇಳುವ ದೇಹ ನಮ್ಮ ಬಲವೆಂದು ಎಲ್ಲ
1: ಓಕೆ ಫೈನ್ ಚೆನ್ನಾಗಿ ಹಾಡಿದ್ರಿ ಒಳ್ಳೆ ಹಾಡು
4: ಗಿರಿತಾನೆ
1: ಹೌದೌದು ಚೆನ್ನಾಗಿ ಹಾಡಿದ್ರಿ ಧನ್ಯವಾದ ಕರೆ ಮಾಡೋದಕ್ಕೆ ಸ್ನೇಹಿತರೆ ಮತ್ತೆ ಯಾವ ಹಾಡು

0: ನೆನಪು ಮಾಡ್ಕೊಂಡ್ರಿ. ಹಲೋ,
1: ಹಲೋ ಸರ್, ನಾನು ನಟರಾಜ್ ನ್ಯಾಮತಿ.
0: ನ್ಯಾಮತಿಯಿಂದ ನಟರಾಜ್. ನಟರಾಜ್ ಅವ್ರಿಗೆ ಯಾವ ಹಾಡು ನೆನಪಾಯ್ತು?
1: ಸಾಕ್ಷಾತ್ಕಾರ ಚಿತ್ರದಿಂದ.
0: ಯಾವ ಹಾಡು?
1: ಜನ್ಮ ಜನ್ಮದ.
0: ಅದು ಹಾಡಿ ಆಯ್ತು
1: ಸರ್. ಈಗ ಇದನ್ನ ಹೇಳ್ತೀವಿ ಸರ್, ರಾಮಾಚಾರಿ ಚಿತ್ರದಿಂದ ಆಕಾಶದಾಗೆ. ಆಕಾಶದಾಗೆ ಯಾರು ಮಾಯೆಗಾರನ್ ಚಿತ್ತಾರ ಮಾಡಿ ಹೋಗೋನೆ, ಭೂಮಿ ಮೇಲೆ ಯಾರು ತೋಟಗಾರನ್ ಮಲೆನಾಡ ಮಾಡಿ ಹೋಗೋನೆ, ಬೆಳ್ಳಿ ಅಕ್ಕಿಯಾಗಿ ಹಾರಿ ಹೋಗಿ ನಾವು ಹಾಡಬಾರವಾ. ಆಕಾಶದಾಗೆ ಯಾರು ಮಾಯೆಗಾರನು ಚಿತ್ತಾರ ಮಾಡಿ ಹೋಗೋನೆ, ಇಲ್ಲಿ ಸಿಕ್ಕುವ ಸಾರಿ ಸಾರಿ ಡಿಸ್ಟರ್ಬೆನ್ಸ್ ಆಗ್ತಾ
0: ಇದೆ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು.
0: ಓಕೆ, ಕೇಳಿದ್ರೆ ಮತ್ತೆ ಹಾವು ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ, ಯಾರು?
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು?
2: ಬಿಂದು ವಿಜಯಕುಮಾರ್.
0: ಓಕೆ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
2: ಅಂದ್ರೆ? ಈಗ ಹೇಳಿ ಹೇಳಿ ಎಲ್ಲ ಹಾಡು ಹೇಳಿದೀವಿ.
0: ಓಕೆ,
2: ಅಷ್ಟು ಬರಲ್ಲ, ಹೇಳ್ತೀನಿ ಸರ್.
0: ಹಾ,
2: ಒಮ್ಮೆ ನಿನ್ನನ್ನು ಕಣ್ತುಂಬಾ ಕಾಣುವ ಆಸೆಯು ಎಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬಾ.

ಊರಿನಲ್ಲಿ ನಿನ್ನ ನೋಡುವ ನಗದಿರಲು ಭೂಮಿಗೆಲ್ಲ ಬೆಳೆದಿಲ್ಲ ಮುಂಜಾನೆ

0: ಓಕೆ, ಧನ್ಯವಾದಗಳು ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡೋದು?
1: ರಾಜು ಶಂಕರ್ ಅಂತ.
0: ರಾಜು ಸರ್, ಯಾವ ಹಾಡು ಹೇಳ್ತೀರಿ ಈಗ?
1: ಸರ್,
0: ಯಾವ ಹಾಡು ಹೇಳ್ತೀರಿ
1: ಈಗ? ಗೀತೆ ಬೇಕಲ್ವಾ? ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಆಡಿತ್ತು. ಚಿಕ್ಕವ ಚಿಕ್ಕವ ಉಪಾಸನೆ ಚಿತ್ರ ಗೀತೆ ಸರ್.
0: ಹೌದು.
1: ಓಕೆ ಸರ್,
0: ಧನ್ಯವಾದ ಕರೆ ಮಾಡಿದಕ್ಕೆ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್. ಊಟ ಆಯ್ತಾ ಸರ್?
0: ಆಯ್ತು ಆಯ್ತು, ಥ್ಯಾಂಕ್ ಯು.
1: ಓಕೆ,
0: ಸಮಯ 3:37:45. ಹಲೋ
2: ಹಲೋ,
0: ಯಾರು?
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ಚೆನ್ನಾಗಿದ್ದೀನಿ, ತಾವ್ಯಾರು ಮಾತಾಡೋದು?
2: ಸರ್, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ಓಕೆ ಓಕೆ, ಚಿಕ್ಕಪ್ಪ ಅವರಿಗೆ ಯಾವ ಹಾಡು ನೆನಪಾಯ್ತು?
2: ಸರ್, ನನ್ ಸಿನಿಮಾದ ಹಾಡು ಹುಡುಕಿ ಹುಡುಕಿ ಸಾಕಾಯ್ತು, ಅದಕ್ಕೆ ಪ್ರಕೃತಿಗೆ ಸಂಬಂಧಪಟ್ಟಿರೋ ಹಾಡು ಹೇಳ್ತೇನೆ ಸರ್.
0: ಯಾವುದು?
2: ಬನಸಿರಿ ಪ್ರಕೃತಿಯ ವರದಾನ.
0: ಇಲ್ಲ, ಹಂಗೆಲ್ಲ ಹೇಳಂಗಿಲ್ಲ, ಚಿತ್ರಗೀತೆನೆ ಹೇಳ್ಬೇಕು.
2: ಅಯ್ಯೋ, ಕಷ್ಟ ಆಯ್ತಲ್ಲ ಸರ್. ಆಯ್ತು, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡೋಣ ಸರ್.
0: ಹಂಗಂತೀರಾ?
2: ಹೌದು ಸರ್, ಮತ್ತೆ ಇನ್ನೇನ್ ಮಾಡೋದು ಸರ್, ನಿರ್ವಾ ಇಲ್ಲ.
0: ಚಿತ್ರಗೀತೆ ಹೇಳಿ.
2: ಚಿತ್ರಗೀತೆಗಳು

0: ತನಕ ಹುಡುಕಿ ಹುಡುಕಿ ತಲೆ ಕೆಟ್ಟೋಯ್ತು ಸರ್.
1: ಓಕೆ ಓಕೆ, ಇನ್ನೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ಆರಾಮಾಗಿರಿ. ಧನ್ಯವಾದ ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು ಸರ್.
1: ಹಲೋ, ಹೇಳಿ. ನಮಸ್ಕಾರ, ಯಾರು?
2: ಗುಂಬೆಯ ಪ್ರೇಮ ಸಂಜೆಯ, ಆ ಗುಂಬೆಯ ಪ್ರೇಮ ಸಂಜೆಯ, ಮರೆಯಲಾರೆ ನಾನು ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ. ಧನ್ಯವಾದಗಳು ಸರ್.
1: ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಮತ್ ಯಾವ ಹಾಡ್ ನೆನಪು ಮಾಡ್ಕೊಂಡ್ರಿ, ಕೇಳಿದ್ರೆ ಕರೆ ಮಾಡಿ ಹಾಡಿ. ಹಲೋ,
3: ಹಲೋ,
1: ಹೇಳಿ.
3: ನಮಸ್ತೆ.
1: ನಮಸ್ಕಾರ, ಯಾರು?
3: ರಾಘವ.
1: ಓಕೆ ಮೇಡಮ್, ಯಾವ ಹಾಡ್ ನೆನಪು ಮಾಡ್ಕೊಂಡ್ರಿ?
3: ಸರ್, ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ಪ್ರಕೃತಿಯನ್ನ ಪದ ಹೊಂದಿಲ್ಲ, ಅಥವಾ ಅದಕ್ಕೆ ಸಮಾನಾಂತಕ ಪದನೂ ಸಿಕ್ಕಿಲ್ಲ.
1: ಮಣ್ಣಿನಲ್ಲಿ
3: ಸರ್. ಕೋಗಿಲೆಯೇ ಪ್ರೇಮವೇ, ಕಸ್ತೂರಿಯೇ ಸೌಖ್ಯವೇ, ಹೇಳಿರಿ ಹೇಳಿರಿ ಮೇಲೆ ಸರ ಬಂದು ಮೇಲೆ ನೋಡಿ, ಮಂಜಿನ ನೀರಲ್ಲಿ ಮುದ್ದು ಮೋರೆಯ ತೋಳೆದು ಬಂದು ಹಣ ಬಂದು. ಧನ್ಯವಾದಗಳು ಸರ್.
1: ಧನ್ಯವಾದಗಳು. ಸ್ನೇಹಿತರೆ, ಸಮಯ ಆಗ್ತಾ ಇದೆ ನೋಡಿ, ಬೇಗ ನೆನಪು ಮಾಡ್ಕೊಳ್ಳಿ ಹಾಡಿ, ಇಲ್ಲಾಂದ್ರೆ ಚಿತ್ರಗೀತೆ ಹಾಕ್ಲಾ. ಹಲೋ, ಯಾರು?
4: ಹಲೋ,
1: ಹಲೋ,
4: ನಮಸ್ತೆ ಸರ್.
1: ನಮಸ್ಕಾರ, ಯಾರು?
4: ಸರ್, ಅರ್ಪಿತಾ ಮಾಂಡ್ರೆ ಅಂತ, ಶಿವಮೊಗ್ಗದಿಂದ.
1: ಅರ್ಪಿತಾ ಮಾಂಡ್ರೆ ಮೇಡಮ್, ಯಾವ್ದು ನೆನಪಾಯ್ತು ಹಾಡು?
4: ಸರ್, ಇದು ರಾಯರು ಬಂದರು ಮಾವನ ಮನೆಗೆ, ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೆ ಮಧು ಚಂದ, ಕನ್ನಡ ನುಡಿಯೇ ಶ್ರೀಗಂಧ, ಹಸಿರುವಾಗಿದೆ ಮಧುರವಾಗಿದೆ. ಧನ್ಯವಾದಗಳು ಸರ್.
1: ಧನ್ಯವಾದಗಳು. ಏನ್ ಮಾಡ್ತೀರಿ ತಾವು?
4: ಸರ್, ನಂದು ಬಿಕಾಂ ಆಗಿದೆ, ಡಿಗ್ರಿ ಕಂಪ್ಲೀಟ್ ಆಗಿದೆ.
1: ಸ್ನೇಹಿತರೆ, ಮತ್ ಯಾವ ಹಾಡು ನೆನ್ಪು ಮಾಡ್ಕೋತೀರಿ, ಕರೆ ಮಾಡಿ ಬೇಗ ಹಾಡಿ, ಇಲ್ಲ ಅಂದ್ರೆ ನಾನು ಚಿತ್ರಗೀತೆ ಹಾಕ್ತೀನಿ. ಹಲೋ,
5: ಹಲೋ,
1: ಹೇಳಿ.
5: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು?
5: ಹಲೋ ಸರ್, ಕೋಟಂದೂರಿಂದ ಅಶ್ವಿನಿ ಅಂತ ಸರ್.
1: ಓಕೆ ಮೇಡಮ್, ಹೇಳಿ. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
5: ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ, ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಥ್ಯಾಂಕ್ ಯು ಸರ್.
1: ಓಕೆ, ಥ್ಯಾಂಕ್ ಯು. ಸೊಗಸಾಗಿ ಹಾಡಿದ್ರಿ.
5: ಹಾಂ ಸರ್, ಥ್ಯಾಂಕ್
1: ಯು. ಕೇಳಿದ್ರೆ ಮತ್ ಯಾವ ಹಾಡು ನೆನಪಾಯ್ತು, ಬೇಗ ಬೇಗ ಕರೆ ಮಾಡಿ ಹಾಡಿ, ಸಮಯ ಆಗ್ತಾ ಇದೆ. ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ನೆನಪು ಮಾಡ್ಕೊಂಡ್ರೆ ನಾನ್ ಜವಾಬ್ದಾರಿ ಅಲ್ಲ. ಹಲೋ,
6: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಮೇಘಾನಂದ.
6: ಮೇಘಾನಂದ,
1: ನಾನೇ ಹೇಳಿದೆ ನಿಮ್ಗಿಂತ ಮುಂಚೆ.
6: ಸರ್, ಕೇಳಿಸ್ತಾ ಇಲ್ಲ ಸರ್. ಥ್ಯಾಂಕ್ ಯು ಸರ್.
1: ಕೇಳಿಸ್ತಿಲ್ವಾ?
6: ಆಯ್ತು, ಕೇಳಿಸ್ತದೆ ಸರ್, ಇವಾಗ ಹೊರಗೆ ಬಂದಿದ್ದೀನಿ, ಹೇಳಿ ಸರ್.
1: ಓಕೆ ಓಕೆ, ನಾನು ಅಂದ್ರಲ್ಲ ಅಷ್ಟ ಬೇಗ ನಾನು ಮೇಘಾನಂದ ಅಂದೆ.
6: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ
6: ಸರ್? ವಿಷ್ಣುವರ್ಧನ್ದು ಕಲ್ಲಾದರೆ ನಾನು, ಅದು ಸರ್. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಯಲ್ಲಿ ನಗುವೆ, ಕಲ್ಲಾದರೆ ನಾನು ಬೇಲೂರಿನ ಗುಡಿ.

0: போவாதரு நானோமோ காந்தேச பாதலீரே பூலா உள்ளாதரு நானோ ஆகும்பையலடலே மழையாதரு நானோ மலைநாளின் தொழவே ஒடையாதரு நானோ ஜோகத திரியலி பெறுவே பதவாதரு நானோ பம்பன புட்டதலி மெருவே தனியாதரு நானோ போகில தனியாகிருவே நொடியாதரு நானோ திரிகண்ண நம்பியாகிருவே
1: ಸೊಗಸಾಗಿ ಹಾಡಿದ್ರಿ. ಓಕೆ, ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಯಾಕೆ ನೆನಪಾಗ್ತಿಲ್ವಾ? ಚಿತ್ರಗೀತೆ ಹಾಕ್ಲಾ? ನೆನಪು ಮಾಡ್ಕೊಳ್ಳಿ ಬೇಗ ಬೇಗ. ವಿಶ್ವ ಪರಿಸರದ ದಿನದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲ ಅವಕಾಶ ಕೊಟ್ಟಿದೆ. ತುಂಬಾ ಜನ ಹಾಡಿದ್ರಿ ಸೊಗಸಾಗಿ, ಇನ್ನ ಕೆಲವರು ಲೈನ್ ಸಿಕ್ಲಿಲ್ಲ ಅಂತ ಹೇಳಿ ಟ್ರೈ ಮಾಡಿ ಮಾಡಿ ಸುಸ್ತಾಗೋದ್ರು, ಕೊನೆಗಂತೂ ಸಿಕ್ತು. ಓಕೆ, ಒಂದು ಹಾಡು ಪ್ರಸಾರ ಮಾಡ್ತೀನಿ, ಕೇಳೋಣ.

0: ಹಲೋ
1: ಹಲೋ
0: ಹೇಳಿ
1: ಹಲೋ ಸರ್, ನಾನು ನಳಿನಿ ಅಂತ ಶಿವಮೊಗ್ಗದಿಂದ.
0: ಹೇಳಿ ಮೇಡಮ್.
1: ಮಾಡಿ ಮನೆ ಹಾಡು ಒಂದಿದೆ ನೋಡಿ ಸರ್. ನಾನು ನೋಡಿ
0: ಕಡಲಿನ ತೀರ ನೋಡಿ ಹಾಡು
1: ಆಗಿದೆ ಸರ್. ಇದು
0: ಆಗಿದೆ ಮೇಡಮ್, ಆಗಿದೆ.
1: ಜಾಮ ಇದೆ. ಇನ್ನೊಂದಿದೆ ಸರ್, ಬಸವಣ್ಣ ಹೋಗುವ
0: ಹೇಳಿ. ಇಲ್ಲ
1: ಇಷ್ಟೆಲ್ಲ ಸರ್ ಬರೋದ್ ನಂದೇ.
0: ಓಕೆ, ಧನ್ಯವಾದ ಕರೆ ಮಾಡಿ.
1: ದಿವಸದಿಂದ ಟ್ರೈ ಮಾಡಿದೆ ಸರ್, ಇಷ್ಟು ದಿವಸಕ್ಕೆ ಇವತ್ತೇ ಸಿಕ್ಕಿರೋದು ನಮ್ಗೆ.
0: ಎಷ್ಟು ದಿವಸದಿಂದ ಟ್ರೈ ಮಾಡಿದ್ರಿ ಮೇಡಮ್?
1: ಮ್ಯಾಕ್ಸಿಮಮ್ ಅಂದ್ರೆ ನಾನು ಈಗ ಚಾನಲ್ ಓಪನ್ ಆದಾಗಿಂದ ಮಾಡಿದ್ದೀನಿ ನೋಡಿ.
0: ಓ, ಅವಾಗಿಂದ ಇಲ್ಲಿ ತನಕ ಸಿಕ್ಕಿಲ್ಲ.
1: ಆಶ್ಚರ್ಯ ನಿಮ್ಗೆ.
0: ಓಕೆ ಓಕೆ, ನಮಗೂ ಕೂಡ ಆಶ್ಚರ್ಯ ಆಯ್ತು ನಿಮ್ ಜೊತೆ ಮಾತಾಡಿ. ಹೊಸ ಕರೆ ಅಂತ
1: ಬಹಳ ಖುಷಿ ಆಗ್ತದೆ ಮಾಡಿದ್ದಕ್ಕೆ. ಅದು ಚೆನ್ನಾಗಿದೆ ಪ್ರೋಗ್ರಾಮ್ ಇಲ್ಲ. ಹಾಗಾಗಿ ನಾನು ಕೆಲವೊಮ್ಮೆ ಏನ್ ಮಾಡ್ತೀನಿ, ಮೆಸೇಜ್ ಹಾಕ್ಬಿಡ್ತೀನಿ ನನ್ಗೆ ಇಂತ ಹಾಡ್ ಬೇಕು ಅಂತ ಹೇಳಿ.
0: ಓಕೆ ಓಕೆ, ಆಯ್ತು. ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ.
1: ಓಕೆ ಸರ್, ಥ್ಯಾಂಕ್ ಯು. ಓಕೆ ರೈಟ್, ಓಕೆ ಆಲ್ ರೈಟ್.
0: ಸ್ನೇಹಿತರೆ, ಮತ್ತೆ ಕರೆ ಮಾಡಿ. ನಿಮ್ಮ ಇಷ್ಟದ ಹಾಡು ಯಾವುದು ಹೇಳಿ. ದೂರವಾಣಿ ಸಂಖ್ಯೆ 0828220074. ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ.
2: ಶ್ಯಾಮ್ ಸುರೇಶ್, ಹಾಲ ಪತ್ರಕಾರ.
0: ಶ್ಯಾಮ್ ಸುರೇಶ್ ಅವರು, ಯಾವ ಹಾಡು ನೆನಪಾಯ್ತು
2: ಸರ್? ರಾಮ ಲಕ್ಷ್ಮಣ ಫಿಲಂ ಹಾಡಲ್ಲ
0: ಹೇಳಿ.
2: ವನದೇವಿ ತಾಯಿ ನಮಗೆಲ್ಲ ಅವಳ ನೆರಳಲ್ಲಿ
0: ಹಲೋ ಹಲೋ

0: ಹಲೋ
1: ಹಲೋ
0: ಹೇಳಿ, ಯಾರು? ಸರ್ ಸರಿ ಕೇಳಿಸ್ತಾ ಇಲ್ಲ.
1: ಶಿವಮೊಗ್ಗದಿಂದ ಗೋಪಾಲ್ ಅಂತ ಸರ್ ನಾನು ಮಾತಾಡ್ತಿರೋದು.
0: ಗೋಪಾಲ್ ಸರ್ ಹೇಳಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ಸರ್ ಅರಿಶಿನ ಕುಂಕುಮದಲ್ಲಿ ಟಿಬಿ ಶ್ರೀನಿವಾಸ ಹಾಡುತ್ತಿರೋದ್ರಿಂದ ಅದನ್ನು ಪರಿಗಣಿಸಿ ಆಯ್ತು ಸರ್.
0: ಯಾವ್ದು ಹೇಳಿ?
1: ಅರಿಶಿನ ಕುಂಕುಮ ಅಂತ ಸರ್, ಅದು ಬೇಂದ್ರೆ
0: ಅರಿಶಿನ ಕುಂಕುಮ. ಯಾವ ಹಾಡು?
1: ಇಳಿದು ಬಾತ ಇಳಿದು ಬಾ ಅಂತ ಹೇಳಿದ್ರು.

ಇದುವರೆಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ಕೇಳಿದ್ರೆ ಸಮಯ 4 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಮಿಕ್ಸ್ಡ್ ಮೆಲೋಡಿ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್ ಹಾಡಿರುವ ದಿಲ್ ಚಿತ್ರದ ಗೀತೆ.

ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಯುವರಾಜ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಎಸ್ ಬಾಸ್ ಚಿತ್ರದ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕಾ.

ರಾಜೇಶ್ ಅವರ ಸ್ವರದಲ್ಲಿ ಯಜಮಾನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹೆಣ್ಣುಮಂತ ಕೇಳಿ ಏ ರಾತ್ ಫಿರ್ ನಾ ಆಯೇಗಿ ಚಿತ್ರದ ಗೀತೆ ಹಾಡಿದ್ದಾರೆ ಆಶಾ ಭೋಸ್ಲೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4. ಆತ್ಮೀಯ ಕೇಳುಗರಿಗೆಲ್ಲ ಪ್ರತಿಮಾ ಅಡ್ಜಸ್ಟ್ ಮಾಡುವ ನಮಸ್ಕಾರ. ಶುಭ ಸಂಜೆ. ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಕೇಳಿ ಲವ್ ಚಿತ್ರದ ಗೀತೆ. ಹಾಡಿದ್ದಾರೆ ಜಾಲಿ ಮುಖರ್ಜಿ, ಕೆಕೆ ಕಲ್ಪನಾ.

ಕಾರ್ತಿಕ್ ಮತ್ತು ಪಲಕ್ ಮುಚ್ಚಲ್ ಅವರ ಜೋಡಿ ಸ್ವರದಲ್ಲಿ ಫಸ್ಟ್ ಲವ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಮುಂದಿನ ಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳು ಬಂದಿವೆ ನೋಡೋದಾದ್ರೆ. ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ಶುಭ ಸಂಜೆ. ಭದ್ರಾವತಿ ಆಕಾಶವಾಣಿ ಎಫ್ಎಂನಲ್ಲಿ ಪ್ರಸಾರವಾಗುವ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಮಧುರ ಗೀತೆಗಳು ಜೊತೆಗೆ ಮಾಹಿತಿ ಹಾಗೂ ಮನರಂಜನೆ ಅಂಶಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಿವೆ. ಈ ರೀತಿಯ ಹಾಡುಗಳನ್ನ ಆಲಿಸುತ್ತಾ ಸಮಯ ಕಳೆಯುವುದೇ ತುಂಬಾ ಸಂತೋಷಕರ ಅನುಭವ. ಕಾರ್ಯಕ್ರಮವನ್ನ ಉತ್ತಮವಾಗಿ ನಿರ್ವಹಿಸುತ್ತಿರುವ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಉತ್ತಮ ಕಾರ್ಯಕ್ರಮಗಳು ಮುಂದುವರಿಯಲಿ ಎಂಬ ಹಾರೈಕೆಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ರೆ. ಚಿತ್ರ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ಶುಭ ಸಂಜೆ. ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಸಾರವಾಗುತ್ತಿರುವ ಎಲ್ಲಾ ಹಾಡುಗಳು ಮಧುರವಾಗಿದೆ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ನಮಸ್ತೆ ಮೇಡಮ್ ಅಂತ ಹೇಳಿ ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರು, ಈಗ 5 ಗಂಟೆಗೆ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳು ತುಂಬಾ ಸುಂದರವಾಗಿ ಮೂಡಿ ಬರ್ತಾ ಇವೆ, ತುಂಬಾ ಧನ್ಯವಾದಗಳು, ನಮಸ್ಕಾರಗಳ್ರಿ ಮೇಡಮ್ ಅಂತ ಹೇಳ್ತಾ ಇದ್ರೆ. ಧನ್ಯವಾದಗಳು, ನಮಸ್ಕಾರ ನಮಗೂ ಸಹ. ಹಾಗೆ ನಮಸ್ತೆ ಮೇಡಮ್, ಶುಭ ಸಂಜೆ. ವಿಜಯಪುರ ನಗರದಿಂದ ರೇಖಾ ಅವರು, ಈಗ 5 ಗಂಟೆಗೆ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳು ತುಂಬಾ ಮಧುರವಾಗಿ ಮೂಡಿ ಬರ್ತಾ ಇವೆ, ತುಂಬಾ ಧನ್ಯವಾದಗಳು, ನಮಸ್ಕಾರ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಗಂಗೆ ಬಾರೆ ತುಂಗೆ ಬಾರೆ ಚಿತ್ರದ ಗೀತೆ ಹಾಡಿದ್ದಾರೆ ನಂದಿತಾ ಮತ್ತು ಕುನಾಲ್ ಗಾಂಜಾವಾಲಾ.

ಚಿತ್ರ ಮತ್ತು ರಾಜೇಶ್ ಅವರ ಜೋಡಿ ಸ್ವರದಲ್ಲಿ ಯುಗಾದಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಮುಂದಿನ ಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳು ಬಂದಿವೆ. ನಮಸ್ತೆ, ನಮಸ್ಕಾರ ಮೇಡಮ್, ಶುಭ ಸಂಜೆ ಮೇಡಮ್. ದಾಕ್ಷಾಯಿಣಿ ಅವರು ಭೀಮನೆರೆಯಿಂದ ಮಾಡುವ ನಮಸ್ಕಾರ ಮೇಡಮ್ ಅಂತ. ಕಾಫಿ ಆಯ್ತಾ ಮೇಡಮ್? ಎಲ್ಲಾ ಸಾಂಗ್ಸ್ ಚೆನ್ನಾಗಿದೆ, ಇಷ್ಟ ಆಯ್ತು ಮೇಡಮ್ ಅಂತೇಳಿ ಸಂದೇಶವನ್ನ ಕಳಿಸಿದ್ರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಶುಭ ಸಂಜೆ, ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಮೇಡಮ್ ಅಂತ ಹೇಳಿ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪೃಥ್ವಿ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರುತಿ ಹಾಸನ್ ಮತ್ತು ಕಾರ್ತಿಕ್.

ಇದುವರೆಗೆ ಎಫ್ಎಂ 101.4 ತರಂಗಾಂತರದಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಈ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಾ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಗಂಡನ ಮನೆ ಚಿತ್ರದ ಗೀತೆ. ಹಾಡಿದ್ದಾರೆ ನಂದಿತಾ ಮತ್ತು ಉದಿತ್ ನಾರಾಯಣ್.

ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ. ಪ್ರಾಚೀನ ಪಿರಮಿಡ್ಗಳಿಗೆ ನೆಲೆಯಾಗಿರುವ ದೇಶ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಪ್ರಾಚೀನ ಪಿರಮಿಡ್ಗಳಿಗೆ ನೆಲೆಯಾಗಿರುವ ದೇಶ ಯಾವುದು? ಉತ್ತರವನ್ನು ಕಳಿಸಲಿಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9481572600 ಸಂಖ್ಯೆಗೆ ಉತ್ತರವನ್ನ ಕಳಿಸಿ ಅಂತ ಹೇಳ್ತಾ ಪ್ರಶ್ನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಪ್ರಾಚೀನ ಪಿರಮಿಡ್ಗಳಿಗೆ ನೆಲೆಯಾಗಿರುವ ದೇಶ ಯಾವುದು? ಕಳಿಸ್ತೀರಲ್ಲ ಉತ್ತರವನ್ನ. ಹಾಗೆ ನಿಮ್ಮ ಉತ್ತರಗಳು ಬರಲಿಕ್ಕಿಂತ ಮುಂಚೆ ಒಂದು ಗೀತೆಯನ್ನ ಕೇಳ್ಕೊಂಡು ಬನ್ನಿ. ಜೂಟಾಟ ಚಿತ್ರದ ಗೀತೆ, ಹಾಡಿದ್ದಾರೆ ರಾಜೇಶ್ ಮತ್ತು ಆರ್ ಪಿ ಪಟ್ನಾಯಕ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
4: ವಾಹ್!
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆತ್ಮೀಯ ಕೇಳುಗರೆ, ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ಪ್ರಾಚೀನ ಪಿರಮಿಡ್ಗಳಿಗೆ ನೆಲೆಯಾಗಿರುವ ದೇಶ ಯಾವುದು ಅಂತ ಹೇಳಿ ನಮ್ಮ ಆತ್ಮೀಯ ಕೇಳುಗರು ಈಗಲೇ ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಗುಡ್ ಈವ್ನಿಂಗ್ ಮೇಡಮ್, ಕಾಫಿ ಆಯ್ತಾ? ಈವ್ನಿಂಗ್ ಪ್ರೋಗ್ರಾಮ್ ಕನ್ನಡ ಸಾಂಗ್ ಸೂಪರ್ ಆಗಿ ಮುಡಿ ಬರ್ತೀವಿ, ರೇಡಿಯೋ ಕೇಳ್ತಾ ಇದ್ದೇವೆ, ಥ್ಯಾಂಕ್ಸ್ ಅಂತ ಹೇಳಿ ಮಯೂರ್ ಕೋಟಿ ಜನಾಪುರ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಶುಭ ಸಂಜೆ ಅಂತ ಹೇಳಿ ಪ್ರಶಾಂತ ಶೆಟ್ಟರ್ ಅವರು ಭದ್ರಾವತಿಯಿಂದ ಸಾಂಗ್ಸ್ ಆರ್ ಮೆಲೋಡಿಯಸ್ ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ, ಉತ್ತರ ಸರಿಯಾಗಿದೆ. ಅಜಯ್ ವಾಂಡ್ಕರ್ ಲೋಯರ್ಹುತ ಭದ್ರಾವತಿಯಿಂದ ಉತ್ತರ ಬಂದಿದೆ, ಸರಿಯಾಗಿದೆ. ಹಾಗೆ ವಿಜಯಪುರ ನಗರದಿಂದ ರೇಖಾ ಅವರು ಸಹ, ಹಾಗೆ ಹಂಪಣ್ಣ ಅವರು ನ್ಯಾಮತಿಯಿಂದ, ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರು ಸಹ ಉತ್ತರವನ್ನ ನೀಡಿದ್ದಾರೆ, ಸರಿಯಾಗಿದೆ. ಹಾಗೆ ವಾಸುಕಿ ವಿಜಯಲಕ್ಷ್ಮಿ ಅವರು ಸಾಗರದಿಂದ ಉತ್ತರವನ್ನ ನೀಡಿದ್ದಾರೆ, ಸರಿಯಾಗಿದೆ. ಹಾಗೆ ಹಬಿಲ್ ರಾಘವೇಂದ್ರ ಅಪರೃತ ಭದ್ರಾವತಿಯಿಂದ ಸಹ, ಶ್ಯಾಮ್ ಸುರೇಶ್ ಬಿಎಚ್ ರೋಡ್ ಭದ್ರಾವತಿಯಿಂದ, ಹಾಗೆ ಮುಸ್ಸಂಜೆಯ ಶುಭಾಶಯಗಳು ಮೇಡಮ್, ಸಾಂಗ್ಗಳು ತುಂಬಾ ಸೂಪರ್ ಆಗಿ ಮುಡಿ ಬರ್ತೀವಿ, ನಾವು ಉತ್ತಾ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಶುಭ ಸಂಜೆ ನಮಸ್ಕಾರಗಳು ಅಂತ ಹೇಳಿ ಜ್ಯೋತಿ ನೀನಾ ಸಂತೋಷ್ ಅವರು ನ್ಯಾಮತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮಮತಾ ಅವರು ಭದ್ರಾವತಿಯಿಂದ, ಶುಭ ಸಂಜೆ ಮೇಡಮ್, ಹಾಡುಗಳು ಚೆನ್ನಾಗಿ ಮುಡಿ ಬರ್ತೀವಿ, ಧನ್ಯವಾದಗಳು ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ, ಉತ್ತರ ಸರಿಯಾಗಿದೆ. ಹಾಗೆ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ, ಹಾಗೆ ಕೆಆರ್ ಶ್ರೀನಿವಾಸ್ ಅವರು ಕರ್ಕುಚಿಯಿಂದ, ಜಯಪುಟ್ಟ ಸ್ವಾಮಿ ಅವರು ಕೆನಡಾದಿಂದ, ನಮಸ್ತೆ, ಕಾರ್ಯಕ್ರಮದಲ್ಲಿ ನಿಮ್ಮ ಆಯ್ಕೆ ಹಾಡುಗಳು, ಹಿಂದಿ ಹಾಡುಗಳು ತುಂಬಾನೇ ಚೆನ್ನಾಗಿ ಮೂಡಿ ಬಂತು, ಮತ್ತೆ ನಿಮ್ಮ ಆಯ್ಕೆ ಹಾಡುಗಳು ಕೂಡ ಚೆನ್ನಾಗಿದೆ, ಶುಭ ಸಂಜೆ ಸ್ವಾಗತ ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಚೈತನ್ಯ ಅವರು ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಸಂಜೆಯ ಬಾನಿನಲ್ಲಿ ತಂಪಾದ ವಾತಾವರಣದಲ್ಲಿ ಇಂಪಾದ ಹಾಡುಗಳು ಪ್ರಸಾರಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಶ್ರೀಧರ್ ಪದ್ಮಾ ಪನ್ನಗ ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ ಸಂದೇಶ ಬಂದಿದೆ. ಹಾಗೆ ಪ್ರಕಾಶ್ ಕರ್ಣಮ್ಮರು ಮೈದೂರಿನಿಂದ ಉತ್ತರ ಕಳಿಸಿದ್ದಾರೆ, ಸರಿಯಾಗಿದೆ. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೂಡಿಗೆಯಿಂದ ಸಹ ಉತ್ತರ ಬಂದಿದೆ. ಹಾಗೆ ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರು ಸಹ ಉತ್ತರವನ್ನು ನೀಡಿದ್ದಾರೆ, ಧನ್ಯವಾದಗಳು. ಹಾಗೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಹ ಉತ್ತರ ಬಂದಿದೆ. ಉತ್ತರ ಏನಾಗಿತ್ತು? ಈಜಿಪ್ಟ್. ಪ್ರಾಚೀನ ಪಿರಮಿಡ್ಗಳಿಗೆ ನೆಲೆಯಾಗಿರುವ ದೇಶ ಯಾವುದು? ಈಜಿಪ್ಟ್. ಉತ್ತರವನ್ನು ನೀಡಿದಂತ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಧನ್ಯವಾದಗಳು. ಹಾಗೆ ನಿಮಗೆ ಮತ್ತೊಂದು ಪ್ರಶ್ನೆ ಕೇಳ್ಬಿಡ್ತೇನೆ. ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿದೆ? ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿದೆ? ಉತ್ತರವನ್ನ ಕಳಿಸಲಿಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481527206 ಸಂಖ್ಯೆಗೆ.

ಆತ್ಮೀಯ ಕೇಳುಗರೆ, ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿದೆ ಅಂತ ಹೇಳಿ. ನಮ್ಮ ಆತ್ಮೀಯ ಕೇಳುಗರು ಈಗಾಗಲೇ ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಶ್ರೀ ಓಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ನಿಮ್ಮ ಧ್ವನಿ ನಿಮ್ಮ ಮಾಹಿತಿ ನಿರೂಪಣೆ ತುಂಬಾ ಇಷ್ಟ ಆಯ್ತು ರೀ ಅಂತ ಹೇಳಿ, ಶುಭ ಸಂಜೆ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹಂಪಣ್ಣ ಅವರು ನ್ಯಾಮತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾಗಿದೆ. ಅಜಯ್ ವಾಂಡ್ಕರ್ ಲೋಯ ವೃತ್ತ ಭದ್ರಾವತಿಯಿಂದ ಸಹ ಉತ್ತರ ಬಂದಿದೆ. ಹಾಗೆ ಹ್ಯಾಬಿಲ್ ರಾಘವೇಂದ್ರ ಹಬ್ಬ ವೃತ್ತ ಭದ್ರಾವತಿಯಿಂದ, ಮಮತಾ ಅವರು ಭದ್ರಾವತಿಯಿಂದ, ಮಹೇಶ್ವರಿಯವರು ಕಾಗೆಹಳ್ಳದಿಂದ, ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರು, ವಿಜಯಪುರ ನಗರದಿಂದ ರೇಖಾ ಅವರು ಸಹ ಉತ್ತರವನ್ನು ನೀಡಿದ್ದಾರೆ. ಹಾಗೆ ಎಚ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಹ ಉತ್ತರ ಬಂದಿದೆ. ಹಾಗೆ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಸಹ ಉತ್ತರವನ್ನು ನೀಡಿದ್ದಾರೆ. ಹಾಗೆ

ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಹ ಉತ್ತರ ಬಂದಿದೆ. ಹಾಗೆಯೇ ಶ್ರೀಧರ್ ಪದ್ಮಾ ಪನ್ನಗ ಶಿವಮೊಗ್ಗ ಮೂಡಲವಿಠಲಾಪುರದಿಂದ ಇದಲ್ವಾ ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ. ಉತ್ತರವನ್ನ ಹೇಳ್ತೇನೆ. ಹಾಗೆ ಶ್ರೀಶೈಲ ಕುಮಾರ್ ಎಆರ್ ಲೇಔಟ್ ಶಿವಮೊಗ್ಗದಿಂದ ಸಹ ಉತ್ತರ ಬಂದಿದೆ. ಹಾಗೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಅವರು ಉತ್ತರ ಕಳಿಸಿದ್ದಾರೆ. ಹಾಗೆ ಜಯಪುಟ್ಟಸ್ವಾಮಿ ಕೆನಡಾ ನಮಸ್ತೆ ಮೇಡಮ್ ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾಗಿದೆ. ಹಾಗೆ ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡ್ಯದಡ್ಡೆ ಹೋಬಳಿಯಿಂದ ಸಹ ಉತ್ತರ ಬಂದಿದೆ, ಸರಿಯಾಗಿದೆ. ಹಾಗೆ ರೇಣುಕಾಡಿ ಶಿವಮೊಗ್ಗದಿಂದ, ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ ಉತ್ತರ ಸರಿಯಾಗಿದೆ. ಹಾಗೆ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ ಸಹ ಉತ್ತರ ಬಂದಿದೆ. ಹಾಗೆ ಬಿಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ ಭದ್ರಾವತಿಯಿಂದ ಸಹ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ. ಉತ್ತರ ಏನಾಗಿತ್ತು? ಆಸ್ಟ್ರೇಲಿಯಾ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದೆ. ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ ದೇಶದಲ್ಲಿದೆ. ಉತ್ತರವನ್ನು ನೀಡಿದಂತಹ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಧನ್ಯವಾದಗಳು. ಹೀಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗ್ತಿರ್ತ ಕರ್ತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೀಗೆ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಹಾಗೆ ಈ ರಾತ್ರಿ 8 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ರಸಪ್ರಶ್ನೆಗಳು ಮೂಡಿ ಬರಲಿದೆ, ಅದರಲ್ಲೂ ಸಹ ಭಾಗವಹಿಸಿ ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮಸ್ತ್ ಕಲಂದರ್ ಚಿತ್ರದ ಗೀತೆ ಕೇಳಿ.

0: ಕೇಳು ಕರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ. ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

0: ನಮಸ್ಕಾರ.
1: ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ಸೇವಾ ಮಾಹಿತಿ. ಎಂಆರ್ಎಸ್ ವಿದ್ಯುತ್ ಉಪಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣೆ ಕಾಮಗಾರಿ ಹಮ್ಮಿಕೊಂಡಿದ್ದು ಜೂನ್ 6ರಂದು ಅಂದರೆ ನಾಳೆ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ನಗರದ KR ಪುರಂ, ಗಾಂಧಿ ಬಜಾರ್, ನಾಗಪ್ಪ ಕೇರಿ, ಸಾವರ್ಕರ್ ನಗರ, ಬಿಎಚ್ ರಸ್ತೆ, ಪೆನ್ಷನ್ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾ, ಕೋಟಿ ರಸ್ತೆ, ಎಸ್ಪಿಎಂ ರಸ್ತೆ, ರಾಮಣ್ಣ ಶೆಟ್ಟಿ ಪಾರ್ಕ್, ಓಬಿಎಲ್ ರಸ್ತೆ, ಮಹಾರಾಜ ರಸ್ತೆ, ಅಶೋಕ ರಸ್ತೆ, ತುಳಜಾ ಭವಾನಿ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಕುಂಸಿ ಗ್ರಾಮದ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಜೂನ್ 6ರಂದು ನಾಳೆ 3ನೇ ತ್ರೈಮಾಸಿಕ ನಿರ್ವಹಣಾ ಕಾರ್ಯ ಹಾಗೂ ತುರ್ತು ಕಾಮಗಾರಿ ಹಮ್ಮಿಕೊಂಡಿದ್ದು ಅಂದು ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ಕುಂಸಿ ಬಾಳೆಕೊಪ್ಪ, ಚೋರಡಿ, ತುಪ್ಪೂರು, ಕೋಣೆಹೊಸೂರು, ಹೊರಬಯಲು, ಶೆಟ್ಟಿಕೆರೆ, ರೆಚಿಕೊಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ಹಾರ್ನಳ್ಳಿ, ರಾಮನಗರ, ಮುದುವಲ, ಎಡವಲ, ದೇವಬಾಳು, ತ್ಯಾಜವಳ್ಳಿ, ಕೊನಗವಳ್ಳಿ, ಹಿಟ್ಟೂರು, ನಾರಾಯಣಪುರ, ಮಲ್ಲಾಪುರ, ರಟ್ಟಿಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಸೇವಾ ಮಾಹಿತಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ. ಈಗ ವೇಳೆ 6 ಗಂಟೆ 5 ನಿಮಿಷ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಆಗ್ನಾಳಿನ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ. ಬೆಂಗಳೂರು ಕೇಂದ್ರದಿಂದ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಅಂತರ ಬೆಳೆ ಮತ್ತು ಕಾಡು ಕೃಷಿ ಕುರಿತು ದಾವಣಗೆರೆ ಚನ್ನಗಿರಿ ತಾಲೂಕು ಕುರಿಗನೂರು ಗ್ರಾಮದ ಪ್ರಗತಿಶೀಲ ಕೃಷಿಕರಾದ ಟಿವಿ ರುದ್ರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ ಕೇಳುವಿರಿ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:30 ಕರೆಂಟ್ ಅಫೇರ್ಸ್, ಈ ರಾತ್ರಿ 10:00 ರೂಪಕ ಅರಿವೆ ಗುರು ನಿರ್ಮಾಣ ಎಂಎಸ್ ನಾಗೇಂದ್ರ, ಮೂಲ ಸಾಮಗ್ರಿ ಏಯರ್ ಲಂಬೋದರ. ಈ ರಾತ್ರಿ 10:30 ಕೇಂದ್ರ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಕುರಿತು ಸುದ್ದಿ ಸೇವಾ ವಿಭಾಗ ಆಕಾಶವಾಣಿಯಿಂದ ವಿಶೇಷ ಕಾರ್ಯಕ್ರಮ ಸರಣಿ. ವಿಷಯ ಮಹಿಳಾ ಸಶಕ್ತೀಕರಣ. ಬೆಂಗಳೂರು ಕೇಂದ್ರದಿಂದ

ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, 6:35 ಕರುಣಾಳುಬಾ ಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳುಬಾ ಬೆಳಕೆ ಕಥನಗಳು, 6:40 ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪಾರ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಅಡಿಕೆ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ. 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಒಣಚರ್ಮ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶಾಂತಲಾ ಆರ್ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. 7:15 ದಾವಣಗೆರೆ ಜಿಲ್ಲಾ ಪ್ರವಾಸಿ ತಾಣದಲ್ಲಿ ಕಡ್ಲೆಬಾಳು ಪುಣ್ಯಕ್ಷೇತ್ರ, ಸಂತೆಬೆನ್ನೂರಿನ ಪ್ರಸಿದ್ದ ಪುಷ್ಕರಣಿ, ಪ್ರಸ್ತುತಿ ಎಂಎನ್ ಸುಂದರ್ ರಾಜ್. ನಾಳೆ ಬೆಳಿಗ್ಗೆ 7:55 ಮತ್ತು 8:30 ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ವಿಜ್ಞಾನ ರಸಪ್ರಶ್ನೆ ಮೂಡಿಬರಲಿದೆ, 11:00 ಚಿತ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು ಕೇಳುವಿರಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಚಿಕ್ಕನಲ್ಲೂರಿನ ಶ್ರೀಮತಿ ಕನುಮಮ್ಮ ಮತ್ತು ತಂಡದವರಿಂದ ಮನೆ ತುಂಬಿಸಿಕೊಳ್ಳುವ ಪದ ಪ್ರಸಾರವಾಗಲಿದೆ. ನಾಳೆ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸುವವರು ಪಿಎಂ ಜಗದೀಶ್ ಮತ್ತು ಪಂಕಜ್ ಡಿ ಕುರ್ತಕರ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:01 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಸಂಜೆ 5:30 ಕೇಂದ್ರ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದರ ಕುರಿತು ಚರ್ಚೆ ಬೆಂಗಳೂರು ಕೇಂದ್ರದಿಂದ.

ನಾಳೆ ಸಂಜೆ 6 ಗಂಟೆಗೆ ಸೇವಾ ಮಾಹಿತಿ, 6:30ಗೆ ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ, 6:51ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಯಿಂದ ರಸಗೊಬ್ಬರಗಳ ವೆಚ್ಚ ಕಡಿಮೆ ಮಾಡುವುದರ ಕುರಿತು ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ ಕೇಳುವಿರಿ. ನಾಳೆ ರಾತ್ರಿ 7:45ಕ್ಕೆ ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 8 ಗಂಟೆಗೆ ಕೇಂದ್ರ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಕುರಿತು ಸುದ್ದಿ ವಿಭಾಗ ಆಕಾಶವಾಣಿಯಿಂದ ವಿಶೇಷ ಕಾರ್ಯಕ್ರಮ ಸರಣಿ, ವಿಷಯ ಯುವಶಕ್ತಿ, ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 8:35ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ, 9:15ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, 9:30ಕ್ಕೆ ಯುವವಾಣಿ, 10 ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಈ ಕಾರ್ಯಕ್ರಮಗಳ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ನಲ್ಲೂ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಅವಲೋಕನ ವಿಷಯ 1 ಕೋಟಿ ಬಳಕೆದಾರ ದಾಟಿದ ವೇವ್ಸ್ ಒಟಿಟಿ ಬರೆದವರು ಸಂತೋಷ್ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಪ್ರಸಾರ ಭಾರತೀಯ ಡಿಜಿಟಲ್ ಸ್ಕ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ವೇವ್ಸ್ ಒಟಿಟಿ 2024 ನವೆಂಬರ್ನಲ್ಲಿ ಪ್ರಾರಂಭವಾದ 2 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ 1 ಕೋಟಿ ನೋಂದಾಯಿತ ಬಳಕೆದಾರರ ಮೈಲಿಗಲ್ಲನ್ನು ದಾಟಿದೆ. ಇದು ಭಾರತದ ಸಾರ್ವಜನಿಕ ಸೇವಾ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ. ಈ ಸಾಧನೆಯು ಭಾರತದ ಸಾರ್ವಜನಿಕ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತದೆ. ಅಲ್ಲದೆ ಭಾರತ ಮತ್ತು ಪ್ರಪಂಚದಾದ್ಯಂತದ ಪ್ರೇಕ್ಷಕರಿಗೆ ವಿಶ್ವಾಸಾರ್ಹ ಮತ್ತು ವೈವಿಧ್ಯಮಯ ಮಾಹಿತಿಯನ್ನು ನೀಡುವ ಸ್ಥಳೀಯ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಹೆಚ್ಚುತ್ತಿರುವ ಪ್ರಾಬಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಇಂದು ವೇವ್ಸ್ ಒಟಿಟಿ ಮನರಂಜನೆ, ಸುದ್ದಿ, ಶಿಕ್ಷಣ, ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಸಾರ್ವಜನಿಕ ಸೇವಾ ಪ್ರಕಾರಗಳಲ್ಲಿ 24,000ಕ್ಕೂ ಹೆಚ್ಚು ಕಂಟೆಂಟ್ ಟೈಟಲ್ಗಳು ಮತ್ತು 15,000 ಗಂಟೆಗಳಿಗೂ ಹೆಚ್ಚು ಚಿತ್ರಗಳನ್ನು ಆಯೋಜಿಸುತ್ತದೆ. ಈ ವೇದಿಕೆಯು 140ಕ್ಕೂ ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು, 200ಕ್ಕೂ ಹೆಚ್ಚು ರೇಡಿಯೋ ಸೇವೆಗಳು, ಲೈವ್ ಈವೆಂಟ್ ಸ್ಕ್ರೀಮಿಂಗ್, 79 PM ಈ ವಿದ್ಯಾ ಚಾನೆಲ್ಗಳ ಮೂಲಕ ಶೈಕ್ಷಣಿಕ ವಿಷಯ, ಯೋಜನೆ, ಕುರುಕ್ಷೇತ್ರ ಮತ್ತು ರೋಜ್ಗಾರ್ ಸಮಾಚಾರ ಪತ್ರಿಕೆಯ ಡಿಜಿಟಲ್ ಆವೃತ್ತಿಗಳು, ಪ್ರಮುಖ ದೇವಾಲಯಗಳಿಂದ ಭಕ್ತಿ ಸ್ಟ್ರೀಮ್ಗಳು ಮತ್ತು ಪ್ರಸಾರ ಭಾರತಿಯಿಂದ 1,000 ಗಂಟೆಗಳ ಕಾರ್ಯಕ್ರಮಗಳನ್ನು ನೀಡುತ್ತದೆ. ಮೊಬೈಲ್, ವೆಬ್ ಮತ್ತು ಸಂಪರ್ಕಿತ ಟಿವಿ ಸಾಧನಗಳಲ್ಲಿ ಲಭ್ಯವಿರುವ ವೇವ್ಸ್ ಒಟಿಟಿ ಈಗ 130ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರೇಕ್ಷಕರನ್ನು ತಲುಪುತ್ತದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತದೆ ಮತ್ತು ವ್ಯಾಪಕ ಶ್ರೇಣಿಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವನ್ನು ಒದಗಿಸುತ್ತದೆ. ಕಾರ್ಯಕ್ರಮಗಳ ನಿರಂತರ ವಿಸ್ತರಣೆ, ಕಾರ್ಯತಂತ್ರದ ಡಿಜಿಟಲ್ ಪಾಲುದಾರಿಕೆ, ವ್ಯಾಪಕ ಸಾಧನ ಲಭ್ಯತೆ ಮತ್ತು ವರ್ಧಿತ ಬಳಕೆದಾರ ಅನುಭವದ ಮೂಲಕ ವೇದಿಕೆಯು ನಿರಂತರ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಭಕ್ತಿಪೂರ್ವಕ ಲೈವ್ ಸ್ಟ್ರೀಮ್ಗಳು, ಶೈಕ್ಷಣಿಕ ವಿಷಯ, ಡಿಜಿಟಲ್ ಪ್ರಕಟಣೆಗಳು, ಹಳೆಯ ಸಂಗ್ರಹಣೆಗಳು ಮತ್ತು ಲೈವ್ ಈವೆಂಟ್ ಕವರೇಜ್ನಂತಹ ಇತ್ತೀಚಿನ ಸೇರ್ಪಡೆಗಳು ಪ್ರೇಕ್ಷಕರನ್ನು ಮತ್ತಷ್ಟು ಆಕರ್ಷಿಸಿದೆ. ದೂರದರ್ಶನದ ಜನಪ್ರಿಯ ಹಳೆಯ ಧಾರಾವಾಹಿಗಳಾದ ರಾಮಾಯಣ, ಮಹಾಭಾರತ, ಶಕ್ತಿಮಾನ್, ಹಮ್ಲೋಗ್ ಮುಂತಾದ ಧಾರಾವಾಹಿಗಳು ಇಲ್ಲಿ ಲಭ್ಯವಿವೆ. 140ಕ್ಕೂ ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು ಮತ್ತು 200ಕ್ಕೂ ಹೆಚ್ಚು ರೇಡಿಯೋ ಸೇವೆಗಳು ಇದರಲ್ಲಿವೆ. ವಿವಿಧ ಭಾಷೆಗಳ ಚಲನಚಿತ್ರಗಳು, ಸುದ್ದಿ, ಕ್ರೀಡೆ, ಸಾಕ್ಷ್ಯಚಿತ್ರಗಳು ಹಾಗೂ ವೇವ್ಸ್ ಮೂಲಕ ಹೊಸ ಕಾರ್ಯಕ್ರಮಗಳು ಲಭ್ಯ ಇವೆ. ಈ ವೇದಿಕೆ ಕನ್ನಡ ಸೇರಿದಂತೆ 10ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಆಪ್ ಇಂಟರ್ಫೇಸ್ ಹೊಂದಿದ್ದು ಒಟ್ಟು 26ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮ ಒದಗಿಸುತ್ತದೆ. ವಿದ್ಯಾರ್ಥಿಗಳಿಗಾಗಿ ಇ ಬುಕ್ಸ್, ನಿಯತಕಾಲಿಕೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಸಾಮಗ್ರಿಗಳನ್ನು ಇದು ಒಳಗೊಂಡಿದೆ. ಆಪ್ನಲ್ಲಿ ಹೆಚ್ಚುವರಿ ಡೌನ್ಲೋಡ್ ಇಲ್ಲದೆ ಉಚಿತ ಮೊಬೈಲ್ ಆಟಗಳಿವೆ. ಸರ್ಕಾರದ ಒಎನ್ಡಿಸಿ ನೆಟ್ವರ್ಕ್ ಮೂಲಕ ವಿಡಿಯೋ ನೋಡುತ್ತಲೇ ಆಪ್ನಿಂದ ನೇರವಾಗಿ ಶಾಪಿಂಗ್ ಮಾಡುವ ವಿಶೇಷ ಸೌಲಭ್ಯವೂ ಇದರಲ್ಲಿದೆ. ಇದು ಆಂಡ್ರಾಯ್ಡ್, ಐಒಎಸ್ ಮತ್ತು ಸ್ಮಾರ್ಟ್ ಟಿವಿಗಳಲ್ಲಿ ಲಭ್ಯವಿದೆ. ಇದರಲ್ಲಿ ಉಚಿತ ಕಂಟೆಂಟ್ ಜೊತೆಗೆ ಜಾಹೀರಾತು ರಹಿತ ವೀಕ್ಷಣೆಗಾಗಿ ಕಡಿಮೆ ದರದ ಚಂದಾದಾರಿಕೆ ಯೋಜನೆಗಳು ಇವೆ. ಉದಾಹರಣೆಗೆ ತಿಂಗಳಿಗೆ 30 ರೂಪಾಯಿಗಳಿಂದ ವರ್ಷಕ್ಕೆ 999 ರೂಪಾಯಿಗಳವರೆಗಿನ ಬೇರೆ ಬೇರೆ ಪ್ಲಾನ್ಗಳಿವೆ. 1 ಕೋಟಿಗೂ ಹೆಚ್ಚು ನೋಂದಾಯಿತ ಬಳಕೆದಾರರು ಮತ್ತು 1,40,00,000ಕ್ಕೂ ಹೆಚ್ಚು ಡೌನ್ಲೋಡ್ಗಳೊಂದಿಗೆ ವೇವ್ಸ್ ಒಟಿಟಿ ಈಗ ತನ್ನ ಮುಂದಿನ ಹಂತದ ಬೆಳವಣಿಗೆಯ ಮೇಲೆ ಗಮನಹರಿಸಿದೆ. ಈ ಸಾಧನೆಯು ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಸಾರ್ವಜನಿಕ ಸೇವಾ ಮಾಧ್ಯಮದ ಬೆಳೆಯುತ್ತಿರುವ ಪ್ರಸ್ತುತತೆಯನ್ನು ಪ್ರದರ್ಶಿಸುತ್ತದೆ ಮತ್ತು ದೂರದರ್ಶನ, ರೇಡಿಯೋ ಜೊತೆಗೆ ಪ್ರಚಲಿತ ವಿಷಯಗಳು, ಶಿಕ್ಷಣ, ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಒಂದೇ ತಾಣದಲ್ಲಿ ಲಭ್ಯಗೊಳಿಸುವ ದೃಷ್ಟಿಕೋನಕ್ಕೆ ಬೆಂಬಲ ನೀಡುತ್ತದೆ. ಭಾರತೀಯ ಸಂಸ್ಕೃತಿ, ಇತಿಹಾಸ, ಶಿಕ್ಷಣ ಮತ್ತು ಈ ಪೀಳಿಗೆಯ ಮನರಂಜನೆಯನ್ನು ಒಂದೇ ಸೂರಿನಡಿ ಇಡೀ ಕುಟುಂಬಕ್ಕೆ ತಲುಪಿಸುವ ಉದ್ದೇಶದಿಂದ ಈ ವೇವ್ಸ್ ಒಟಿಟಿ ಆಪ್ ಅನ್ನು ತರಲಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ.

0: ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್. ಇದೊಂದು ಪ್ರಕಟಣೆ. ಮೇ 30ರಂದು ಮೆಗನ್ ಆಸ್ಪತ್ರೆಯ ಹತ್ತಿರ ಸುಮಾರು 35 ವರ್ಷ ಅನಾಮಧೇಯ ವ್ಯಕ್ತಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದು ಆತನನ್ನು ತಕ್ಷಣ ಮೆಗನ್ ಆಸ್ಪತ್ರೆಗೆ ಸೇರಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ 2ರಂದು ಮೃತಪಟ್ಟಿರುತ್ತಾರೆ. ಇವರಿಗೆ ಪ್ರಜ್ಞೆ ಬಂದಾಗ ತನ್ನ ಹೆಸರು ಸಂಜಯ್ ಕುಮಾರ್ ಶೆಟ್ಟಿ ಬಿನ್ ಮಂಜುನಾಥ್ ಎಂದು ಹೇಳಿದ್ದು ಊರಿನ ಹೆಸರು ತಿಳಿಸಿರುವುದಿಲ್ಲ. ಮೃತ ವ್ಯಕ್ತಿಯು 5.3 ಅಡಿ ಎತ್ತರ, ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಬಲಗೈ ಮೇಲೆ ಕುದುರೆ ಮುಖದ ಕಪ್ಪು ಹಚ್ಚೆ ಹಾಗೂ ಎಡಗೈ ಮೇಲೆ ಯಾವುದೋ ಪ್ರಾಣಿಯ ಕಪ್ಪು ಹಚ್ಚೆ ಇರುತ್ತದೆ. ಮೈ ಮೇಲೆ ಕಪ್ಪು ಬಣ್ಣದ ಟೀಶರ್ಟ್ ಹಾಗೂ ಸಿಮೆಂಟ್ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ. ಈ ಮೃತ ವ್ಯಕ್ತಿಯ ವಾರಸುದಾರರು ಯಾರಾದರೂ ಇದ್ದಲ್ಲಿ ದೊಡ್ಡಪೇಟೆ ಪೊಲೀಸ್ ಠಾಣೆಯನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ, ಎಚ್ಡಿ ಕೋಡ್ ಸಂಖ್ಯೆ 08182, ದೂರವಾಣಿ ಸಂಖ್ಯೆ 26141414, ಮತ್ತೊಂದು ಸಂಖ್ಯೆ 94807494464 ಸಂಪರ್ಕಿಸುವಂತೆ ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಸೋಲಾರ್ ಪ್ಯಾನೆಲ್ ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಸ್ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
5: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ. ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿ ರಾಜೀನಾಮೆ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೊಂದಿಗೆ ಚರ್ಚೆ ನಡೆಸಿದ್ದು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ವರಿಷ್ಠರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಎಂದಾದರೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ 4 ಶಕ್ತಿ ಕೇಂದ್ರಗಳನ್ನು ಹೊಂದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿ ಹುದ್ದೆಗಾಗಿ ಹೋರಾಟ ನಡೆಯುತ್ತಿತ್ತು. ಇದೀಗ ಪ್ರಮಾಣವಚನ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಕೊರತೆಯನ್ನು ಉಲ್ಲೇಖಿಸಿದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಿಸಿದಂತೆ ಸಚಿವರ ಅಸಮಾಧಾನ ಆಡಳಿತ ಪಕ್ಷದ ಆಂತರಿಕ ಸಂಘರ್ಷಗಳನ್ನು ಬಹಿರಂಗಪಡಿಸಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಕೂಡ್ಲಿಗಿಯ ಚಿಕ್ಕಚೋಗಿಹಳ್ಳಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಭೋಜನ ಸವಿಯುತ್ತ ಸಂವಾದ ನಡೆಸಿದರು. ಕೇಂದ್ರ ಸರ್ಕಾರದ ವಿವಿಧ ಉಪಕ್ರಮಗಳಿಂದ ಬೆಂಬಲಿತವಾಗಿರುವ ಸ್ವಸಹಾಯ ಗುಂಪುಗಳು ಹಾಗೂ ತಳಮಟ್ಟದಲ್ಲಿ ಜೀವನೋಪಾಯವನ್ನು ಬಲಪಡಿಸುವಲ್ಲಿ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಜೊತೆಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಜರ್ಮನಿಯ ತುರಿಂಜಿಯಾ ಪ್ರಾಂತ್ಯದ ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕರ್ನಾಟಕ ಮತ್ತು ತುರಿಂಜಿಯಾ ಪ್ರಾಂತೀಯ ಸರ್ಕಾರಗಳು ಜೊತೆಗೂಡಿ ನಾವೀನ್ಯತೆ ಮತ್ತು ಮುಂದಿನ ತಲೆಮಾರಿನ ತಂತ್ರಜ್ಞಾನದತ್ತ ಗಮನ ಹರಿಸಲಿವೆ ಎಂದು ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಮತ್ತು ತುರಿಂಜಿಯಾ ನಡುವೆ ಆಪ್ಟಿಕ್ಸ್ ಮತ್ತು ಫೋಟಾನಿಕ್ಸ್, ಸೆಮಿಕಂಡಕ್ಟರ್, ಬಯೋಟೆಕ್, ವಿದ್ಯುಚ್ಚಾಲಿತ ವಾಹನ ತಯಾರಿಕೆ, ಮರುಬಳಕೆ ಇಂಧನ, ಆಧುನಿಕ ತಯಾರಿಕಾ ಕ್ಷೇತ್ರಗಳಲ್ಲಿ ಉಜ್ವಲ ಅವಕಾಶಗಳಿದ್ದು ತುರಿಂಜಿಯಾ ಪ್ರಾಂತ್ಯದ ಕಂಪನಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಮಾರಿಯೋ ವಾಲ್ಟ್, ರಾಜ್ಯದಲ್ಲಿರುವ ಸಂಶೋಧನೆ ಮತ್ತು ಅಭಿವೃದ್ದಿ ಕಾರ್ಯ ಪರಿಸರ, ಡಿಜಿಟಲ್ ಪ್ರತಿಭಾ ಸಂಪನ್ಮೂಲ, ಎಂಜಿನಿಯರಿಂಗ್, ವಿಶ್ವದರ್ಜೆಯ ನವೋದ್ಯಮ, ಕಾರ್ಯ ಪರಿಸರ, ಕ್ವಾಂಟಮ್ ತಂತ್ರಜ್ಞಾನ, ಏರೋಸ್ಪೇಸ್ ವಲಯಗಳಲ್ಲಿ ಇರುವ ಮೂಲಸೌಕರ್ಯ ಇತ್ಯಾದಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: ಮತ್ತು 15ಕ್ಕೆ.
1: ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ತರುವ ಉದ್ದೇಶದೊಂದಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಬದಲಾಗಿ ಕೃತಕ ಬುದ್ದಿಮತ್ತೆ ಜಿಪಿಎಸ್ ಆಧಾರಿತ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಇನ್ನು ಮುಂದೆ ಬೆಳಗ್ಗೆ 10 ಗಂಟೆ ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ನಾಳೆ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೂ ಆದ ಪ್ರಾಧಿಕಾರದ ಸಹ ಅಧ್ಯಕ್ಷ ಡಾ ಶರಣಪ್ರಕಾಶ್ ಪಾಟೀಲ್ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮಧ್ಯಾಹ್ನ 2 ಗಂಟೆ ಬಳಿಕ ಆಯೋಗದ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರಕ್ಕೆ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಭಾಜನವಾಗಿವೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿಯ ಮುದ್ರಾಳಿ, ಮಡಾಮಕ್ಕಿ, ವಣ್ಸೆ, ಹಕ್ಲಾಡಿ, ಸಾಣೂರು ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿ ಪಡೆದಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ದಿ ಅಧಿಕಾರಿ ಸತೀಶ್ ವಡ್ಡರ್ಸೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
2: ಕೇಂದ್ರ ಸರ್ಕಾರದ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ರಾಜ್ ಸತತ್ ವಿಕಾಸ್ ಪುರಸ್ಕಾರಕ್ಕೆ ಈ ಬಾರಿ ಕರ್ನಾಟಕ ರಾಜ್ಯದಿಂದ 6 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರ್ತಾರೆ. ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರುವಂತದ್ದು ಒಂದು ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್, ಮಡಮಕ್ಕಿ ಗ್ರಾಮ ಪಂಚಾಯತ್, ಕುಂದಾಪುರ ತಾಲೂಕಿನ ವಣ್ಸೆ ಗ್ರಾಮ ಪಂಚಾಯತ್, ಹಕ್ಲಾಡಿ ಗ್ರಾಮ ಪಂಚಾಯತ್ ಮತ್ತು ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯಿತಿಗಳು ಈ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾಗಿರುತ್ತದೆ. ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಪಂಚಾಯತ್ ರಾಜ್ ಸಚಿವರಾದ ರಾಜೀವ್ ರಂಜನ್ ಸಿಂಗ್, ಇತರ ಸಚಿವರು ಹಾಗೂ ಅಧಿಕಾರಿಗಳು ಈ ಪ್ರಶಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ನೀಡಿರ್ತಾರೆ.
1: ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ತನ್ನ ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಖನಿಜ ತೈಲಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಏಸ್ಟರ್ ಆಯಿಲ್ಗೆ ಬದಲಾಯಿಸಿದೆ. ರಾಜ್ಯಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಏಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಈಗಾಗಲೇ ಕೆಪಿಟಿಸಿಎಲ್ ವತಿಯಿಂದ ಪ್ರಾಯೋಗಿಕವಾಗಿ 45 ಟ್ರಾನ್ಸ್ಫಾರ್ಮರ್ಗಳಲ್ಲಿ ನ್ಯಾಚುರಲ್ ಏಸ್ಟರ್ ಆಯಿಲ್ ಅಳವಡಿಸಲಾಗಿದ್ದು ಸುಮಾರು 1500 ಲೀಟರ್ಗಳಷ್ಟು ಮಿನರಲ್ ಆಯಿಲ್ ಬಳಕೆಯನ್ನು ತಪ್ಪಿಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರಿಸರ ಮತ್ತು ಹವಾಮಾನ ಬದಲಾವಣೆ ಅಧ್ಯಯನ ವಿಭಾಗದ ಎನ್ಎಸ್ಎಸ್ ಸಹಯೋಗದಲ್ಲಿ ಆಚರಿಸಲಾದ ಕಾರ್ಯಕ್ರಮವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳು ಯುವ ಪೀಳಿಗೆಯಲ್ಲಿ ಪರಿಸರ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೆವಿಜಿ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪರಿಸರ ತಜ್ಞ ಹಾಗೂ ನಿವೃತ್ತ ಉಪನ್ಯಾಸಕ ಡಾ ಶ್ರೀಶಾಕುಮಾರ್ ಎಂಕೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಉಳಿಸಿ ಬೆಳೆಸುವಂತೆ ಕರೆ ನೀಡಿದರು. ರೈತರ ಉಳಿವಿಗಾಗಿ ಕೆರೆ ಕಟ್ಟೆಗಳನ್ನು ಉಳಿಸಿ ಪರಿಸರವನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ನೈರುತ್ಯ ಮುಂಗಾರು ಮುಂದುವರೆದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ ಸೇರಿದಂತೆ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ. ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026ನೇ ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಾ ವೇವ್ 625 ಕಿಲೋಹರ್ಟ್ಸ್.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
2: ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ತೋಟಗಾರಿಕಾ ಬೆಳೆಗಳಲ್ಲಿ ಅಂತರ ಬೆಳೆ ಮತ್ತು ಕಾಡು ಕೃಷಿ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗನೂರು ಗ್ರಾಮದ ಪ್ರಗತಿಶೀಲ ಕೃಷಿಕರಾದ ಟಿವಿ ರುದ್ರೇಶ್ ಅವರೊಂದಿಗೆ ಸಂದರ್ಶನ.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ರುದ್ರೇಶ್ ಟಿವಿ ಅವರು ಇದ್ದಾರೆ. ಇವರು ಕಾರಿಗನೂರು ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆಯ ಪ್ರಗತಿಶೀಲ ಕೃಷಿಕರು. ಸಾವಯವ ಕ್ರಮದಲ್ಲಿ ಭತ್ತ ಬೆಳ್ಕೊಂಡ್ಬಿಟ್ಟು ಇವರದೇ ಆದಂತ ಒಂದು ಮಾರುಕಟ್ಟೆ ವ್ಯವಸ್ಥೆ, ಈಗಾಗಲೇ ಇವರು ನೇಗಿಲೆ ಯೋಗಿ ಅನ್ನೋ ಒಂದು ಬ್ರ್ಯಾಂಡಿನ ಅಡಿಯಲ್ಲಿ ತಮ್ಮದೇ ಆದಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಸುಮಾರು ವರ್ಷಗಳಿಂದ ಇವರು ಈ ಒಂದು ಬೆಳೆಗಳ ಕ್ರಮಗಳನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಈಗ ಇವತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಏನು, ನಾವೀಗ ಚನ್ನಗಿರಿಯಿಂದ ಆ ಕಡೆ ಹೋದ್ರೆ ಅಡಿಕೆ ಕಾಣಿಸ್ತಾ ಇರ್ತದೆ, ಎಲ್ಲಿನೂ ಏಕ ಬೆಳೆಯಾಗಿ ಒಂದು ಪದ್ಧತಿ ಬೆಳೀತಕ್ಕಂತ ಒಂದು ನಾವು ಪ್ರಮೇಯ ಕಾಣ್ತಾ ಇದ್ದೀವಿ. ಚನ್ನಗಿರಿಯಿಂದ ಆ ಕಡೆ ಆಗ್ಲಿ ಅಥವಾ ಭದ್ರಾವತಿಯಿಂದ ಸ್ವಲ್ಪ ದಾಟ ಆದ್ಮೇಲೆ ಏನ್ ಶುರು ಆಗುತ್ತೆ ಆ ಭಾಗದಲ್ಲಿ, ಮಿಶ್ರ ಬೆಳೆಗಳು ಇಲ್ಲ, ಅಂತರ್ ಬೆಳೆಗಳು ಇಲ್ಲ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವರು ಈ ಒಂದು ಬೆಳೆಗಳಲ್ಲಿ ಅಂತರ್ ಬೆಳೆಗಳ ಬಗ್ಗೆ ಮತ್ತೆ ಸುತ್ತಮುತ್ತ ಏನು ನಾವು ಹಾಗೆ ಒಂದು ಜಮೀನು ಖಾಲಿ ಬಿಡ್ತಾ ಇರ್ತೀವಿ, ಬೋದುಗಳು, ಆಮೇಲೆ ಕೆಲವೊಂದು ಪ್ರದೇಶಗಳಲ್ಲಿ ಏನು ಬೆಳೆಯೋದಿಲ್ಲ, ನೀರು ನಿಂತ್ಕೊಳ್ತವೆ ಅಂತ ಜೋಗ ಪ್ರದೇಶ ಇರ್ತ ಅಂತ ಪ್ರದೇಶಗಳಲ್ಲಿ ನಾವು ಹಂಗೆ ಖಾಲಿ ಬಿಟ್ಟಿರ್ತೀವಿ. ಇದರಲ್ಲಿ ಕಾಡು ಕೃಷಿ ಕುರಿತು ಇವರು ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ರುದ್ರೇಶ್ ಅವರೇ.
4: ನಮಸ್ಕಾರ ಸರ್.
3: ಹೇಳಿ, ನೀ ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ್ ಬೆಳೆ ಅಥವಾ ಮಿಶ್ರ ಬೆಳೆಗಳ ಕುರಿತು ಜೊತೆಗೆ ಈ ಕಾಡು ಕೃಷಿಯ ಕುರಿತು ಕಿರು ಪರಿಚಯದೊಂದಿಗೆ ಆರಂಭ ಮಾಡಿ.
4: ನಮಸ್ಕಾರ ಸರ್, ನನ್ನ ಹೆಸರು ರುದ್ರೇಶ್ ಅಂತ, ಕಾರಿಗನೂರು ಚನ್ನಗಿರಿ ತಾಲೂಕು. ನಾನು ಸಾವಯವ ಕೃಷಿಕ. ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ ಅಡಿಕೆನೇ ಮೇನ್ ಬೆಳೆ ಆಗಿದೆ ಸರ್.
3: ಹೌದು,
4: ಅಡಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ, ಸ್ವಲ್ಪ ಸ್ವಲ್ಪ ಭತ್ತ ಇದೆ. ಅಡಿಕೆಯಲ್ಲಿ ಬರೀ ಅಡಿಕೆ ಬಿಟ್ಟರೆ ಬೇರೆ ಏನು ಬೆಳೆಯೋದೇ ಇಲ್ಲ. ಅಡಿಕೆಗೆ ಉಪ ಬೆಳೆಯಾಗಿ ಬೆಳೆದ್ರೆ ನಾವು ಅದರಲ್ಲೂ ಲಕ್ಷಾನು ಗಂಟಲೆ ಆದಾಯನೂ ಗಳಿಸ್ಬೋದು. ಅದೇ ರೀತಿ ಬಾಳೆ ಅಥವಾ ತೆಂಗು ಎರಡರಲ್ಲಿ ಬಾಳೆ ಹಾಕ್ಬೋದು, ಅಡಿಕೆಯಲ್ಲಿ ಕೋಕೋ ಹಾಕ್ಬೋದು, ಅದೇ ರೀತಿ ಕಾಳುಮೆಣಸು ಹಾಕ್ಬೋದು, ಆಮೇಲೆ ನಿಂಬೆ ಹಾಕ್ಬೋದು, ಇವು ಗಡ್ಡೆಗಳು, ಸುವರ್ಣ ಗಡ್ಡೆ, ಕಾಡು ಗೆಣಸು, ಇವನ್ನೆಲ್ಲ ಹಾಕಬಹುದು. ಇವನ್ ಯಾರು ಮಾಡಕ್ ತಯಾರಲ್ಲ. ಅದಕ್ಕೋಸ್ಕರ ನಾವು ಒಂದೇ ಬೆಳೆಗೆ ಅಂಟಿಕೊಂಡಿರೋ ಬದಲು ಇವಷ್ಟು ಮಾಡೋದ್ರಿಂದ ಅಡಿಕೆಯಲ್ಲಿ ಇಳುವರಿ ಹೆಚ್ಚಾಗುತ್ತೆ. ಅದರಲ್ಲಿ ನಾವು ಬಾಳೆ ಹಾಕಿದ್ರೆ ಅದರಲ್ಲಿ ಪೊಟಾಶ್ ಬಾಳ ಇರುತ್ತೆ. ಆ ಪೊಟಾಶ್ ನಾವು ಗೊನೆ ಕಟ್ಕೊಂಡ್ರೆ ಗೊನೆ ಅಷ್ಟೇ ಕಟ್ಕೊಂತವೆ, ಇನ್ನು ಉಳ್ಕಿದಷ್ಟು ಗೊಬ್ಬರ ಆಗುತ್ತೆ. ಅದು ಬಹು ಉಪಯೋಗ ಬೆಳೆ ಅದು.

0: ಭೂಮಿಯಲ್ಲಿರುವ ಗೊಬ್ಬರನು ಕೂಡ ಬೆಳೆಗಳಿಗೆ ಸಂಪೂರ್ಣವಾಗಿ ಕೊಡೋಕೆ ಸಣ್ಣ ಜೀವಾಣುಗಳು ಉತ್ಪಾದನೆ ಹಾಕವು. ನಾವು ಬೆಳೆ ಮಾಡೋದ್ರಿಂದ ನೀವು ಖಾಲಿ ಹೊಲ ಬಿಡೋದ್ರಿಂದ ಟ್ಯಾಕ್ಟರ್ ಹೊಡಿತೀರಿ, ಮತ್ತೆ ದೊಡ್ಡ ದೊಡ್ಡ ಟ್ಯಾಕ್ಟರ್ ಹೊಡೆಯೋದ್ರೆ ಸಣ್ಣ ಜೀವಾಣುಗಳು ಸತ್ತು ಹೋಗ್ತವೆ, ಏನು ಇರೋದೇ ಇಲ್ಲ. ಹಾಗಾಗಿ ಇಳುವರಿನ ಕುಂಠಿತ ಆಗುತ್ತೆ, ಮತ್ತೆ ಅಂತರ್ ಬೆಳೆ ಮಾಡೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತೆ. ನಮ್ಮ ಭೂಮಿನ ಆರೋಗ್ಯವಾಗಿ ಇಡಕ್ಕೆ ನಮ್ಗೆ ನಮ್ಮದೇ ಒಂದು ಸಣ್ಣ ಪ್ರಯತ್ನನೂ ಕೂಡ ಆಗುತ್ತೆ. ಅದರಿಂದ ಈ ಬೆಳೆ ಅಂತರ್ ಬೆಳೆ ಬೆಳಿಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಎಲ್ಲರೂ
1: ಈಗ ಅಡಿಕೆ ಬೆಳೆ, ಒಂದು 4 ವರ್ಷದ ಅಡಿಕೆ ಬೆಳೆಯಲ್ಲಿ ಏನೇನ್ ಬೆಳಿಬಹುದು
0: ಸರ್? ಮೊದಲೇ ಅಡಿಕೆ ಹಾಕಿದಾಗ 2 ವರ್ಷ ಬಾಳೆ ಬೆಳಿಬಹುದು ಸರ್, ಅಥವಾ ತರಕಾರಿ ಬೆಳೆ ಬೆಳಿಬಹುದು.
1: ತರಕಾರಿ ಬೆಳೆ ಬೆಳಿಬಹುದು.
0: ಆಮೇಲೆ ನಂತರ 1-2 ವರ್ಷ ಬೇಡ ಸರ್, ಗಣ್ಣು ಉದ್ದ ಹಾಕೋ ಅನ್ನೋ ಉದ್ದೇಶಕ್ಕೆ ಬೇಡ 2 ವರ್ಷ ನಡುವೆ ಗ್ಯಾಪ್. ನಂತರ ನೀವು ಒಂದ್ ಲೈನ್ ಬಿಟ್ಟು ಒಂದ್ ಲೈನ್ ಅಂದ್ರೆ ಒಂದ್ ಲೈನ್ ಬಿಟ್ಟು ಒಂದ್ ಲೈನ್ ಆಗ 4 ಗಿಡದ ನಡುವೆ ಒಂದು ಬಾಳೆನ ಅಥವಾ ಒಂದು ಕೋಕನ ಎರಡರ ಯಾವ್ದಾರು ಒಂದು ಇಲ್ಲ ಕಾಳುಮೆಣಸು ಇವನ್ನ ಹಾಕೊಂಡ್ರೆ ನಾವು ಪ್ರತಿ ಬಾರಿನೂ ನಮಗೆ 4 ವರ್ಷದ ನಂತರ ಹಾಕಿದ್ರೆ ಒಂದು ಬಾಳೆ ಹಾಕಿದ್ವಿ ಅಂದ್ರೆ ಕನಿಷ್ಠ 10 ವರ್ಷ ನಾವು ಆ ಬಾಳೆ ತೆಗೆದಂಗಿರ್ಬೋದು ಸರ್. 10 ವರ್ಷ ಕಂಟಿನ್ಯೂ ಬರುತ್ತೆ ನಮ್ಗೆ ಬಾಳೆ. ನೀನು ಕೋಕ ಹಾಕಿದ್ರು 15 ವರ್ಷ ಗಂಟೆ ಬರ್ತದೆ, ಅದಕ್ಕೆ ಜಾಸ್ತಿನೇ ಇರುತ್ತೆ ನಾವು ಅದ. ಆಮೇಲೆ ಕಾಳುಮೆಣಸು ಹಾಕಿದ್ರು ಅಷ್ಟೇ ಸರ್, ಅಷ್ಟು 3 ಒಳ್ಳೆ ಆದಾಯ ಬರುವಂತ ಬೆಳೆನೇ. ನೀವು ಬರೀ ಅಡಿಕೆಗೆ ನೀವು 3 ಲಕ್ಷ ಬರ್ತದೆ ಅನ್ಕೊಳ್ರಿ, ಅಡಿಕೆಗೆ ಇದ್ರಲ್ಲಿ ಎಕ್ಸ್ಟ್ರಾ 1 ಲಕ್ಷ ಬರುತ್ತಲ್ಲ, ಯಾಕೆ ಬಿಡ್ತಿರೋದನ್ನ? ಇದು ಮಾಡ್ರಿ, ಇದು ಮಾಡೋದ್ರಿಂದ ಹೊಲದ ಫಲವತ್ತತೆ ಹೆಚ್ಚಾಗುತ್ತೆ. ಗೊಬ್ಬರ ನೀವು ಸರ್ಕಾರಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ, ಸಾವಯವದಾಗ ಮಾಡ್ಬೋದು. ಅಡಿಕೆ ಇಳುವರಿ ನೀವು ಗೊಬ್ಬರ ಹಾಕಿ ಕೋಲಿಕೆ ಮಾಡಿದ್ರೆ ನಾವು ಗೊಬ್ಬರ ಹಾಕಲ್ಲ, ಆ ಗೊಬ್ಬರ ಹಾಕಿದಷ್ಟು ತೆಗೆದ್ರ ಅಷ್ಟೇ ತೆಗೆದೋ ನಾವು ಇದು ಅಡಿಕೆ ಒಳಗೆ ಬೇರೆ ಬೆಳೆ ಮಾಡಿ. ನೀವು ಅದನ್ನ ಮಾಡ್ರಿ ಅಂತೇಳಿ ಎಲ್ಲ ರೈತರಲ್ಲೇ ಮನವಿ ಮಾಡ್ಕೋತಾರೆ.
1: ಈಗ ಇದು ಮತ್ತೆ ಈಗ ಅಡಿಕೆ ಫಸಲು ಕೊಡೋಕ್ಕಿಂತ ಮೊದಲು ಅಂದ್ರೆ 8 ವರ್ಷ ಆಯ್ತು ಅಂತ ತಿಳ್ಕೊಳ್ಳಿ, ಈಗ ಅಡಿಕೆ ಬೆಳೆ 8 ವರ್ಷ ಇದೆ, ಅಲ್ಲಿ ಆ ಸಮಯದಲ್ಲಿ ಏನ್ ಬೆಳಿಬಹುದಂತೆ?
0: ಎಲ್ಲ ಬೆಳೆ ಸರ್, ಇದು ಬಾಳೆ ಬೆಳಿಬಹುದು, ಕೋಕೋ ಮತ್ತು ಕಾಳುಮೆಣಸು 8 ವರ್ಷದ ನಂತರನೇ ಹಾಕ್ಬೇಕು ಸರ್.
1: ಕೋಕೋ ಮತ್ತೆ ಕಾಳುಮೆಣಸು
0: ಯಾಕಂದ್ರೆ ಕಾಳುಮೆಣಸು ಹಾಕಕ್ಕೆ ಅದು ನುಣುಪಾಗಿರುತ್ತೆ, ಅದು ಹೊರಟಾಗಬೇಕು, ಅದು 8 ವರ್ಷದ ಮೇಲೆ ಆಗ್ಬೇಕು ಸರ್. 8 ವರ್ಷದೊಳಗೆ ಹಾಕಿದ್ರೆ ಬರಲ್ಲ, ಹಾಗಾಗಿ ಅದು 8 ವರ್ಷದ ಮೇಲೆ. ಇನ್ನು ಕೋಕೋ ಕೂಡ 8 ವರ್ಷದ ಮೇಲೆ, ಅದಕ್ಕೆ ಬಿಸಿಲು ಬಡಿಬಾರ್ದು, ಬಿಸಿಲು ಕಡಿಮೆ ಪ್ರಮಾಣದಲ್ಲಿ ಬೀಳ್ಬೇಕು, ಅದಕ್ಕೆ ಹೆಚ್ಚು ಬೀಳಂಗ 50% ಒಳಗಿರ್ಬೇಕು ಬಿಸಿಲು. ಹಾಗಾಗಿ ಎರಡು ಬೆಳೆ ಬಾಳೆ ಮಾತ್ರ ಹಾಕ್ಬೋದು ಸರ್.
1: ಬಾಳೆ ಮಾತ್ರ ಹಾಕ್ಬೋದು. ಆಮೇಲೆ ಈ ಅಂತರ್ ಬೆಳೆಗಳಿಂದ ಏನ್ ಲಾಭ ಆಗ್ತದೆ ಅಂತ ಹೇಳ್ತೀರಾ? ಈಗಾಗಲೇ ಹೇಳ್ತಾ ಇದ್ದೀರಿ, ಅದು ಒಂದು ಅಡಿಷನಲ್ ಇನ್ಕಮ್ ಅಂದ್ರೆ ಹೆಚ್ಚಿನ ಒಂದು ಆದಾಯ ಅದ್ರ ಜೊತೆಗೆ. ಯಾಕಂದ್ರೆ ಅವಾಗ ಏನು ಇದು 8 ವರ್ಷ ತನಕ ಆದ್ರೆ ಏನು ಬೆಳೆ ನಮಗೆ ಫಲ ಬರೋದಿಲ್ಲ, ಏನು ಬರೋದಿಲ್ಲ, ಅದು ಒಂದು ನಮ್ಗೆ ಒಂದು ಖರ್ಚಿಗೆಲ್ಲ ಆಯ್ತದೆ ಏನ್ ಅಂತರ್ ಬೆಳೆ ಹಾಕಿದ್ರೆ. ಮತ್ತೆ ಏನು ಅದರಿಂದ ಉಪಯೋಗ ಇದೆ ಅಂತ ಹೇಳಿ?
0: ಮೊದಲನೇದಾಗಿ ನಾವು ಭೂಮಿನ ಫಲವತ್ತತೆ ಹೆಚ್ಚು ಮಾಡ್ಕೊಂತೇವೆ. ಆಮೇಲೆ ಭೂಮಿಯಲ್ಲಿ ಸಾವಯವ ಇಂಗಾಲ, ಅದು ಯಾವುದೇ ಭೂಮಿಯಲ್ಲಿ ಹೋದ್ರೆ 1.5% ಇರ್ಬೇಕು, ಅದು 1.5 ಇರ್ಬೇಕು, ಅದಿರಲ್ಲ, ಅದ್ರೊಳಗೆ ಇರುತ್ತೆ. ಅದನ್ನ ಹೆಚ್ಚಿಗೆ ಮಾಡಕ್ ಅಂದ್ರೆ ನಾವ್ ಇಂತ ಬೆಳೆಗಳನ್ನ ಮಾಡ್ಲೇಬೇಕಾಗುತ್ತೆ. ಆ 1.5 ಮೇಲೆ ಇತ್ತಂದ್ರೆ 2 ತನಕ ಇತ್ತಂದ್ರೆ ಅತ್ಯುತ್ತಮವಾದ ಬೆಳೆ, 2 ಇದ್ರೂ ಉತ್ತಮವಾದ ಭೂಮಿ ಅಂತ ಪರಿಗಣಿಸಬಹುದು ಸರ್. ಅದನ್ನ ನಾವ್ ಮಾಡಕ್ ಪ್ರಯತ್ನ ಪಟ್ಟಂಗಾಕತ್ತಿ. ಮತ್ತೆ ಸಣ್ಣ ಜೀವಾಣುಗಳು ಉಟ್ಕೊಳ್ಳೋದ್ರಿಂದ ನಮ್ಮ ಹೊಲದಲ್ಲಿ ಬೇಕಾದಷ್ಟು ಆಹಾರ ಇರುತ್ತೆ ಸರ್. ಅದು ಭೂಮಿ ಬೇರೆ ತಿನ್ನಕ್ ಆಗ್ತಿರಲ್ಲ. ನಾವಲ್ಲಿ ಮಲ್ಚಿಂಗ್ ಮಾಡಿದ್ರೆ ಸಣ್ಣ ಜೀವಾಣುಗಳು ಅದನ್ನ ಆಹಾರ ರೂಪ ಮಾಡಿ ಅದನ್ನ ಬೇರುಗಳಿಗೆ ಕೊಡ್ತಾವ. ಅದೇ ನಾವು ಮಾಡ್ಬೇಕಾಗಿರೋದು. ನಾವ್ ಎಲ್ಲಿಂದ ತಂದು ಗೊಬ್ಬರ ಹಾಕಿ ಎಷ್ಟೋ ರೂಪಾಯಿ ಕೊಟ್ಟು ಗೊಬ್ಬರ ಹಾಕಿ ಬೆಳೆದ್ರೆ ಏನ್ ಅರ್ಥ ಇಲ್ಲ. ನಾವ್ ಭೂಮಿನೇ ಗೊಬ್ಬರ, ಭೂಮಿನೇ ಗೊಬ್ಬರ ಮಾಡ್ಬೇಕು. ಭೂಮಿನೇ ಸ್ವರ್ಗ ಮಾಡಿದ್ರೆ ಬೆಳೆ ಬೆಳೆಯೋಕೆ ಅದಕ್ಕೆ ಇನ್ನು ಏನ್ ಬೇಕು ಸರ್? ಅವಾಗ ಅದು ಅದು ಒಂದ್ ಲಾಭ, ಆದಾಯದ ಒಂದ್ ಲಾಭ, ಎರಡು ಲಾಭ ಆಗುತ್ತೆ. ನಾವು ಭೂಮಿನ ಆರೋಗ್ಯ ಇಟ್ಕೊಳೋದ್ರಿಂದ ಅಥವಾ ಭೂಮಿನ ಹೆಚ್ಚಿಗೆ ಕೆಮಿಕಲ್ ಇಲ್ದಂಗ ಇಡೋದ್ರಿಂದ ಭೂಮಿ ನೀರನ್ನ ಹಿಡಿದಿಟ್ಕೊಳತ್ತೆ ಸರ್. ಭೂಮಿ ನೀರನ್ನ ಹಿಡಿದಿಟ್ಕೊಳತ್ತೆ, ಅದು ಒಂದ್ ಪಾಯಿಂಟ್. ಇಲ್ಲಾಂದ್ರೆ ನಾವು ಕೆಮಿಕಲ್ ಆಗ್ತಾ ಇದ್ರೆ, ಹೊಲ ಹೊಡಿತಾ ಇದ್ರೆ ಭೂಮಿ ಮಳೆ ಬಂದು ನೀರು ಹರ್ಕೊಂಡು ಹೋಗ್ಬಿಡುತ್ತೆ. ಬೋರ್ವೆಲ್ ಇರುವಲ್ಲಿ ಏನು ಇರೋದೇ ಇಲ್ಲ, ಆ ಟೈಪ್ ಆಗುತ್ತೆ. ಅದೊಂದು ಉಪಯೋಗ ಸರ್, ಅದರಿಂದ ಅದೊಂದು ಉಪಯೋಗ.
1: ಆಮೇಲೆ ಈ ಕಾಡು ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡಿ. ಯಾವ ರೀತಿಯಿಂದ ಕಾಡು ಕೃಷಿ ತಾವು ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮ ರೈತರು ಮಾಡ್ಬೇಕು ಅಂತ ಹೇಳ್ತೀರಾ?
0: ಸರ್, ಈಗ ಹೊಲ ಒಂದು ಹೊಲದ ಪಕ್ಕ ದಾರಿ ಇರುತ್ತೆ, ಹೊಲದ ಒಬ್ಬೊಬ್ರು ಹೊಲದ ಪಕ್ಕ ಹಳ್ಳ ಇರುತ್ತೆ, ಸಣ್ಣ ಸಣ್ಣ ಚಾನಲ್ಗಳು ಇರ್ತವೆ, ಕೆಲವು ಸುತ್ತಲು ಹೊಲ ಸುತ್ತಲು ಇರುತ್ತೆ, ಜಾಗ ಇರುತ್ತೆ, ಅಲ್ಲಿ ಬೇಕಾದಷ್ಟು ಕಾಡು ಕೃಷಿ ಮಾಡ್ಬೋದು. ಕಾಡು ಕೃಷಿ ಅಂದ್ರೆ ಮಹಾಗಣಿ ಹಾಕ್ಬೋದು, ತೆಂಗ್ ಹಾಕ್ಬೋದು, ತ್ಯಾಗ ಹಾಕ್ಬೋದು, ಅದೇ ರೀತಿ ಹಣ್ಣಿನ ಗಿಡ, ಮಾವು, ಹಲಸು, ಮತ್ತೆ ರಾಮಫಲ, ಲಕ್ಷ್ಮೀಫಲ, ಹಣ್ಣಿನ ಗಿಡಗಳು ಪ್ರತಿಯೊಂದು ಹಾಕಬಹುದು ಸರ್. ಆ ಹಾಕೋಣದ್ರಿಂದ ನಾವು ಆರೋಗ್ಯವಾಗಿ ಹಣ್ಣು ಹುಣಸೆ ಹಾಕ್ಬೋದು, ಎಲ್ಲ ಮನೆಗೆ ಪದಾರ್ಥ ಏನ್ ಬೇಕು ಅದೆಲ್ಲ ಸಿಗುತ್ತೆ, ಒಳ್ಳೊಳ್ಳೆ ಹಣ್ಣು ಸಿಗುತ್ತೆ ನಮಗೆ. ಅದ್ರ ಜೊತೆಯಲ್ಲಿ ಭೂಮಿ ತಾಪಮಾನ ಹೆಚ್ಚಿಗೆ ಆಗುತ್ತೆ ಸರ್. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಬಹಳ ಜಾಸ್ತಿ
1: ಆಗಿದೆ ನೋಡಿ,
0: ಶುರುವಾಗಿದೆ. ಅದಕ್ಕೋಸ್ಕರ ನಾವು ಗಿಡ ಮರ ಹೆಚ್ಚಿಗೆ ಬೆಳೆಸೋದ್ರಿಂದ ತಾಪಮಾನ ಕಮ್ಮಿ ಆಗುತ್ತೆ. ಎಥನಾಲ್ ಅಂತ ಹೇಳ್ತಾರೆ, ಎಥನಾಲ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾರೆ. ಭೂಮಿಲಿ ಭತ್ತ ಬೆಳೆಯೋದ್ರಿಂದ ಇದರಿಂದ ಎಥನಾಲ್ ಹೆಚ್ಚಿಗೆ ಆಗಿ ಭೂಮಿಗೆ ಅಕಾಲಿಕ

0: ಮಳೆ ಅಕಾಲಿಕ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಷ್ಟು ನಾವು ಮನುಷ್ಯರಾಗ್ಬಿಟ್ಟಿದ್ದೆ, ಅದಷ್ಟು ಕಡಿಮೆ ಮಾಡೋದು ನಮ್ ಜವಾಬ್ದಾರಿ. ಯಾಕಂದ್ರೆ ಈ ಭೂಮಿ ಮೇಲೆ ಬದುಕಾಕೈತಿ ಅಂದ್ರೆ ಭೂಮಿ ಒಳ್ಳೇದ್ ಮಾಡೋಕು ನಾವೇ ಮಾಡಬೇಕು,
1: ಬೇರೆ
0: ಅದನ್ನು ಕೂಡ ಅದು ಕೂಡ ಒಳ್ಳೇದಾಗುತ್ತೆ. ಆ ದೃಷ್ಟಿಯಿಂದ ಎಲ್ಲರೂ ಹಣ್ಣು ತಿಂತಾರೆ, ಆದಾಯ ದೊಡ್ಡ ಮರದಿಂದ ಅದ್ರ ಆದಾಯನೂ ಬರುತ್ತೆ, ಆಮೇಲೆ ಅವ್ರ ಪರಿಸರನು ಉಳಿಸಿದಂಗಾಗುತ್ತೆ, ಸಮಾಜಕ್ಕೆ ಒಂದು ಒಳ್ಳೇದನ್ನು ಮಾಡಿದಂಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಈಗ ತಾವು ಏನೇನು ಕಾಡು ಬೆಳೆ ಒಂದು ಪದ್ಧತಿಗಳನ್ನ ಅನುಸರಿಸಿಕೊಂಡಿದ್ದೀರ ಸ್ವಲ್ಪ ಹೇಳ್ತೀರಾ?
0: ಸರ್, ನಮ್ಮ ಹೊಲದಲ್ಲಿ ಬಾಳೆ ಸುತ್ತಲೂ ಮಾಗನಿ ಇದೆ, ಹಲಸು ಇದೆ, ಮಾವು ಇದೆ, ಹುಣಸೆ ಇದೆ, ಆಮೇಲೆ ತ್ಯಾಗ ಇದೆ, ಆಮೇಲೆ ಈ ಗ್ರೀನ್ ಸಿಟಿ ಅಂತ ಗೊಬ್ಬರ ಗಿಡ, ಆ ಗೊಬ್ಬರ ಗಿಡ ಇದೆ. ಆ ಗೊಬ್ಬರ ಗಿಡನ ಕಡ್ದು ನಾವು ತೋಟದಲ್ಲಿ ಗುಂಡಿ ಹೊಡೆದು ಬಾಳೆ ಗಿಡ ಹಾಕಕರ ಹಾಕಿ ಮುಚ್ತವೆ, ಇಲ್ಲ ಕಡ್ದು ಮಲ್ಸಿಂಗೆ ಮಾಡ್ತವ ಹಂಗ ಆ ಟೈಪ್ ಮಾಡ್ತವೆ. ಇಂಥವೆಲ್ಲ ಗಿಡ ಇದಾವೆ ಸರ್. ಇವಷ್ಟು ಇರೋದ್ರಿಂದ ನಮ್ಗೆ ಬಹಳ ಗೊಬ್ಬರ ಗಿಡ ಗೊಬ್ಬರ ಆಗುತ್ತೆ. ಆಮೇಲೆ ಅದು ಗೊಬ್ಬರ ಆಗ್ಲಿಲ್ದ್ರೂ ಅದು ಕೆಲವೊಂದು ಗೊಬ್ಬರಗಳನ್ನ ಇದನ್ನ ನೈಟ್ರೋಜನ್ ಎಳೆದು ಗಿಡಗಳಿಗೆ ಕೊಡುತ್ತೆ, ಅದಕ್ಕೋಸ್ಕರ ಅದಿರ್ಬೇಕು ಸರ್ ಹೊಲಸಲು. ಈ ಟೈಪ್ ಮಾಡ್ಕೊಳ್ಳೋದ್ರಿಂದ ನಾವ್ ಮಾಡ್ದಂಗೆ ಎಲ್ಲರೂ ಮಾಡಿದ್ರೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ.
1: ಆಮೇಲೆ ಈಗ ಈ ಒಂದು ಅಂತರ್ ಬೆಳೆಗಳ ಒಂದು ಪದ್ಧತಿಗಳಿಗೆ ಬಂದ್ರೆ, ಈಗ ಹೆಚ್ಚಿನ ಹೆಚ್ಚು ಏಕ ಬೆಳೆ ಪದ್ಧತಿನ ಎಲ್ಲರೂ ಮಾಡ್ತಾವ್ರೆ, ಆದ್ರೂ ತಾವು ಕೂಡ ಈ ಬೆಳೆಗಳ ಬಗ್ಗೆ ಮುತುವರ್ಜಿ ವಹಿಸಿದ್ದೀರಾ, ಆಮೇಲೆ ತರಬೇತಿ ಕೂಡ ತಗೊಂಡಿದ್ದೀರಿ ಅಲ್ವಾ ಈ ಒಂದು ಅಂತರ್ ಬೆಳೆ ಮಿಶ್ರ ಬೆಳೆ ಕುರಿತು?
0: ತರಬೇತಿ ಆಗಲಿ ನೋಡಿದ್ರೆ ಸರ್, ನಾನು ಈಗ ತರಬೇತಿ ಕೊಡ್ತಾ ಇದ್ದಾನೆ.
1: ಅಂದ್ರೆ ನೀವು ಇದ್ ಮಾಡ್ಕೊಂಡು ನೀವೇ ತರಬೇತಿ ಕೊಡ್ತಾ ಇದ್ದೀರಾ?
0: ಹೌದು, ಕೆಲವರು ಬರ್ತಾರೆ, ಸ್ಟೂಡೆಂಟ್ ಗಳು ಬರ್ತಾರೆ, ಕೆಲವರು ರೈತರು ಬರ್ತಾರೆ, ಅವ್ರಿಗೆಲ್ಲ ನಾವು ತರಬೇತಿ ಕೊಡ್ತೇವೆ, ಹಿಂಗೆ ಮಾಡ್ರಿ ಅಂತೇಳಿ. ಹೊಲದಲ್ಲಿ ನಾವ್ ಏನ್ ಯಾವ ಟೈಪ್ ಬೆಳಿಬೇಕು, ಒಂದೇ ಬೆಳೆ ಏಕ ಬೆಳೆ ಯಾಕೆ ಬೆಳೆಯಬಾರದು, ಬಹು ಬೆಳೆ ಪದ್ಧತಿ ಯಾಕಿರ್ಬೇಕು ಅಂತ ಅವ್ರಿಗೆ ತುಂಬಾ ಸಲಹೆಯನ್ನು ಕೊಡ್ತಾನೆ. ಬಹು ಬೆಳೆ ಮಾಡೋದ್ರಿಂದ ಆದಾಯ ಹೆಚ್ಚಿಗೆ ಆಗೋದು ಒಂದೇ ಅಲ್ಲ, ಪರಿಸರನು ಉತ್ತಮ ಆಗುತ್ತೆ, ಭೂಮಿನೂ ಉತ್ತಮ ಆಗುತ್ತೆ, ಆಮೇಲೆ ಅವ್ರಿಗೆ ಎಲ್ಲಾ ರೀತಿ ಹಣ್ಣು ಬೆಳಕಬಹುದು, ಗಡ್ಡೆಗಳು, ಸುವರ್ಣ ಗಡ್ಡೆ, ಕಾಳು, ಗೆಣಸು, ಇವನ್ನೆಲ್ಲ ಬೆಳಕಬಹುದು. ಆಮೇಲೆ ಹೊಲ ಎಷ್ಟು ಕ್ಲೀನ್ ಇಟ್ಕೊಂತಾರ ಅಷ್ಟು ಅದು ಡೇಂಜರ್ ಸರ್, ಅದು ಭೂಮಿಗೇನು ಒಳ್ಳೇದಲ್ಲ. ಭೂಮಿ ಎಷ್ಟು ಕಸವಾಗಿರುತ್ತೋ ಅದು ತುಂಬಾ ಒಳ್ಳೇದು. ಭೂಮಿ ನೀವು ನೋಡ್ರಿ, ಭೂಮಿ ಹೊಲ ಹೊಡಿದಂಗೆ ಹಂಗ ಬಿಟ್ವಿ ಅಂದ್ರೆ ಅಲ್ಲಿ ಎರವುಳು ಇರುತ್ತೆ, ನೆಲ ಮಿದು ಇರುತ್ತೆ, ಭೂಮಿ ಮಿದು ಇರುತ್ತೆ. ನೀವ್ ಹೊಲ ಹೊಡೆದು ಹೊಡೆದು ಹೊಡೆದು ನೋಡ್ರಿ, ಹೊಲದಲ್ಲಿ ಕಾಲ ಒಳಕ್ ಹೋಗಲ್ಲ, ನೀರ್ ಬಿಟ್ರೆ ನೀರ್ ಒಳಕ್ ಹೋಗಲ್ಲ, ಹರ್ಕೊಂಡ್ ಹಂಗ ಹೋಗುತ್ತೆ. ಗಟ್ಟಿತನ ಆಗೋಗುತ್ತೆ. ಅದಕ್ಕೋಸ್ಕರ ಭೂಮಿನ ಹೆಚ್ಚು ಉಳುಮೆ ಮಾಡೋದು
1: ಅಂದ್ರೆ ಇದು ಸುಭಾಷ್ ಪಾಳೇಕರ್ ಅವರ ಒಂದು ಪದ್ಧತಿ ಅಲ್ವಾ, ನೈಸರ್ಗಿಕ ಕೃಷಿ.
0: ನೈಸರ್ಗಿಕ
1: ಏನು ಉಳುಮೆ ಮಾಡದೇ
0: ಬೆಳೆ ಬೆಳೆಯಬಹುದು, ಎಲ್ಲರ್ಕನು ಹೆಚ್ಚಿಗೆನು ಬೆಳಿಬಹುದು.
1: ಹೌದು,
0: ಒಂದ್ಸರಿ ಜೀವಾಮೃತ, ತಿಂಗಳಿಗೆ ಒಂದ್ಸತಿ ಅಥವಾ ಆಗ್ಲಿಲ್ಲ ಅಂದ್ರೆ ಒಂದೂವರೆ ತಿಂಗಳಿಗೆ ಒಂದ್ಸತಿ ಜೀವಾಮೃತ, ಇಲ್ಲ ಗೋಕೃಪ್ತಾಮೃತ, ಇಲ್ಲ ಮತ್ತೆ ನೀವೇ ಅಷ್ಟಗವ್ಯ ಪಂಚಗವ್ಯ ಅಂತ ಮಾಡ್ರಿ. ಏನು ಆಗ್ಲಿಲ್ಲ ಅಂದ್ರೆ ಮಲ್ಚಿಂಗರ ಮಾಡ್ರಿ, ಮಲ್ಚಿಂಗ್ ಮಾಡಿದ್ರು ನಿಮ್ಗೆ ಒಳ್ಳೆ ಫ್ಯಾಫಿಟ್ ಐತೆ. ಅದಕ್ಕೆ ನೀವು ಹೊರಗಿಂದ ಏನೋ ಒಂದು ಎಷ್ಟೇ ದುಡ್ಡು ಕೊಟ್ಟು ತಂದು ಕೊಟ್ರು ಆ ಗೊಬ್ಬರ ಕೊಡಕ್ಕಾಗಲ್ಲ, ಅದನ್ನ ಅದನ್ನ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊಳ್ತೀನಿ.
1: ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಕಾಡು ಕೃಷಿಯಾಗಿ ಬೇರೆ ಬೇರೆ ಈಗ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಏನಾದರೂ ಸಹಕಾರ ಕೊಡ್ತಾ ಇದ್ದಾರೆ ಕಾಡು ಕೃಷಿ ಮಾಡಿ ಅಂತ? ಯಾಕಂದ್ರೆ ಕೃಷಿ ಬೆಳೆಗಳ ಜೊತೆ ಕಾಡು ಕೃಷಿ ಕೂಡ ಇರ್ಲಿ ಅಂತ ಒಂದು ಪದ್ಧತಿ
0: ಗಿಡ ಕೊಟ್ಟಿದ್ರು ಸರ್. ಇವನ್ನ ಮಾಗನಿ ಕೊಟ್ಟಿದ್ರು, ಸ್ವಲ್ಪ ಶ್ರೀಗಂಧ ಗಿಡ ಕೊಟ್ಟಿದ್ರು ಅಷ್ಟೇ.
1: ಶ್ರೀಗಂಧ ಬೆಳೆಯಕ್ಕೆ ಏನಿಲ್ಲ
0: ಸರ್, ಅದು ಬಹಳ ರಿಸ್ಕ್ ಆಗುತ್ತೆ, ಅದು ಎಕರೆ ಗಂಟ್ಲೆ ಮಾಡಿ ಕಾಯ್ದ್ರು ಕಷ್ಟ ಸರ್. ನಮ್ಮವು ಆಲ್ರೆಡಿ ಅದಾವ, ಈಗ ಆಲ್ರೆಡಿ ಇದಾವು, ರಾತ್ರಿ ಹತ್ರ ಕಡ್ಕೊಂಡು
1: ಹೋಗ್ಬಿಡ್ತೀವಿ.
0: ಒಂದು 15 ಮರ ಇದ್ವು ಸರ್ ಗಂಧದ ಮರ, ಇನ್ನೇನು ಕಡಿಬೇಕು ಅನ್ನೋ ಟೈಮಿಗೆ ರಾತ್ರಿ ಹತ್ರ ಕಡ್ದು ಮತ್ತದನ್ನ ಬಕ್ಕೊಂಡು ಹೋಗಿದ್ರು ಒಂದೇ ರಾತ್ರಿ. ಹಾಗಾಗಿ ಅದನ್ನ ಸುಮ್ನೆ ಅಪಾಯಕಾರಿ ಯಾಕೆ ಅಂತೇಳಿ ನಾವು ಅದನ್ನ ಬಿಟ್ಟಿವಿ ಸರ್. ಅದಕ್ಕೆ ರಕ್ಷಣೆ ಇಲ್ಲ, ಅದಕ್ಕೆ
1: ರಕ್ಷಣೆ ಇಲ್ಲ ಅಂತ ಹೇಳ್ತೀರ?
0: ರಕ್ಷಣೆ ಇಲ್ಲ ಸರ್.
1: ಅಂದ್ರೆ ನೀವು ಎಷ್ಟು ರಕ್ಷಣೆ ಕೊಟ್ಟರು ಅದು ಹೆಂಗೋ
0: ಎಕರೆ ಗಂಟ್ಲೆ ಹಾಕಿ ಅದನ್ನ ತಂತಿ ಬೆಲೆ ಮಾಡ್ಕೊಂಡು ಸಿಸಿ ಕ್ಯಾಮ್ರಾ ಹಾಕಿ ಮಾಡಿದ್ರೆ ರಕ್ಷಣೆ ಸರ್. ನಾವ್ ಹೊಲ ಸುತ್ತಲೂ ಹಿಂಗೆ ಕಾಡು ಕೃಷಿ ಮಾಡ್ತೇವೆ ಅಂದ್ರೆ ರಕ್ಷಣೆ ಸ್ವಲ್ಪ ಕಷ್ಟ ಆಗುತ್ತೆ.
1: ಆಮೇಲೆ ಈಗ ಜೀವಂತ ಬೇಲಿಯಾಗಿ ಏನು ಮಾಡ್ಬೇಕಂತ ಹೇಳ್ತೀರಾ? ಈ ಇವೆಲ್ಲ ಪೋಲ್ಸ್ ಇದ್ದಿದ್ದು ಹಾಕೋ ಬದಲಿಗೆ ಜೀವಂತ ಬೇಲಿ ಅಂತ ಹೇಳ್ತೀವಲ್ಲ ನಾವು, ಈ ಗಜ್ಜುಗದ ಗಿಡ ಆಗಿರ್ಲಿ ಅಂದ್ರೆ ಮುಳ್ಳು ಈ ಪಾಪಸ್ ಕಳ್ಳಿದಂತದ್ದು ಹಗ್ಗ ಮಾಡ್ತಾರ ನೋಡ್ರಿ, ಆ ಒಂದು ಏನಂತಾರೆ ಅದಕ್ಕೆ
0: ಮಾಡ್ತಾರೆ,
1: ನಾರ್ ಮಾಡಿ ಇದು ಹಗ್ಗ ಮಾಡೋದು ಎಲ್ಲ ಮಾಡ್ತಾರ ನೋಡ್ರಿ.
0: ಅದನ್ನು
1: ಆ ಒಂದು ಬೆಳೆಗಳು ಹಾಕಿದ್ರೆ ಅದು ನೀವು ಪೋಲ್ ಹಾಕಿ ತಂತಿ ಎಳೆದ ಬದಲಿಗೆ ಅದು ಜೀವಂತ ಬೇಲಿಯಾಗಿ ಅದನ್ನ ನಮ್ಮ ಬೆಳೆಗಳಿಗೆ ರಕ್ಷಣೆ ಕೊಡ್ತದೆ ಅಂತ ಹೇಳ್ತಾರೆ.
0: ಮಾಡಬಹುದು ಸರ್, ಗಜ್ಜಗ ಬೆಳೆದ್ರೆ ಗಜ್ಜಗದ್ದು ಗಜ್ಜಗನ ಸಿಗುತ್ತೆ, ಅದಕ್ಕೂ ಕೂಡ ಅದೇನೋ ಇದೆ, ಅದು ಕೂಡ ಒಳ್ಳೆ ಆಯುರ್ವೇದಿಕ ಔಷಧಿ ಸರ್,
1: ಔಷಧಿ ಇದೆ.
0: ಅದನ್ನು ಮಾಡಬಹುದು ಸರ್. ರಸ್ಪೇಟೆ ಅಂತ ನೀವು ಹೇಳಕ್ಕೆ ಅಂತ ರಸ್ಪೇಟೆ ಬೆಳೆದಂಗ್ ಬೆಳೆಯುತ್ತೆ, ಅದು ಒಂಥರ ಇದು ಬೆಳೆದಂಗ್ ಬೆಳೆಯುತ್ತೆ, ಆ ಗಿಡನು ಹಾಕ್ಬಹುದು ಸರ್ ಸುತ್ತ. ಆಮೇಲೆ ಇನ್ನೊಂದು ಮುಳ್ಳಿನ ಗಿಡ ಬರುತ್ತೆ ಸರ್, ಮುಳ್ಳು ಫುಲ್ ಮುಳ್ಳು ಇರುತ್ತೆ, ಅದಕ್ಕೆ ಒಂದು ಕಂಬ ಹೋಗುದು ನೆಟ್ರೆ ಸುಮ್ಮನೆ ಸೊಳ್ಳೆ ಬಳ ಸೊಳ್ಳೆ.

0: ಮುಳ್ಳೆ
1: ಮುಳ್ಳೆ ಅದು ಅದ್ ಯಾರು ಬರಕಾಗಲ್ಲ. ನಾವು ಒಂದ್ ಗೂಟ ಹೋಗಿದ್ರೆ ಸಾಕತ್ತ, ಒಂದ್ ನಮ್ಮ ಏನು ಕಾಡು ಕೃಷಿ ಐತಲ್ಲ ಅದ್ ಕಬ್ಬಿದ್ರು ಕೂಡ ಸುತ್ತಲು ಬರುತ್ತೆ. ನಾವೇನ್ ಕಂಬ ಹಾಕಿ ಇದು ಮಾಡೋ ಅವಶ್ಯಕತೆ ಇರಲ್ಲ, ಅದನ್ನು ಮಾಡ್ಬೋದು ಸರ್, ಅದು ಒಳ್ಳೇದೇ.
0: ಮತ್ತೆ ಈಗ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಹೇಳುದಾದ್ರೆ ಏನ್ ಹೇಳ್ತೀರಾ? ಈಗ ಅಂತರ್ ಬೆಳೆ ಆಗಿರ್ಲಿ, ಕಾಡು ಕೃಷಿ ಕುರಿತು ಕೇಳುಗರಿಗೆ,
1: ಈ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬ ನಾಗರಿಕರು ತಿಳ್ಕೋಬೇಕಾಗಿದ್ದು ಅಥವಾ ನಮ್ಮ ಜವಾಬ್ದಾರಿ ಏನಪ್ಪ ಅಂದ್ರೆ, ನಾವು ಎಲ್ಲರೂ ಪ್ರತಿಯೊಬ್ರು ನಾನು ಅನ್ನೋದಲ್ಲ, ಪ್ರತಿಯೊಬ್ರು ಕೂಡ ನಾವೊಂದು ಗಿಡ ಮನೆ ಹತ್ರ ಒಂದೆರಡು ಗಿಡ ಹಾಕೋಬೇಕು, ಪರಿಸರನ ಬೆಳೆಸ್ಬೇಕು. ಹಾಗೆ ನಮ್ಮ ಈ ತಾಪಮಾನ ಹೆಚ್ಚು ಕಮ್ಮಿ ಆಗೋದನ್ನ ಕಡಿಮೆ ಮಾಡಬೇಕು ಅಂದ್ರೆ ಎಲ್ಲರೂ ಕಾಡು ಕೃಷಿನ ಮಾಡ್ಬೇಕು. ಅದೇ ರೀತಿ ತೋಟಗಳಲ್ಲಿ ಏಕಬೆಳೆ ಪದ್ಧತಿ ಬಿಟ್ಟು ಬಹುಬೆಳೆ ಪದ್ಧತಿಗೆ ಹೋಗ್ಬೇಕು. ಬಹುಬೆಳೆ ಪದ್ಧತಿಗೆ ಬರೀ ನಿಮ್ಗೆ ಆದಾಯ ಒಂದೇ ಅಲ್ಲ, ಅದರಿಂದ ಹೆಚ್ಚು ಹೆಚ್ಚು ಪರಿಸರಕ್ಕೆ ಒಳ್ಳೇದಾಗೋದ್ರಿಂದ ಅದನ್ನು ಕೂಡ ಎಲ್ಲರೂ ಮಾಡ್ಬೇಕು ಅಂತ ಕೇಳ್ಕೊಂತಾರೆ. ಅದೇ ರೀತಿ ಗೆಣಸು, ಗಡ್ಡೆ ಗೆಣಸು ಇವನ್ನು ಕೂಡ ಹಾಕಿ ಇವನ್ನು ಬೆಳೀರಿ. ಇದರಿಂದ ಮನೆಯಲ್ಲಿ ಸಾರು ಮಾಡಕ್ಕೆ ಇದು ಪ್ರತಿಯೊಂದಕ್ಕೂ ನೀವು ತರಕಾರಿ ಗಿರ್ಕಾರಿ ತರ ಬದಲಿ ನಿಮ್ಮಲ್ಲಿ ತೋಟದಲ್ಲಿ ಇತ್ತಂದ್ರೆ ನೀವೇ ಮಾಡ್ಕೋಬಹುದು. ಇದು ಕೂಡ ಒಳ್ಳೇದಾಗುತ್ತೆ ನಿಮ್ಗೆ. ಬಾಳೆಹಣ್ಣು, ಹಲಸು, ಮಾವು ಇವು ಹಣ್ಣು ನಾವೇ ಬೆಳೆಯೋದ್ರಿಂದ ಕೆಮಿಕಲ್ ಮುಕ್ತವಾಗಿ ತಿನ್ನಬಹುದು. ನಾವೇ ಹಣ್ಣು ಮನೆಯವರು ನಮ್ ಕೈಯಷ್ಟಿ ಆಗಿದ್ದ ಕೆಮಿಕಲ್ ಮುಕ್ತವಾಗಿ ಬೇರೆಯವರಿಗೆ ಮಾರಾಟ ಮಾಡಬಹುದು. ಇದನ್ನೆಲ್ಲ ಮಾಡೋದ್ರಿಂದ ನಾವು ಒಂದು ಸಮಾಜಕ್ಕೆ ಒಳ್ಳೇದನ್ನ ಕೊಡ್ತವೆ ಅನ್ನೋದು ಸಮಾಧಾನ ನಮಗಿರುತ್ತೆ. ಅದೇ ರೀತಿ ಎಲ್ಲರೂ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಅವ್ರ ಮನೆಯವರು ಕೂಡ ಆರೋಗ್ಯವಾಗಿರ್ಬೋದು ಅಂತ ನನ್ನ ಅಭಿಪ್ರಾಯ.
0: ಈಗ ನೀವು ತರಬೇತಿ ತಗೊಂಡಿಂದ ಅಲ್ದೇನೆ ನೀವೇ ತರಬೇತಿ ಕೊಡ್ತಾ ಇದ್ದೀರಾ. ಈಗ ನಿಮ್ಮ ಒಂದು ಜಮೀನು, ನಿಮ್ಮ ಒಂದು ತೋಟ ಈಗ ಕೃಷಿ ಪಾಠ ಶಾಲೆ ಆಗಿದೆ. ಮಕ್ಕಳಿಂದ ಹಿಡ್ಕೊಂಡು ವಿಜ್ಞಾನಿಗಳವರೆಗೆ ಮತ್ತೆ ಏನು ಕೃಷಿಯಲ್ಲಿ ಪದವಿ ಮಾಡ್ತಾ ಇದ್ದಾರೆ, ಸ್ನಾತಕೋತ್ತರ ಮತ್ತೆ PhD ಮಾಡೋರು ಕೂಡ ನಿಮ್ಮ ಜಮೀನಿಗೆ ಬರ್ತಾ ಇದ್ದಾರೆ. ಹೇಗನ್ಸ್ತಾ ಇದೆ ನಿಮ್ಗೆ?
1: ತುಂಬಾ ಖುಷಿ ಆಗುತ್ತೆ. ಸಾವಯವ ಕೃಷಿ ಮಾಡೋದ್ರಿಂದ ಪ್ರತಿಯೊಬ್ರು BSc ಮಾಡೋರು ಬರ್ತಾರೆ, PhD ಮಾಡೋರು ಬರ್ತಾರೆ. ಈ ಸಾವಯವದ ಹೆಂಗ್ ಭತ್ತ ಹೆಂಗ್ ಬೆಳಿತೀರಿ, ಭತ್ತ ಹೆಂಗ್ ಮಾರ್ಕೆಟಿಂಗ್ ಮಾಡ್ತೀರಿ, ಆಮೇಲೆ ಈ ತೋಟ ಹೆಂಗ್ ಮೇಂಟೈನ್ ಮಾಡ್ತೀರಿ, ನೀವು ಇದಕ್ಕೆ ಏನು ಖರ್ಚಿಲ್ದಂಗ್ ಹೆಂಗ್ ಮಾಡ್ತೀರಿ ಅಂತ ಪ್ರತಿಯೊಬ್ರು ಪ್ರತಿಯೊಂದು ಮಾಹಿತಿನೂ ತಗೊಂಡು ಅವ್ರು ಅದನ್ನ ಒಂದು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತಾರೆ ಸರ್. ಎಲ್ಲ ರೀತಿ ಬರ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಒಂಥರ ಖುಷಿ ಆಗುತ್ತೆ. ನಾವು ಹೆಚ್ಚು ಓದ್ಲಿಲ್ದಿರುವ ನಾವು ಒಂದು
0: ಜನರು
1: ಗುರುತಿಸ್ತಾ ಇದಾರೆ. ಆಮೇಲೆ ಓದ್ಲಿದ್ರು ನಾವು ಅವ್ರಿಗೆ ಪಾಠ ಹೇಳಂಗ್ ಆದಿವಲ್ಲ ಅನ್ನೋದು ಒಂದು
0: ಒಂದು ಖುಷಿ
1: ಖುಷಿ ತೃಪ್ತಿ ಇದೆ ಸರ್.
0: ಅಲ್ಲ ಈಗ ಸುತ್ತಮುತ್ತ ಎಲ್ಲಾನು ರಾಸಾಯನಿಕನೇ ಸ್ವಲ್ಪ ಜಾಸ್ತಿ ಇದೆ ನಿಮ್ಮಲ್ಲಿ ಅಲ್ವಾ? ನೀವ್ ಒಬ್ರೇ ಹೇಗೆ ಅದನ್ನ ನಿಭಾಯಿಸ್ತೀರಿ? ಅಂದ್ರೆ ಯಾವ ರೀತಿಯಿಂದ ನೀವು ಅವರಿಂದ ಪ್ರತಿಕ್ರಿಯೆ ಪಡೆದ ಅಂದ್ರೆ, ಪ್ರತಿಕ್ರಿಯೆ ಅಂದ್ರೆ ಏನಪ್ಪ ಇವನು ಬರೀ ಸಾವಯವ ಅನ್ಕೊಂಡು ಇದ್ ಮಾಡ್ತಾ ಇದ್ದಾನೆ, ನಾವು ರಾಸಾಯನಿಕ ಅಂತ ಹೇಳಿ ಮತ್ತೆ ಅವರು ಕೂಡ ಸಾವಯವ ಕೃಷಿಗೆ ಬದಲಾವಣೆ ಆಗ್ತಾ ಇದ್ದಾರಾ?
1: ಸರ್ ವರ್ಷ ಜನ ಆಗ್ತಾ ಇದಾರೆ. ವರ್ಷ ಜನ ಅಷ್ಟಕ್ಕೊಂದು ಗೊಬ್ಬರ ಹಾಕ್ಬಿಟ್ರೆ ಅಂತ ನಾನೇ ಬಹಳ ಬಿಡಿಸಿದ್ದೇನೆ. ಇಷ್ಟು ಗೊಬ್ಬರ ಹಾಕಿದ್ರೆ ಇಷ್ಟು ಇಳುವರಿ ತಗಂತಾರೆ, ಇದ್ರಾಗ ಏನ್ ಲಾಭ ಕತಿ ಅಂತೇಳಿ ಅವ್ರಿಗೆ ಲೆಕ್ಕ ಹೇಳಿ ಅಥವಾ ಅವ್ರಿಗೆ ತಿಳಿ ಹೇಳಿ ಗೊಬ್ಬರ ಔಷಧಿ ಕಡಿಮೆ ಮಾಡಿ, ಅದ್ರಗೂ ಈ ನೆಲಕ್ಕೆ ಹಾಕುವಂತ ಕೆಮಿಕಲ್ ನ ವಿಷನ ಬಹಳ ಕಡಿಮೆ ಮಾಡಿ
0: ಅಂತ ಹೇಳ್ತಾರೆ.
1: ಎಷ್ಟು ಕಡಿಮೆ ಮಾಡ್ತಾರೆ ಅಷ್ಟು ನಿಮ್ಗೆ ಪುಣ್ಯ ಬರ್ತತಿ. ಇದರಿಂದ ಜನಕ್ಕೆ ರೋಗಗಳು ಕಡಿಮೆ ಆಕವು, ಕ್ಯಾನ್ಸರ್ ನಾನಾ ರೀತಿ ಅಸಿಡಿಟಿ ನಾನಾ ರೀತಿ ರೋಗ ಬರ್ತಾವು. ನಾವು ರೈತರಾಗಿ ನಾವೇ ಭೂಮಿಯನ್ನು ಉಳಿಸ್ಬೇಕು. ಭೂಮಿ ಉಳಿಸಿದ್ರೆ ಮಾತ್ರ ರೋಗಗಳು ಕಡಿಮೆ ಆಗ್ತವೆ. ಭೂಮಿನೇ ಹಾಳು ಮಾಡಿದ್ರೆ ಮುಂದಿನ ಪೀಳಿಗೆ ಭೂಮಿನೂ ಇಲ್ಲ, ಆಹಾರನು ಒಳ್ಳೆ ಆಹಾರನು ಇಲ್ಲ, ಹಂಗಾಗಿ ಹೋಗುತ್ತೆ. ಎಲ್ಲರೂ ನಮ್ಮೆಲ್ಲರೂ ಜವಾಬ್ದಾರಿ ಅಂತ ಹೇಳಿದಾಗ ಎಷ್ಟು ಬಹಳ ಜನ ಅದನ್ನ ಸ್ವಲ್ಪ ಪಾಲನೆ ಮಾಡ್ತಾ ಇದಾರೆ ಸರ್. ಅದು ಒಂಥರ ಖುಷಿ ಆಗುತ್ತೆ ನಮ್ಗೆ.
0: ಆತ್ಮ ಸಾಕ್ಷಿಯಾಗಿ ನೆಮ್ಮದಿ ಇದೆ.
1: ನೆಮ್ಮದಿ ಇದೆ.
0: ಕೊನೆಯದಾಗಿ ನಿಮ್ಮನ್ನ ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ
1: 95 38 11 1 9 7 9.
0: ಮತ್ತೆ ಮುಂದೆ ಹೊಸದಾಗಿ ಏನ್ ಮಾಡ್ಬೇಕಂತ ಇದ್ರಿ
1: ಸರ್? ಇನ್ನೊಂದಿಷ್ಟು ಕಾಫಿ, ಏಲಕ್ಕಿ, ಮತ್ತೆ ಹೊಸ ಒಂದ್ ಬಾಳೆನೂ ಒಂದ್ ಐದಾರು ನಮ್ನಿ, ಒಂದ್ 7-8 ನಮ್ನಿ ಬಾಳೆ ಇದೆಲ್ಲ ಹಾಕ್ಬೇಕು ಅನ್ಕೊಂಡೆ ಸರ್. ಎಲ್ಲರನ್ನು ಸಾವಯವದಲ್ಲೇ ಬೆಳಿಬೇಕು. ಅಕ್ಕಿನೂ ಭತ್ತ ಬೆಳೆದು ಅಕ್ಕಿನೂ ಮಾರಾಟ ಮಾಡ್ತದೆ ಸಾವಯವದಲ್ಲಿ. ಅದೇ ರೀತಿ ಎಲ್ಲವನ್ನು ಸಾವಯವದಲ್ಲೇ ಬೆಳಿಬೇಕು, ಸಾವಯವದಲ್ಲೇ ಮುಂದುವರಿಬೇಕು. ಮತ್ತೆ 10 ಜನಕ್ಕೆ ಸಾವಯವ ಮಾಡ್ರಿ ಅಂತ ಹೇಳ್ಬೇಕು ಅನ್ನೋದು ಒಂದು ಗುರಿ ಇದೆ ಸರ್.
0: ನಿಮ್ಮ ಆಸೆಗಳು ಈಡೇರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ರುದ್ರೇಶ್ ಅವರೇ.
1: ನಮಸ್ಕಾರ ಸರ್, ತಮಗೂ ನಮ್ಮ ಸಂದರ್ಶನ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್.
2: ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.

ಇದುವರೆಗೆ ಪರಿಸರ ಗೀತೆ ಕೇಳಿದ್ರಿ. ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ.

0: ಕುಂತ್ಕೊಳ್ಳೇ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆ

0: ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ಟ್ರಂಕ್ನಿಂದ 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದಾಜು ಶೇಕಡ 7.7 ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಸೂರತ್ನಲ್ಲಿ ಇಂದು ರಸ್ತೆ, ವಿದ್ಯುತ್ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ 18,800 ಕೋಟಿ ರೂಪಾಯಿಗೂ ಅಧಿಕ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಉಪಕ್ರಮಗಳು ಬೆಳವಣಿಗೆಯ ಚಾಲಕ ಶಕ್ತಿಯಾಗಿದ್ದು ಜನತೆಯ ಸುಗಮ ಜೀವನ ಉತ್ತಮಪಡಿಸಲಿವೆ ಎಂದರು. ಪರಿಸರ ದಿನದ ಸಂದರ್ಭದಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಇರುವ
1: ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ವಿಶ್ವ ಕ್ರಮೇಣವಾಗಿ ಹಸಿರು ಭವಿಷ್ಯದತ್ತ ಸಾಗುತ್ತಿದ್ದು ಭಾರತ ಇದಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ ಎಂದರು. ಈ ಶತಮಾನದ ಆರಂಭದಲ್ಲಿಯೇ ಗುಜರಾತ್ ಸರ್ಕಾರ ನವೀಕರಿಸಬಹುದಾದ ಇಂಧನ ಇಲಾಖೆಯನ್ನು ಸ್ಥಾಪಿಸಿದ್ದು ಪಠಾಣ್ ಜಿಲ್ಲೆಯ ಚರಂಕಾ ಗ್ರಾಮದಲ್ಲಿ ದೇಶದ ಮೊದಲ ಸೌರ ಉದ್ಯಾನ ಅಭಿವೃದ್ದಿಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ಅವರು ಹಜಿರಾಗೆ ಭೇಟಿ ನೀಡಿ ಔದ್ಯಮಿಕ ಹಾಗೂ ಮೂಲಸೌಕರ್ಯ ಕಾರ್ಯಾಚರಣೆ ವೀಕ್ಷಿಸಿದರು. ಪ್ರಧಾನಿ ಅವರು ಈ ಸಂಜೆ ದಮನ್ಗೆ ಭೇಟಿ ನೀಡಿ 2,970 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಪಯಣ ಗಮನಾರ್ಹ ಚಲನಶೀಲತೆಯನ್ನು ಕಂಡುಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಏರ್ಟ್ರಂಕ್ ಸುಮಾರು 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಯೋಜನೆ ಪ್ರಕಟಿಸಿದೆ. ಇದಲ್ಲದೆ 5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರ ಅಭಿವೃದ್ದಿಪಡಿಸುವುದಾಗಿ ಘೋಷಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದು ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿನ ಅತಿದೊಡ್ಡ ಬಂಡವಾಳ ಹೂಡಿಕೆ ಪ್ರಸ್ತಾಪವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಬಂಡವಾಳ ಹೂಡಿಕೆಗಳು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ದಿಮತ್ತೆ ಎಐಗಳಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿಸುವಲ್ಲಿ ಬಲ ನೀಡಲಿವೆ. ಉದ್ಯೋಗಾವಕಾಶ ಸೃಷ್ಟಿಸುವುದರ ಜೊತೆಗೆ ಸ್ಥಳೀಯ ಪೂರೈಕೆ ಸರಪಳಿ ಬೆಂಬಲಿಸಲಿದೆ ಮತ್ತು ನಾವೀನ್ಯತೆ ನೇತೃತ್ವದ ಬೆಳವಣಿಗೆಯ ವೇಗ ವರ್ಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವದ ಡಿಜಿಟಲ್ ಆರ್ಥಿಕ ಭವಿಷ್ಯ ಹೆಚ್ಚಿನದಾಗಿ ಭಾರತದಲ್ಲಿಯೇ ನಿರೂಪಣೆಗೊಳ್ಳಲಿದೆ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದೇಶದ ಆರ್ಥಿಕತೆ 2025-26 ಅಂದಾಜು ಶೇಕಡ 7.7 ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜು ವರದಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಲಾಗಿದೆ. 2024-25 ಈ ಬೆಳವಣಿಗೆ ಶೇಕಡ 7.1 2025-26 ಒಟ್ಟು ದೇಶೀಯ ಉತ್ಪನ್ನ 323 ಲಕ್ಷ ಕೋಟಿ ರೂಪಾಯಿ ಹಂತ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಕೃಷಿ ಮತ್ತು ಮೀನುಗಾರಿಕೆ ವಲಯದ ಉತ್ತಮ ಸಾಧನೆಯಿಂದಾಗಿ ಪ್ರಾಥಮಿಕ ವಲಯ ಶೇಕಡ 3.2 ಬೆಳವಣಿಗೆ ದರ ಸಾಧಿಸಿದೆ ಎಂದು ಗಮನಿಸಲಾಗಿದೆ. ತಯಾರಿಕಾ ವಲಯ, ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂಪರ್ಕ ಮತ್ತು ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ಕಳೆದ ಹಣಕಾಸು ವರ್ಷದಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿವೆ. 2025-26 ನಾಲ್ಕನೇ ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿಯಲ್ಲಿ ಶೇಕಡ 7.8 ಬೆಳವಣಿಗೆ ಅಂದಾಜಿಸಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ ಶೇಕಡ 7.7 ಜಿಡಿಪಿ ಅಭಿವೃದ್ದಿ ದರ ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲಿ ಸಾಧಿಸಲಾದ ಶೇಕಡ 7.8 ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖಾನನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಹ್ವಾನದ ಮೇರೆಗೆ ಶಿಶಿರ್ ಅನಾಲ್ ಆಗಮಿಸಿದ್ದು ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ದಿ ಸಹಕಾರ ಕುರಿತಂತೆ ನಾಯಕರು

0: ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಯಲ್ಲಿರುವ ಲಂಕಾಮರ ಗಡಿ ಔಟ್ಪೋಸ್ಟ್ನಲ್ಲಿರುವ ಪ್ರಹರಿ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ದೇಶದ ಸುರಕ್ಷತೆ ಮತ್ತು ಭದ್ರತೆ ಅತ್ಯಂತ ಅವಶ್ಯಕವಾಗಿದ್ದು ಮಾದಕ ದ್ರವ್ಯ ಮಾನವ ಕಳ್ಳಸಾಗಾಟ ಅಕ್ರಮ ಗೋವು ಸಾಗಾಟಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು ಅತ್ಯಗತ್ಯ ಎಂದರು. ಪರಿಸರ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಅಮಿತ್ ಶಾ ಗಿಡವೊಂದನ್ನು ನೆಟ್ಟರು. ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆ 2019 ಇದುವರೆಗೂ ದೇಶದಲ್ಲಿ ಒಟ್ಟು 6,40,00,000 ಅಧಿಕ ಸಸಿಗಳನ್ನು ನೆಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದಕ್ಕೂ ಮುನ್ನ ಅಗರ್ತಲಾದ ಕುಂಚ್ಬನ್ನಲ್ಲಿರುವ ಐತಿಹಾಸಿಕ 1917 ಪುಷ್ಪಂಬತ ಅರಮನೆಯನ್ನು ಪ್ಯಾಲೆಸ್ ಹೋಟೆಲ್ ಆಗಿ ಪರಿವರ್ತಿಸುವ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ವ್ಯಾಪಕ ಇಂಧನ ಸಾಮರ್ಥ್ಯ ಇರುವುದನ್ನು ಈ ಪರಿಶೋಧನೆ ಸಾಬೀತುಪಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸುಮಾರು 355 ಮೀಟರ್ ನೀರಿನಾಳದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಗಿದೆ. ಗುವಾಹಟಿಯ ಜ್ಯೋತಿ ವಿಷ್ಣು ಆಂತರ್ಜಿಕ ಕಲಾಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ 12 ಹೊಸ ಸಂಪುಟ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಹಿಮಂತ್ ವಿಶ್ವಾಸ್ ಶರ್ಮಾ ಸಮ್ಮುಖದಲ್ಲಿ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರಿಂದ ನೂತನ ಸಚಿವರು ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಿಂದಾಗಿ ಅಸ್ಸಾಂ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ 17. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ 19 ಸಚಿವ ಸ್ಥಾನಗಳಿಗೆ ಅವಕಾಶವಿದೆ. ಭಾರತ 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಫೈನಲ್ ಪ್ರವೇಶಿಸಿದೆ. ಜಪಾನಿನ ಕಕಾಮಿ ಗಹರಾ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ದ 5-3 ಗೋಲುಗಳ ಅಂತರದಿಂದ ಜಯ ಗಳಿಸಿತು. ಪ್ರಶಸ್ತಿಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿ ನಾಳೆ ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಿ ನರೇಂದ್ರ ಮೋದಿ. ಅಂದಾಜು ಶೇ.7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಗೀತೆ, ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಸಾಧನ್ ಸರ್ಗಮ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲ ಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳು ಬಂದಿದೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಈ ದಿನ ಸಂಜೆ ಕಾರ್ಯಕ್ರಮ ಆಲಿಸಲು ಆಗ್ಲಿಲ್ಲ.

ಈಗ ಪ್ರಸಾರವಾಗುತ್ತಿರುವ ಹಿಂದಿ ಹಾಡುಗಳು ಸೂಪರ್, ಇನ್ನು ಕನ್ನಡ ಹಾಡುಗಳಿಗಾಗಿ ಕಾಯುತ್ತಿದ್ದೇವೆ, ಧನ್ಯವಾದಗಳು ಅಂತೇಳಿ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ, ನಮಸ್ತೆ ಮೇಡಮ್, ನೀವು ಪ್ರಸಾರ ಮಾಡಿದ ಮೂರು ಹಿಂದಿ ಹಾಡುಗಳು ತುಂಬಾ ಇಷ್ಟವಾಯಿತು, ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಒಳ್ಳೆ ಹಿಂದಿ ಹಾಡುಗಳು ಪ್ರಸಾರವಾದವು, ಕೇಳಿ ಖುಷಿಯಾಯಿತು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಯುವರಾಜ ಚಿತ್ರದ ಗೀತೆ ಹಾಡಿದ್ದಾರೆ ರಮಣ್ ಗೋಗುಲ್. ಈ ಗೀತೆಯ ಬಳಿಕ ನಿಮಗೆ ಒಂದು ವಾಕ್ಯವನ್ನು ಹೇಳ್ತೇನೆ, ಆ ವಾಕ್ಯದಲ್ಲಿ ಒಂದು ಊರಿನ ಹೆಸರು ಅಡಗಿರುತ್ತೆ. ಉದಾಹರಣೆ ಸಹಿತವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಈ ಗೀತೆಯ ಬಳಿಕ.

ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳು ಬಂದಿದೆ ನೋಡೋದಾದ್ರೆ. ಸುಜಾತಾ ಮಾಲಾ ಅವರು ಕರ್ಕುಚಿಯಿಂದ ಕಳಿಸಿದ್ದಾರೆ, ಬೆಳಗಿನಿಂದ ಮೂಡಿ ಬಂದ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿದ್ದವು, ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ರೆ. ಗುಡ್ ಈವ್ನಿಂಗ್ ಅಂತ ಹೇಳಿ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ ಕಳಿಸಿದ್ರೆ, ಸಾಂಗ್ ಸೂಪರ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆಯೇ ನಿಮ್ಗೊಂದು ರಸಪ್ರಶ್ನೆ ಅಲ್ಲ, ಇದು ಒಂದು ಪ್ರಶ್ನೆ ಕೇಳ್ತೇನೆ. ಈ ವಾಕ್ಯದಲ್ಲಿ ಊರಿನ ಹೆಸರು ಅಡಗಿರುತ್ತೆ. ಉದಾಹರಣೆಗೆ ದುರ್ಗಮ್ಮ ಚೆನ್ನಾಗಿ ಚಿತ್ರ ಬರೆಯುತ್ತಾಳೆ. ಈ ವಾಕ್ಯವನ್ನು ಮತ್ತೆ ಒಮ್ಮೆ ಕೇಳಿ, ದುರ್ಗಮ್ಮ ಚೆನ್ನಾಗಿ ಚಿತ್ರ ಬರೆಯುತ್ತಾಳೆ. ಈ ವಾಕ್ಯದಲ್ಲಿ ಚಿತ್ರ ಕೂಡ ಇದೆ, ದುರ್ಗಾ ಕೂಡ ಇದೆ ಅಲ್ವಾ. ಇವೆರಡನ್ನ ಸೇರಿಸಿದ್ರೆ ಒಂದು ಊರಿನ ಹೆಸರಾಗುತ್ತೆ, ಯಾವುದದು? ಚಿತ್ರದುರ್ಗ. ಹಾಗೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ, ಅಂದರೆ ಆ ವಾಕ್ಯದಲ್ಲಿ ಊರಿನ ಹೆಸರಿರುತ್ತೆ, ಯಾವುದದು ಅಂತ ಹೇಳಿ ನೀವು ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸ್ಬೇಕು. ಕೇಳ್ಬಿಡ್ಲಾ? ಕೇಳಿ. ಹಾಗಿದ್ರೆ, ನಂಜನ ತೋಟದಲ್ಲಿ ಜೇನುಗೂಡು ಕಟ್ಟಿದೆ. ಮತ್ತೊಮ್ಮೆ, ನಂಜನ ತೋಟದಲ್ಲಿ ಜೇನುಗೂಡು ಕಟ್ಟಿದೆ. ಇದರಲ್ಲಿ ಒಂದು ಊರಿನ ಹೆಸರಿರುತ್ತೆ, ಅದು ಯಾವ ಊರು ಅಂತ ಹೇಳಿ ನೀವು ನಮಗೆ ತಿಳಿಸ್ಬೇಕು. ನಮ್ಮ ವಾಟ್ಸಪ್ 9481527206 ಸಂಖ್ಯೆಗೆ.

ಕುಲಾಲ್ ಗಾಂಜಾವಾಲಾ ಅವರ ಸ್ವರದಲ್ಲಿ ಮಿಲನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಆತ್ಮೀಯ ಕೇಳುಗರೆ, ನಿಮ್ಮೊಂದು ವಾಕ್ಯವನ್ನ ಕೇಳಿದೆ. ವಾಕ್ಯದಲ್ಲಿ ಊರಿನ ಹೆಸರು ಅಡಗಿರುತ್ತೆ ಅಂತ ಹೇಳಿದ್ದೆ. ವಾಕ್ಯ ಇದಾಗಿತ್ತು: ನಂಜನ ತೋಟದಲ್ಲಿ ಜೇನುಗೂಡು ಕಟ್ಟಿದೆ. ಇದರಲ್ಲಿ ಯಾವ ಊರಿನ ಹೆಸರು ಅಡಗಿದೆ ಅಂತ ಹೇಳಿದ್ದೆ. ನಮ್ಮ ಆತ್ಮೀಯ ಕೇಳುಗರು ಈಗಾಗಲೇ ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ತನುಜಾ ಅವರು ಮಾಧವನಗರ ಭದ್ರಾವತಿಯಿಂದ, ಹೊಸ ರೀತಿಯ ಪ್ರಶ್ನೆಗಳು, ಚೆನ್ನಾಗಿದೆ ಮೇಡಮ್ ಅಂತ ಹೇಳಿ ಉತ್ತರವನ್ನ ಕಳಿಸಿದ್ರೆ. ಹಂಪಣ್ಣ ಅವರು ನ್ಯಾಮ್ತಿಯಿಂದ ಸರಿಯಾಗಿದೆ. ಹಾಗೆ ರಾಜು ಅವರು ಶಂಕರಘಟ್ಟದಿಂದ, ರಾಘವೇಂದ್ರ ಅವರು ಅಪರುತ ಭದ್ರಾವತಿಯಿಂದ, ಹಾಗೆ ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಗೀತಾ ಅವರು ಮಲವಗೊಪ್ಪದಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಇದೇ ನನ್ನ ಉತ್ತರ ಅಂತ ಹೇಳಿ ಕಳಿಸಿದ್ದಾರೆ. ಸರಿಯಾಗಿದೆ. ಹಾಗೆ ಗಂಗಾಧರೇಶ್ ಬಿಜಿ ಉಸ್ಮನೆ ಭದ್ರಾವತಿಯಿಂದ ಸಹ ಉತ್ತರ ಬಂದಿದೆ. ಹಾಗೆ ಸಲ್ಮಾ ಟೀಚರ್ ಅವರು ಸಹ, ಅಜಯ್ ವಾಂಡ್ಕರ್ ಲೋಯರುತ ಭದ್ರಾವತಿಯಿಂದ, ಹಾಗೆ ಸುರೇಶ್ ಭಟ್ ಗೌರಿ ಬಿದ್ನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಹಾಗೆ ಪ್ರತಿಮಾ ಅಕ್ಕ ನಮಸ್ತೆ, ಈಗ ಪ್ರಸಾರವಾಗುತ್ತಿರುವ ಹಾಡುಗಳು ಸೂಪರ್, ಧನ್ಯವಾದಗಳು ಅಂತ ಹೇಳಿ ವಾಗ್ದೇವಿ ವಿ ಎಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಹ ಉತ್ತರ ಬಂದಿದೆ. ಸರಿಯಾಗಿದೆ. ಹಾಗೆ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹಾಗೆ ಮೋಹಿತ್ ರವಿಶಂಕರ್ ನವ್ಯ ಅಣ್ಣಾನಗರ ಶಿವಮೊಗ್ಗದಿಂದ ಸಹ ಬಂದಿದೆ. ಹಾಗೆ ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಹಾಗೆ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್, ಹಾಡುಗಳು ಸೊಗಸಾಗಿ ಕೇಳಿ ಬರ್ತಾ ಇದೆ ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಶಿವಮೊಗ್ಗದಿಂದ ವಿನಯ್ ಅವರು, ಹಾಗೆ ಗೋವರ್ಧನ್ ರಾವ್ ಜಿಎಚ್ ಕುಲಗಟ್ಟೆ ಹೊನ್ನಳ್ಳಿ ತಾಲೂಕಿನಿಂದ, ಹಾಗೆ ಗುಡ್ ಈವ್ನಿಂಗ್ ಮೇಡಮ್, ಕಾಫಿ ಆಯ್ತಾ, ಕನ್ನಡ ಸಾಂಗ್ ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತ ಹೇಳಿ ಮಯೂರ್ಕೋಟಿ ಜನಾಪುರ ಭದ್ರಾವತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಶಂಕರಘಟ್ಟದಿಂದ ಉತ್ತರ ಬಂದಿದೆ. ಹಾಗೆ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಇಂದ, ಜಯ ಪುಟ್ಟಸ್ವಾಮಿ ಕೆನಡಾದಿಂದ ನಮಸ್ತೆ ಮೇಡಮ್ ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಹ ಉತ್ತರ ಬಂದಿದೆ. ಹಾಗೆ ಪ್ರಸಾರ ಆಗುತ್ತಿರುವ ಎಲ್ಲಾ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಚೆನ್ನಾಗಿದೆ, ಹಾಗೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ. ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಾಪುರ ಭದ್ರಾವತಿಯಿಂದ. ಹಾಗೆ ಅರಬಿಲ್ಚಿಯಿಂದ ಗಂಗಾಧರ್ ಸುನಂದಾ ಟೈಲರ್ ಅವರು ಸಹ ಉತ್ತರ ನೀಡಿದ್ದಾರೆ. ಸುಜಾತಾ ಮಾಲಾ ಕರ್ಕುಚಿಯಿಂದ, ದ ಆನ್ಸರ್ ಆಫ್ ದಿಸ್ ಕ್ವಶನ್ ಈಸ್ ಅಂತ ಹೇಳಿ, ದ ಸಾಂಗ್ ಈಸ್ ನೈಸ್, ಐ ಆಮ್ ರಿಷಿತ್ ಫ್ರಮ್ ಭದ್ರಾವತಿ ಸಿದ್ದಾರೂಢನಗರ ಇಂದ ಸಹ ಉತ್ತರ ಬಂದಿದೆ. ಹಾಗೆ ಕಲ್ಪನಾ ಬಿಜಿ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ಸರಿಯಾಗಿದೆ. ಹಾಗೆ ನಮಸ್ತೆ, ರಾತ್ರಿಯ ಬಾನಿನಲ್ಲಿ ಸುಮಧುರವಾದ ಮಾಹಿತಿ, ಹಾಡುಗಳು ಅದ್ಭುತ, ಧನ್ಯವಾದಗಳು ಅಂತೇಳಿ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಶ್ರೀಧರ್ ಪದ್ಮಾ ಪನ್ನಗಾ ಟಿ ಅನಂತಕುಮಾರ್ ಅವರು ಸಹ ಉತ್ತರ ಕಳಿಸಿದ್ದಾರೆ. ಹಾಗೆ ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ಕೋರಿ ಮಂಡಗದ್ದೆ ಹೋಬಳಿಯಿಂದ ಸಹ ಉತ್ತರ ಬಂದಿದೆ. ಸರಿಯಾಗಿದೆ. ಪ್ರಶ್ನೆ: ನಂಜನ ತೋಟದಲ್ಲಿ ಜೇನುಗೂಡು ಕಟ್ಟಿದೆ. ಇದರಲ್ಲಿ ಉತ್ತರ ಯಾವ ಊರಿದೆ ಅಂತಂದ್ರೆ ನಂಜನಗೂಡು. ಉತ್ತರವನ್ನ ನೀಡಿದಂತ ನಮ್ಮ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಹಾಗೆ ನಿಮ್ಗೆ ಮತ್ತೊಂದು ಪ್ರಶ್ನೆ ಕೇಳ್ತೇನೆ. ಬರಗಾಲದಲ್ಲಿ ಇದ್ದ ಧಾನ್ಯವನ್ನು ಕಳ್ಳರು ಕೊಳ್ಳೆ ಹೊಡೆದರು. ಬರಗಾಲದಲ್ಲಿ ಇದ್ದ ಧಾನ್ಯವನ್ನು ಕಳ್ಳರು ಕೊಳ್ಳೆ ಹೊಡೆದರು. ಈ ವಾಕ್ಯದಲ್ಲಿ ಯಾವ ಊರಡಗಿದೆ? ಕಳಿಸ್ತಿರಲ್ಲ ಉತ್ತರ. ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಸಂಖ್ಯೆಗೆ. ಮತ್ತೊಮ್ಮೆ ಕೇಳ್ತೇನೆ. ಬರಗಾಲದಲ್ಲಿ ಇದ್ದ ಧಾನ್ಯವನ್ನು ಕಳ್ಳರು ಕೊಳ್ಳೆ ಹೊಡೆದರು. ಉತ್ತರ ಬರಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಆತ್ಮೀಯ ಕೇಳಿದ್ರೆ ಮತ್ತೊಂದು ವಾಕ್ಯವನ್ನ ಕೇಳಿದ್ದೆ. ಆ ವಾಕ್ಯದಲ್ಲಿ ಯಾವ ಊರಿನ ಹೆಸರು ಅಡಗಿರುತ್ತೆ ಅಂತ ಹೇಳಿಬಿಡ್ತೇನೆ. ಬರಗಾಲದಲ್ಲಿ ಇದ್ದ ಧಾನ್ಯವನ್ನು ಕಳ್ಳರು ಕೊಳ್ಳೆ ಹೊಡೆದರು. ಯಾವ ಊರಿದೆ? ನಮ್ಮ ಆತ್ಮೀಯ ಕೇಳುಗರು ಈಗಾಗಲೇ ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ರಾಜು ಊರು ಶಂಕರಘಟ್ಟದಿಂದ, ಬಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಮಮತಾ ಅವರು ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮ್ತಿಯಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು ಶಿವಮೊಗ್ಗದಿಂದ, ಹಾಗೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಹಾಗೆ ಗೀತಾ ಅವರು ಮಲಬಗೊಪ್ಪದಿಂದ, ಹಾಗೆ ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಅವರು ಶಂಕರಘಟ್ಟದಿಂದ, ಹಾಗೆ ಕಲ್ಪನಾ ಬಿಜಿ ಶಿವಮೊಗ್ಗದಿಂದ, ಹಾಗೆ ವೀಣಾ ಅವರು ಗಾಡಿಕೊಪ್ಪ ಶಿವಮೊಗ್ಗದಿಂದ, ಹಾಗೆ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಉತ್ತರ ಸರಿಯಾಗಿದೆ, ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸರಿಯಾಗಿದೆ, ಹಾಗೆ ಜಯಪುಟ್ಟಸ್ವಾಮಿ ಕೆನಡಾದಿಂದ ನಮಸ್ತೆ ಮೇಡಮ್ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಮೇಡಮ್, ತಾವು ಕೇಳಿದ ಪ್ರಶ್ನೆಗೆ ಇರಬಹುದಾ ಅನ್ಕೊಂಡಿದ್ದೀನಿ. ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸಿಕೊಡ್ತಿದ್ದೀರಾ, ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೇವೆ, ತುಂಬಾ ಖುಷಿಯಾಗಿದೆ. ದಾವಣಗೆರೆಯಿಂದ ಕೊಟ್ರೇಶ್, ಭಾರತಿ, ಅನಿತಾ, ಚಂದನ್, ಪೂರ್ಣಿಮಾ ಅವರು ಉತ್ತರವನ್ನ ಕಳಿಸಿದ್ದಾರೆ. ಉತ್ತರ ಸರಿಯಾಗಿದೆ. ಹಾಗೆ ರಶ್ಮಿ ಅವರು ದಾವಣಗೆರೆಯಿಂದ, ತೀರ್ಥಪ್ರಸಾದ್ ಡಿಎಂ ಕುರ್ಕೆ ಅರಸೀಕೆರೆ ತಾಲೂಕಿನಿಂದ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಹಲೋ ಮ್ಯಾಮ್ ದಿಸ್ ಈಸ್ ಪಂಚಾಕ್ಷರಿ ಫ್ರಮ್ ಪುರ್ಲೆ, ಹಲೋ ಮ್ಯಾಮ್ ನೈಸ್ ಕ್ವಶನ್ಸ್ ಮ್ಯಾಮ್, ಸಮ್ ಡಿಫ್ರೆಂಟ್ ಡಾನ್ಸರ್ ಈಸ್ ಸರಿಯಾಗಿದೆ ಉತ್ತರ. ಹಾಗೆ ಮಯೂರ್ಕೋಟಿ ಜನಾಪುರ ಭದ್ರಾವತಿಯಿಂದ, ಹಾಗೆ ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆ ಮೋಹಿತ್ ರವಿಶಂಕರ್ ನವ್ಯ ಅಣ್ಣಾನಗರ ಶಿವಮೊಗ್ಗದಿಂದ, ರಶ್ಮಿಕಾ ಮೋನಿಕಾ ಅವರು ಕರ್ಕುಚ್ಚಿಯಿಂದ, ಹಾಗೆ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಹಾಗೆ ಪ್ರತಿಮಾ ಮೇಡಮ್ ನಮಸ್ತೆ ಅಂತ ಹೇಳಿ ರಾಧಾ ಅವರು ನಿದಿಗೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾಗಿದೆ. ಹಾಗೆ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ ಉತ್ತರ ಬಂದಿದೆ. ಹಾಗೆ ವಿನಯ್ ಅವರು ಶಿವಮೊಗ್ಗದಿಂದ, ಭದ್ರಾವತಿ ಸಿದ್ಧಾರೂಢ ನಗರದಿಂದ ರಿಷಿತ್ ಅವರು ಸಹ, ಹಾಗೆ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಶ್ರೀಧರ್ ಪದ್ಮಪನ್ನಗ ಟಿ ಅನಂತಕುಮಾರ್ ಅವರು ಸಹ ಉತ್ತರವನ್ನು ನೀಡಿದ್ದಾರೆ. ಸರಿಯಾಗಿದೆ. ಹಾಗೆ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ರೇಖಾ ಕೋಟಿ ಶ್ರೇಯಾ ಗುಜ್ಜ ಸಿದ್ದಾಪುರ ಭದ್ರಾವತಿಯಿಂದ ಉತ್ತರ ಸರಿಯಾಗಿದೆ. ಏನಾಗಿತ್ತು? ಬರಗಾಲದಲ್ಲಿ ಇದ್ದ ಧಾನ್ಯವನ್ನು ಕಳ್ಳರು ಕೊಳ್ಳೆ ಹೊಡೆದರು. ಇದರಲ್ಲಿ ಕೊಳ್ಳೆಗಾಲ ಅನ್ನೋ ಊರಿನ ಹೆಸರು ಅಡಗಿದೆ. ಉತ್ತರವನ್ನು ನೀಡಿದಂತ ನಮ್ಮ

ಆತ್ಮೀಯ ಕೇಳಿಬರಿಗಳ ಧನ್ಯವಾದಗಳು. ಹಾಗೆ ಮತ್ತೊಂದು ಪ್ರಶ್ನೆ, ಕರ್ಣನು ಅನೇಕ ಗೋದಾನ ಮಾಡಿದನು. ಪ್ರಶ್ನೆ ಮತ್ತೊಮ್ಮೆ, ಇದರಲ್ಲಿ ಯಾವ ಊರಿದೆ? ಕರ್ಣನು ಅನೇಕ ಗೋದಾನ ಮಾಡಿದ. ಉತ್ತರ ಬರ್ಲಿಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527206 ಸಂಖ್ಯೆಗೆ.

ಆತ್ಮೀಯ ಕೇಳುಗರೆ, ಈ ಪ್ರಶ್ನೆಗೆ ಉತ್ತರ ಸುಲಭವಾಗಿತ್ತು ಅನ್ಕೊಂತೀನಿ. ಯಾವ ಊರಿದೆ ಅಂತ ಹೇಳಿ ಉತ್ತರವನ್ನ ಕಳಿಸಿದೀರಾ. ಪ್ರಶ್ನೆ ಇದಾಗಿತ್ತು, ಕರ್ಣನು ಅನೇಕ ಗೋದಾನ ಮಾಡಿದ, ಇದರಲ್ಲಿ ಯಾವ ಊರಿನ ಹೆಸರಿದೆ? ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ನೋಡೋಣ. ಹಂಪಣ್ಣ ಅವರು ನ್ಯಾಮ್ತಿಯಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಸರಿಯಾಗಿದೆ, ಹಾಗೆ ತರುಣ್ ಗೀತಾ ಮಲವಗೊಪ್ಪದಿಂದ, ಮಮತಾ ಅವರು ಭದ್ರಾವತಿಯಿಂದ, ಮಯೂರ್ ಕೋಟಿ ಜನಾಪುರ ಭದ್ರಾವತಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಹಾಗೆ ರೇಣುಕಾ ಡಿ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿದೆ, ಹಾಗೆ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಶಂಕರಘಟ್ಟದಿಂದ, ರಾಘವೇಂದ್ರ ಅಪ್ಪರುತ ಭದ್ರಾವತಿಯಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಹಾಗೆ ಗಂಗಾಧರೇಶ್ ಬಿಜಿ ಹೊಸ್ಮನೆ ಭದ್ರಾವತಿಯಿಂದ. ನಮಸ್ತೆ ಮೇಡಮ್, ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಇರಬಹುದಾ ಅಂತ ಕೇಳಿದ್ದಾರೆ. ಯಾರು? ದಾವಣಗೆರೆಯಿಂದ ಕೊಟ್ರೇಶ್ ಭಾರತಿ, ಅನಿತಾ ಚಂದನ್, ಪೂರ್ಣಿಮಾ ಅವರು ಉತ್ತರ ಸರಿಯಾಗಿದೆ. ಹಾಗೆ ಅಜಯ್ ವಾಂಡ್ಕರ್ ಲೋಯರುತ ಭದ್ರಾವತಿಯಿಂದ, ರಾಧಾ ಅವರು ನಿದಿಗೆಯಿಂದ, ಪಂಚಾಕ್ಷರಿ ಅವರು ಪುರ್ಲೆಯಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹಾಗೆ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ವಿನಯ್ ಅವರು ಶಿವಮೊಗ್ಗದಿಂದ, ಹಾಗೆ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಶ್ರೀಧರ್ ಪದ್ಮಾಪನ್ನಗ ಟಿ ಅನಂತಕುಮಾರ್ ಅವರು ಸಹ ಉತ್ತರ ಇದಲ್ವಾ ಅಂತ ಕಳಿಸಿದ್ದಾರೆ, ಉತ್ತರ ಅದೇ. ಹಾಗೆ ಮೋಹಿತ್ ನವ್ಯ ರವಿಶಂಕರ್ ಅಣ್ಣಾನಗರ ಶಿವಮೊಗ್ಗದಿಂದ, ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಮ್ಯಾಮ್, ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ನಿಧಿಶ್ರೀ ಮತ್ತು ರಿಷಿತ್ ಭದ್ರಾವತಿ ಸಿದ್ದಾರೂಢ ನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಆನೆ ತೀರ್ಥಪ್ರಸಾದ್ ಅವರು ಡಿಎಂ ಕುರ್ಕಿ ಅರಸೀಕೆರೆ ತಾಲೂಕಿನಿಂದ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಹಾಗೆ ಸೋನಿಯಾ ತರೀಕೆರೆಯಿಂದ, ಹಾಗೆ ಸುಜಾತಾ ಮಾಲಾ ಅವರು ಕರ್ಕುಚ್ಚಿಯಿಂದ ಉತ್ತರ ಇರಬಹುದಾ ಅಂತ ಕಳಿಸಿದ್ದಾರೆ. ಹೇಳ್ತಾನೆ ಉತ್ತರ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ ಸರಿಯಾಗಿದೆ. ಹಾಗೆ ಒಳ್ಳೆಯ ವಿಷಯದೊಂದಿಗೆ ಕಾರ್ಯಕ್ರಮ ಸಾಗ್ತಾ ಇದೆ, ಹಾಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ರಾಜು ಅವರು ಶಂಕರಘಟ್ಟದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ. ಹಾಗೆ ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ, ಮಹೇಶ್ವರಿ ಅವರು ಕಾಗೆಹಳ್ಳದಿಂದ, ಗಿಡ್ಡಪ್ಪ ಬದನೆಕಾಯಿ ರಾಜೇಶ್ವರಿ ಚಿನ್ನು ಶ್ರೇಯಸ್ ಲಕ್ಕಣ್ಣಾರ್ ಮನೆ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ ಬಸವನಗುಡಿ ಶಿವಮೊಗ್ಗದಿಂದ ಉತ್ತರ ಸಹ ಬಂದಿದೆ, ಸರಿಯಾಗಿದೆ ಉತ್ತರ. ಉತ್ತರ ಏನಾಗಿತ್ತು? ಗೋಕರ್ಣ. ಯಾವ ಪದ ಯಾವ ವಾಕ್ಯದಲ್ಲಿ ಹೇಳಿದೆ? ಕರ್ಣನು ಅನೇಕ ಗೋದಾನ ಮಾಡಿದ, ಇದರಲ್ಲಿ ಯಾವ ಊರಿನ ಹೆಸರಿದೆ? ಗೋಕರ್ಣ. ಉತ್ತರವನ್ನು ನೀಡಿದಂತಹ ನಮ್ಮ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮ ಹೇಗಿತ್ತು, ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481570 ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗಿದ್ದಿದ್ದು ಪ್ರತಿಮಾ HS. ಹಾಗೆ ಮತ್ತಷ್ಟು ಪ್ರಶ್ನೆಗಳನ್ನ ಹೊತ್ತು ತರ್ತೇನೆ ಮುಂದಿನ ವಾರದ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮಂಡ್ಯ ಚಿತ್ರದ ಗೀತೆ, ಹಾಡಿದ್ದಾರೆ ಅನುಪಮಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕಾರ್ಯಕ್ರಮದ ಕಡೆಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ಇಂದಿನ ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದ್ದೆ. ಯಾರೆಲ್ಲ ತಿಳಿಸಿದ್ದಾರೆ ಅಂತ ನೋಡೋಣ. ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಅವರು ಗುಡ್ ಪ್ರೋಗ್ರಾಮ್ ಅಂತ ಹೇಳಿ ಕಳಿಸಿದ್ರೆ, ಪ್ರಶ್ನೋತ್ತರ ಕಾರ್ಯಕ್ರಮ ಚೆನ್ನಾಗಿತ್ತು, ವಿಶೇಷವಾಗಿತ್ತು, ನಿಮಗೆ ಧನ್ಯವಾದಗಳು ಅಂತೇಳಿ ಅಂಪಣ್ಣ ಅವರು ನ್ಯಾಮತಿಯಿಂದ ಕಳಿಸಿದ್ದಾರೆ. ಹಾಗೆ ಮಮತಾ ಅವರು ಭದ್ರಾವತಿಯಿಂದ, ಪ್ರಶ್ನೋತ್ತರ ಚೆನ್ನಾಗಿ ಸಾಗ್ತಿದೆ ಮೇಡಮ್, ಹಾಡುಗಳು ಚೆನ್ನಾಗಿ ಮೂಡಿಬರ್ತಿವೆ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಕಳಿಸಿದ್ರೆ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ನಮಸ್ಕಾರ ಮೇಡಮ್, ಹೊಸ ರೀತಿಯ ಮನಸ್ಸಿಗೆ ಆನಂದ ಕೊಡುವ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ಬಾನಿನ ಮೋಡಗಳ ನಡುವೆ ಬಾನಿಂದ ತೇಲಿ ಬಂತು ನಮ್ಮ ಜ್ಞಾನದ ಜ್ಯೋತಿ, ಹಾಗೆ ನೀವು ನೀಡಿದಂತಹ ಈ ಪ್ರಶ್ನೆ ನಮಗೆಲ್ಲ ತುಂಬಾ ಖುಷಿಯಾಯಿತು, ಹಾಗೆ ಇನ್ನು ಹೆಚ್ಚಿನ ಒಳ್ಳೆಯ ಒಳ್ಳೆಯ ವಿಷಯವನ್ನ ತರುತ್ತಾ ಇರಿ ಎಂದು ಪ್ರೀತಿಯಿಂದ ನಮ್ಮ ಪ್ರೀತಿಯ ಸಹೋದರಿಗೆ ಹಾಗೆ ಆರಿಸ್ತಾ ಇದ್ದೀನಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಅಂತ ಹೇಳಿ ರಾಜು ಅವರು ಶಂಕರಘಟ್ಟದಿಂದ ಮಾಡುವ ವಂದನೆಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಇದು ಒಂದು ತರಹ ವಿಶಿಷ್ಟವಾದ ಕಾರ್ಯಕ್ರಮ, ಮನಸ್ಸಿಗೆ ಮುದ ನೀಡಿತು, ಇದೇ ರೀತಿ ಮುಂದುವರೆಸಿ ಅಂತ ಹೇಳಿ ಸುರೇಶ್ ಭಟ್ ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗಿ ಮುಂದುವರಿಯುತ್ತೆ. ಹಾಗೆಯೇ ಎಚ್ ಆರ್ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ, ಊರುಗಳನ್ನು ಹುಡುಕುವ ಪ್ರಶ್ನೆಗಳು ಬಹಳ ಮಜವಾಗಿತ್ತು ಅಂತ ಹೇಳಿ ಕಳಿಸಿದ್ರೆ, ಪ್ರತಿಮಾ ಮೇಡಮ್ ಈ ಕಾರ್ಯಕ್ರಮ ತುಂಬಾ ತಮಾಷೆ ಖುಷಿಯಿಂದ ಕೂಡಿತು, ಧನ್ಯವಾದಗಳು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಶ್ರೀಧರ್, ಪದ್ಮಾ ಪನ್ನಗ, ಟಿ ಅನಂತ್ ಕುಮಾರ್ ಅವರು

ಕಳಿಸಿದ್ದಾರೆ. ಹಾಗೆ ವಾಸುಕಿ ವಿಜಯಲಕ್ಷ್ಮಿ, ಸಾಗರದಿಂದ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಪ್ರಶ್ನೆ ತುಂಬಾ ಸರಳವಾಗಿದ್ವು ಅಂತ ಕೇಳಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಈ ದಿನ ಪ್ರಶ್ನೆ ಉತ್ತರಗಳ ಕಾರ್ಯಕ್ರಮ ಏನೋ ಒಂಥರ ವಿಶೇಷವಾಗಿತ್ತು ಕಣ್ರಿ, ಮತ್ತು ಸುಲಭವಾಗಿ ಇದ್ವು. ಇನ್ನು ಮುಂದೆ ಕೂಡ ಇಂಥ ಸುಲಭವಾದ ಪ್ರಶ್ನೆಗಳನ್ನೇ ಹೊತ್ತು ತರಬೇಕಾಗಿ ಕೇಳಿಕೊಳ್ತೇನೆ ಮೇಡಮ್. ಈ ಕಾರ್ಯಕ್ರಮ ನಮಗೆ ಇಷ್ಟವಾಯಿತು, ಧನ್ಯವಾದಗಳು ಅಂತ ಹೇಳಿ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ, ಮಹೇಶ್ವರಿಯವರು ಕಾಗೆಹಳ್ಳದಿಂದ, ನಮ್ಮ ರೇಡಿಯೋ ಮೇಡಮ್ ನಿಮ್ಮ ನಿರೂಪಣೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಹಾಗೆ ಎಲ್ಲಾ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿತ್ತು, ನಿಮ್ಮ ನಿರೂಪಣೆ ಕೂಡ ಅಂತ ಹೇಳಿ ಮಯೂರ್ ಕೋಟಿ ಜನಪುರ ಭದ್ರಾವತಿಯಿಂದ. ಹಾಗೆ ಸುಮಿತ್ರಾ ಮಂಡ್ರೆ ನಾಗರಾಜ್ ಅವರು ಶಿವಮೊಗ್ಗದಿಂದ, ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಮೇಡಮ್, ಹೊಸ ತರಹದ ಕಾರ್ಯಕ್ರಮ ಇಷ್ಟವಾಯಿತು, ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ಬಿ ಎಚ್ ಆಂಜನೇಯ ಉಲ್ಟೋನ್ ಹನುಮಂತನಗರ ಭದ್ರಾವತಿಯಿಂದ, ಪ್ರತಿಮಾ ಸಿಸ್ಟರ್ ಆಲ್ ಸಾಂಗ್ಸ್ ಪ್ರೋಗ್ರಾಮ್ ಸೂಪರ್ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ಪ್ರಸಾರ ಮಾಡಿದ ಎಲ್ಲಾ ಹಾಡುಗಳು ಚೆನ್ನಾಗಿದ್ವು, ಪ್ರಸಾರ ಮಾಡಿದಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಜಾತ ಮಾಲಾ ಅವರು ಕರ್ಕುಚಿಯಿಂದ ಸಂದೇಶಕ್ಕೆ ಬಂದಿದ್ರೆ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸೂಪರ್ ಪ್ರೋಗ್ರಾಮ್ ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ಇಂದು ಭದ್ರಾವತಿ ಆಕಾಶವಾಣಿಯಲ್ಲಿ ನಿರೂಪಕರಾದ ಪ್ರತಿಮಾ ಎಚ್ಎಸ್ ಅವರು ನಡೆಸಿಕೊಟ್ಟ ಊರಿಗೆ ಸಂಬಂಧಪಟ್ಟ ರಸಪ್ರಶ್ನೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿತ್ತು. ಮಾಹಿತಿ ಮತ್ತು ಮನೋರಂಜನೆ ಜೊತೆಗೆ ಪ್ರಸಾರವಾದ ಮಧುರವಾದ ಹಾಡುಗಳು ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿತು. ಶ್ರೋತೃಗಳಿಗೆ ಉಪಯುಕ್ತವಾದ ಹಾಗೂ ಆಸಕ್ತಿದಾಯಕವಾದ ಕಾರ್ಯಕ್ರಮ ನೀಡಿದ ನಿರೂಪಕರಿಗೆ ಮತ್ತು ಆಕಾಶವಾಣಿ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ನನ್ನ ಹೆಸರು ಆದೀಶ್, ನಿಮ್ಮ ಶೋ ಚೆನ್ನಾಗಿತ್ತು ಅಂತ ಹೇಳಿ ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಚಂಡ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 8:45 ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಎಸ್ ವಿ ಪರಮೇಶ್ವರ ಭಟ್ಟ ಅವರ ರಚನೆ. ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದ್ರನ ಗಾಳಿ ಜೋಗುಳ ಹಾಡಿ ತೂಗುತ್ತಿತ್ತು. ಹಾಡಿದ್ದಾರೆ ಪ್ರೇಮಲತಾ ದಿವಾಕರ್.

ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ನೀರ ಮೇಲಿನ ಲೀಲೆ ನಮ್ಮ ಈ ಜೀವನ. ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 9:30 ಇದು ಆಕಾಶವಾಣಿ ಬೆಂಗಳೂರು ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್.
1: ಆಕಾಶವಾಣಿ ಭದ್ರಾವತಿ ರೂಪಕ ಅರಿವೇ ಗುರು ಅರಿವೇ ಗುರು ಅರಿವೇ ಗುರು ಅರಿವೇ ಮೂಲ ಸಾಮಗ್ರಿ ಶ್ರೀ ಎಆರ್ ಲಂಬೋದರ. ಬಾನುಲಿ ರೂಪ ಹಾಗೂ ನಿರ್ಮಾಣ ಶ್ರೀ ಎಂಎಸ್ ನಾಗೇಂದ್ರ. ಅರಿವೇ ಗುರು ಅರಿವೇ ಗುರು.

ಯಮಲೋಕದಲ್ಲಿ ಅದೊಂದು ದಿನ ಹತೋಟಿ ಮೀರಿದ ಗದ್ದಲ. ಹಿಂದಿನ ದಿನವಷ್ಟೇ ಭೂಲೋಕದಿಂದ ಹಿಂತಿರುಗಿದ್ದ ಯಮರಾಯ ಆಯಾಸಗೊಂಡು ನಿದ್ರಿಸಿದ್ದ. ಆದರೆ ನಿರಂತರ ಗಲಾಟೆಯಿಂದಾಗಿ ಅರ್ಧಂಬರ್ಧ ನಿದ್ದೆಯಾಗಿ ಏಳುವ ಪ್ರಸಂಗ ಬಂದದ್ದರಿಂದ ಯಮರಾಯನ ಮನಸ್ಥಿತಿ ಪ್ರಕ್ಷುಬ್ಧಗೊಂಡಿತ್ತು. ಇಡೀ ನರಕವೇ ತನ್ನ ಕೈಮೀರಿ ಹೋಗುತ್ತಿದೆಯೇನೋ ಎನ್ನುವಷ್ಟರ ಮಟ್ಟಿಗೆ.

0: ಇತ್ತೀಚಿನ ದಿನಗಳ ಬೆಳವಣಿಗೆಗಳು ಯಮರಾಯನಲ್ಲಿ ಆತಂಕದ ಛಾಯೆ ಮೂಡಿಸಿದ್ದವು. ಭೂಲೋಕದಿಂದ ನರಕಕ್ಕೆ ಬರುತ್ತಿರುವವರ ಸಂಖ್ಯೆ ಗಣನೀಯವಾಗಿ ಏರಿ ಇಡೀ ನರಕದ ವ್ಯವಸ್ಥೆಯನ್ನು ನಿಯಂತ್ರಿಸಲು ಯಮಲೋಕದ ಆಡಳಿತ ವರ್ಗ ವಿಫಲಗೊಂಡಿತ್ತು. ಹಾಗಾಗಿ ವಾರದಲ್ಲಿ ಒಮ್ಮೆಯಾದರೂ ಭೂಲೋಕಕ್ಕೆ ಹೋಗಿ ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಬರುವುದು ಯಮರಾಯನಿಗೆ ಅನಿವಾರ್ಯವಾಗಿತ್ತು. ಯಮರಾಯ ಒಮ್ಮೆ ಅಬ್ಬರಿಸಿದ,
1: ಯಾರಲ್ಲಿ?
0: ಯಾರಿಂದಲೂ ಉತ್ತರವಿಲ್ಲ. ಮತ್ತೊಮ್ಮೆ,
1: ಚಿತ್ರಗುಪ್ತರೇ?
2: ಅಪ್ಪಣೆ ಮಹಾಪ್ರಭು.
1: ಇದೇನು ಚಿತ್ರಗುಪ್ತರ ಇಷ್ಟೊಂದು ಗಲಭೆ? ಯಮಲೋಕದಲ್ಲಿ ಚಕ್ರವರ್ತಿಯ ಮಾತೆ ಅಂತಿಮವಾಗಿದ್ದ ದಿನಗಳು ಎಲ್ಲಿ ಹೋದವು?
2: ಮಹಾಪ್ರಭು, ಇಡೀ ನರಕದ ಆಡಳಿತ ವ್ಯವಸ್ಥೆ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಪ್ರಯತ್ನಿಸುತ್ತಿದೆ. ಆದರೆ ಎಲ್ಲಿ ನೋಡಿದರೂ ನಮ್ಮ ಅಧಿಕಾರವನ್ನು ಪ್ರಶ್ನಿಸುವ, ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಜನರೇ ಜಾಸ್ತಿಯಾಗುತ್ತಿದ್ದಾರೆ.
1: ಯುಗ ಯುಗಗಳಿಂದ ಇಲ್ಲದ್ದು ಈಕೆ 2 ತಿಂಗಳಿಂದ ಹೀಗಾಗಲು ಕಾರಣವೇನು ಚಿತ್ರಗುಪ್ತರೇ?
2: ಯಾವಾಗ ಭೂಲೋಕದಿಂದ ಮುಕ್ಕಣ್ಣ ಸೆಟ್ಟರೆಂಬ ವ್ಯಾಪಾರಿ ಇಲ್ಲಿಗೆ ಬಂದರೋ ಅಲ್ಲಿಂದ ಈ ರೀತಿಯ ಅವ್ಯವಸ್ಥೆ ಪ್ರಾರಂಭವಾಗಿದೆ ಮಹಾಪ್ರಭು.
1: ಈ ಕೂಡಲೇ ಆ ಮುಕ್ಕಣ್ಣ ಶೆಟ್ಟರನ್ನು ಇಲ್ಲಿಗೆ ಎಳೆದನ್ನಿ.
2: ಹಾಗೋ, ಆಗಲಿ ಮಹಾಪ್ರಭು. ಓ ಓ ಓ, ಮುಕ್ಕಣ್ಣ ಶೆಟ್ಟರೇ ಇತ್ತ ಬರುತ್ತಿದ್ದಾರೆ.
1: ನೀನೇ ಏನು ಮುಕ್ಕಣ್ಣ ಶೆಟ್ಟಿ?
3: ಹೌದು, ನಾನೇ.
1: ಚಿತ್ರಗುಪ್ತರೇ, ಈತನ ಹಿಂದಿನ ಜನ್ಮವೃತ್ತಾಂತದ ಬಗ್ಗೆ ನಮಗೆ ಮಾಹಿತಿ ನೀಡಿ.
2: ಮುಕ್ಕಣ್ಣ ಶೆಟ್ಟರ್ ಎಂಬ ಈ ಮನುಷ್ಯ ಆಗರ್ಭ ಶ್ರೀಮಂತ. ಈ ಶ್ರೀಮಂತಿಕೆ ಬಂದದ್ದು ಸತ್ಯದಿಂದ ವ್ಯಾಪಾರ ಮಾಡಿದ್ದರಿಂದ ಅಲ್ಲ. ಸುಳ್ಳು ಲೆಕ್ಕ, ಕಾಳಸಂತೆ ವ್ಯಾಪಾರ. ಎಲ್ಲಕ್ಕಿಂತ ಹೆಚ್ಚಾಗಿ ಆಹಾರ ಪದಾರ್ಥದಲ್ಲಿ ಈತ ಮಾಡುತ್ತಿದ್ದ ಕಲಬೆರಕೆಯಿಂದಾಗಿ ಹಲವು ಜನರ ಬದುಕಿಗೆ ಮಾರಕವಾದ ಈತನನ್ನು ಕುರಿತು ಪದ್ಯವೊಂದು ಹೀಗಿದೆ ಮಹಾಪ್ರಭು. ಮುಕ್ಕಣ್ಣ ಶೆಟ್ಟರು ದಯವಿಟ್ಟು ಕೊಟ್ಟ ಅಕ್ಕಿಯಲ್ಲಿ ಸಹಸ್ರಾರು ಚಿಕ್ಕ ಚಿಕ್ಕ ಲಿಂಗಗಳು, ಬಿಕ್ಕಿದರೆ ಹೇಗೆ ಆಲಿಕಲ್ಲು ಮುಗಿಲು,
1: ಓಹೋ, ಹಾಗಿದ್ದರೆ ಸರಿಯಾದ ಜಾಗಕ್ಕೆ ಈಗ ಬಂದಾಗಿದೆ. ಮುಕ್ಕಣ್ಣ ಶೆಟ್ಟರೇ, ತಾವು ನಿಧನರಾದದ್ದು ಹೇಗೆ?
3: ಹೇಳ್ತೀನಿ, ಗಡಿಬಿಡಿ ಮಾಡಬೇಡ, ಸ್ವಲ್ಪ ತಡೆರೆ. ನೋಡಿ, ಈಗ ಭೂಲೋಕದಲ್ಲಿ ಕೊಳ್ಳೋರು ಅಂತೇಳಂದ್ರೆ ಅಂದ್ರೆ ಗ್ರಾಹಕರು ಬಹಳ ಹೆಚ್ಚರವಾಗಿದ್ದಾರೆ ನೋಡಿ. ಒಂದ್ ಕಾಲದಲ್ಲಿ ನನ್ನ ಮನಸ್ಸಿಗೆ ಬಂದ ಹಾಗೇನೆ ಕಲಬೆರಕೆ ಮಾಡಿ ಮೋಸದ ವ್ಯಾಪಾರ ಮಾಡ್ತಿದ್ದ ನಾನು ಒಬ್ಬ ಬುದ್ಧಿವಂತ ಗ್ರಾಹಕನಿಂದ ಕಾನೂನಿನ ಕೈಗೆ ಸಿಕ್ಕಾಕೊಂಡು ನ್ಯಾಯಾಲಯದಿಂದ 50 ಲಕ್ಷ ರೂಪಾಯಿಯ ದಂಡಕ್ಕೆ ಗುರಿಯಾದೆ. ಇಡೀ ನನ್ನ ವ್ಯವಹಾರವೇ ಗತಿ ಕಂಡದ್ರಿಂದ ಆಘಾತವನ್ನ ಸಹಿಸಲಿಕ್ಕೆ ಆಗದೇನೆಯ ಹೃದಯ ಸ್ತಂಭನಕ್ಕೆ ಒಳಗಾದೆ. ಒಂದಿನದು ನಿಮ್ಗೆ ಗೊತ್ತೇ ಇದೆಯಲ್ಲ ಇನ್ನೇನು.
1: ಅಷ್ಟು ಪಾಪಕೃತ್ಯಗಳನ್ನ ಮಾಡಿದ ನಿಮಗೆ ತಕ್ಕ ಶಿಕ್ಷೆ ಯಾಗೆ ಇಲ್ಲಿಗೆ ಬಂದಿದ್ದೀರಿ? ಇಲ್ಲೂ ನಿಮ್ಮ ಬುದ್ಧಿಯನ್ನು ಬಿಡಲಿಲ್ಲ ಬೇಕೆ?
3: ಇಲ್ಲಿ ನನಗಿರುವ ಬುದ್ಧಿ ಪರಿಷ್ಕೃತಗೊಂಡದ್ದು. ಯಾವ ಭೂಲೋಕದ ನನ್ನ ಬದುಕಿನಲ್ಲಿ ಗ್ರಾಹಕರಿಗೆ ಮೋಸ ಮಾಡಿದ್ನೋ ಆ ಪಾಪದ ಕರ್ಮವನ್ನ ತೊಳೆದುಕೊಳ್ಳೋದಕ್ಕೋಸ್ಕರವೇ ಈಗ ಇಲ್ಲಿನ ನನ್ನ ಸಹವಾಸಿಗಳ ಹಕ್ಕು ಮತ್ತು ಅವ್ರಿಗೆ ಸಿಗಬೇಕಾದ ಸೇವೆ ಸೌಲಭ್ಯಗಳ ಬಗ್ಗೆ ಹೋರಾಟ ಮಾಡಬೇಕು ಅಂತ ಎಲ್ಲರನ್ನ ಸಂಘಟನೆ ಮಾಡ್ತಾ ಇದ್ದೀನಿ.
1: ಆದರೆ ನೆನಪಿರಲಿ, ಇದು ಯಮರಾಯನ ರಾಜ್ಯ. ಇಲ್ಲಿ ನಾನು ರಾಜಾದಿರಾಜ, ನನ್ನ ಮಾತೆ ಕಾನೂನು. ಇಲ್ಲಿ ನೀವು ಮಾಡಿದ ಕರ್ಮಕ್ಕೆ ಪ್ರತಿಫಲ ದೊರೆಯುತ್ತಿದೆ.
3: ಅದು ಹಳೆ ಕಾಲದ ವ್ಯವಸ್ಥೆ ಬಿಡಿ ಅದ್ನ. ಈಗ ಎಲ್ರೂ ರಾಜರೇ. ಹಾಗೆ ಈ ನರ್ಕಕ್ಕೆ ಹೋಲಿಸಿದ್ರೆ ಬುಲಕ ಏನ್ ಕಡಿಮೆ ಇಲ್ಲ ಬಿಡಿ. ನಿಮ್ ಶಿಕ್ಷೆನೂ ಅಷ್ಟೇ, ನಮ್ಗೇನು ಅಷ್ಟು ದೊಡ್ಡದು ಅಂತೇಳು ಅನ್ಸೋದಿಲ್ಲ.
1: ಅದೆಂತ ವ್ಯವಸ್ಥೆ? ಎಲ್ಲರೂ ರಾಜರಾದರೆ ಆಳುವವರು ಯಾರು? ಚಿತ್ರಗುಪ್ತರೇ,
2: ಅಪ್ಪಣೆ ಮಹಾಪ್ರಭು.
1: ಕೂಡಲೇ ಈ ಮುಕ್ಕಣ್ಣ ಶೆಟ್ಟಿಯನ್ನು ಸೆರೆಮನೆಯಲ್ಲಿರಿಸಿ, ಹಾಗೆ ನಮ್ಮ ಭೂಲೋಕದ ಪ್ರಯಾಣಕ್ಕೆ ಸಿದ್ಧತೆ ಮಾಡಿ. ಈ ಮನುಷ್ಯ ಹೇಳುವುದು ನಿಜವೇ ಎಂದು ನಾವು ಅಧ್ಯಯನ ಮಾಡಲು ಈಗಂದೇಗಲೇ ತೆರಳುತ್ತೇವೆ. ಈ ಮನುಷ್ಯನನ್ನ ಬೇರೆಯವರೊಡನೆ ಸೇರಲು ಬಿಡಬೇಡಿ.
2: ಆಗಲಿ ಮಹಾಪ್ರಭು.
1: ಇಲ್ಲದಿದ್ದರೆ ಇಡೀ ನಮ್ಮ ಕೇಂದ್ರೀಕೃತ ನಿಯಂತ್ರಣ ವ್ಯವಸ್ಥೆಯನ್ನೇ ಈತ ಹಾಳು ಮಾಡುತ್ತಾನೆ.

0: ಭೂಲೋಕಕ್ಕೇ ತೆರಳಿದ. ಮಾರು ವೇಷದಲ್ಲಿದ್ದ ಆತ ಬಸ್ ಸ್ಟ್ಯಾಂಡ್ ಒಂದರಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಬಸುಂದರತ್ತ ತೆರಳಿದ. ಏಜೆಂಟನೊಬ್ಬ
1: ಯಾರೇ ಸಾಗರ್, ನಾನ್ ಸ್ಟಾಪ್ ಸಾಗರ್
0: ಎಂದು ಕೂಗುತ್ತಿದ್ದ. ಯಮರಾಯನಾದರೂ ಸೀದಾ ಬಸ್ಸಿನೊಳಗೆ ಪ್ರವೇಶಿಸಿ ಬಲಭಾಗದಲ್ಲಿ ಸ್ತ್ರೀಯರಿಗೆ ಎಂದು ಬರೆದಿರುವ ಆಸನದಲ್ಲಿ ಹೋಗಿ ಕುಳಿತ. ಅಲ್ಲಿಂದ ಶುರುವಾಯಿತು ನಿಜವಾದ ಭೂಲೋಕ ದರ್ಶನ.
2: ಸಾಗರ್ ಸಾಗರ್ ಇಲ್ಲಿ ಸಾಗರ್, ನಾನ್ ಸ್ಟಾಪ್ ಸಾಗರ್.
3: ಏ ಅಪ್ಪ, ಏ ಯಜಮಾನ, ಏನಪ್ಪ ಇದು ಲೇಡೀಸ್ ಅಂತ ಬೋರ್ಡ್ ಬರ್ದಿದ್ದಾರೆ ಇಲ್ಲಿ ಕೂತ್ಕೊಂಡಿದ್ದಲ್ಲ. ಹೇಳ್ ಹೇಳ್ ಹೇಳ್ ಹೇಳ್ ಮೇಲೆ ಹೇಳು ಹೇಳ್ರಿ
2: ಯಜಮಾನ್ರಿ ಹೇಳ್ರಿ.
3: ಒಳ್ಳೆ ಕಾಲ ಕಣಪ್ಪ ಇದು. ಅಲ್ಲ ಕಣಪ್ಪ ತಮ್ಮ, ಲೇಡೀಸ್ ಅಂತ ಬರ್ದಿದ್ದಾರೆ, ಏನ್ ತಮಾಷೆ ಬರ್ದಾಕಿದಾರ ಬೋರ್ಡ? ದಿನ ಬೆಳಗಾದ್ರೆ ಎಲ್ಲ ಕಡೆ ಮಹಿಳೆಯರ್ ಮುಂದ್ ಬರ್ಬೇಕು, ಮಹಿಳೆಯರ್ ಮುಂದ್ ಬರ್ಬೇಕು ಅಂತಾರೆ, ಹೆಂಗಸರು ಹೋಗಿ ತಿಳ್ಕೊಬೇಕು ಅಂತಾರೆ. ಇಲ್ಲೋಡು ಏ ಅಪ್ಪ ಏಜೆಂಟ್ ಅಣ್ಣ, ಇಳಿಸ್ತೀವಲ್ಲ ಇವನ್ನ ಹೇಳು ಮತ್ತೆ ನೋಡೀಗ.
2: ಎಬ್ತೀನಿ ಬಿಡವ, ಒಳ್ಳೆ ಬೆಳಂ ಬೆಳಗ್ಗೆ ನಮ್ ತಲೆ ತಿಂತೀರಿ ಬಂದು. ಏ ಸ್ವಾಮಿ ಯಜಮಾನ್ರೆ ಹೇಳ್ರಿ ಹೇಳ್ರಿ, ಅದು ಹೆಣ್ಮಕ್ಳ ಜಾಗ ಅದು.
0: ಯಮರಾಯ ನಿಧಾನವಾಗಿ ಜಾಗ ಖಾಲಿ ಮಾಡಿ ಹಿಂದಿನ ಸೀಟಿನಲ್ಲಿ ಹೋಗಿ ಕುಳಿತ.
3: ಏನ್ ಒಳ್ಳೆ ಬದುಕಾಗೋತು ಅಲ್ಲ ಕಣತಮ್ಮ, ಸಣ್ಣ ಪುಟ್ಟದಕ್ಕೂ ಬಾಯಿ ಮಾಡ್ಬೇಕಂತ ಕಾಲ ಬಂದ್ಬಿಡ್ತಲ್ಲಪ್ಪ, ಬಾಯಿ ಮಾಡದಿದ್ರೆ ಬದುಕಂಗೆ ಇಲ್ಲ. ಅಲ್ಲ ಕಣಪ್ಪ ಏಜೆಂಟ್ ಅಣ್ಣ, ನಾನ್ ಸ್ಟಾಪು ನಾನ್ ಸ್ಟಾಪು ಅಂತ ಬೋಲ್ಡ್ ಹಾಕ್ತೀರ, ನಾನಾ ಸ್ಟಾಪ್ ಮಾಡ್ಬಿಡ್ತೀರ, ಸಿಕ್ ಸಿಕ್ ಕಡೆ ಬಸ್ ನಿಲ್ಸ್ತೀರ. ಇಲ್ಲೋಡ ನೀನ್ ಏನಾರ ಮತ್ತೆ ಮುಂದ್ ಬಸ್ ನಿಲ್ಸ್ಬಿಟ್ರೆ ಗಲಾಟೆ ಮಾಡ್ಬಿಡ್ತೀನಿ ನೋಡ್ ಮತ್ ನಾನು.
2: ಇಲ್ಲ ಕಣವ ತಾಯಿ, ಹಂಗೆ ಮಾರಕ್ ಹೋಗಿ ನಮ್ ಸೌಕಾರ ದಂಡ ಕಟ್ಟಿದ್ರಲ್ಲ, ಈಗೇನ್ ಜನ ಹಿಂಗಿದ್ದಂಗ ಹಿಡ್ದು ಮುಟ್ಟದಕ್ಕೆಲ್ಲ ಗಲಾಟೆ ಮಾಡ್ತಾರೆ.
3: ಮತ್ ಬಿಡ್ತಾರ, ಗಲಾಟೆ ಮಾಡದಿದ್ರೆ ಬದುಕಂಗೆ ಇಲ್ಲ ಕಣಪ್ಪ. ಇವಾಗ ನೋಡು, ಶಿವಮೊಗ್ಗ ಬಂದು ನನ್ ಮಗಳ ಮದುವೆಗೆ ಅಂತ 10,000 ರೂಪಾಯಿ ಸೀರೆ ತಗೊಂಡೆ ರೇಷ್ಮೆದ.
2: ಯಾವಾಗ? 2 ತಿಂಗಳಿಂದೆ.
3: 2 ತಿಂಗಳಿಂದೆ. ತಮ್ಮ ಮದುವೆ ದಿನ ಸೀರೆ ಉಟ್ಕೊಂಡು ಹುಡುಗಿ ಹಾರ ಇಟ್ಕೊಂಡು ಹೋಗ್ಬೇಕು, ಆಟೋತಿಗೆ ಶರತ್ ತಮ್ಮಪ್ಪ ಸೀಳು.
2: ಓ ಸೀರೆ
3: ಸೀರೆ
2: ನೋಡ್ಲಿಲ್ಲ.
3: 10,000 ರೂಪಾಯಿ ಸೀರೆ ಕಣಪ್ಪ. ಏನ ಅಂಗಡಿಯನ್ ಕೊಟ್ನಲ್ಲ ನಂಬಿಕೆ ತಗೊಂಡೆ ಬಂದೆ, ಜಾಸ್ತಿ ದುಡ್ಡಿನ ನೋಡು ನಂಬಿಕೆ ಬಂದ್ಬಿಡ್ತು. ಬಂದರೆಲ್ಲ ನೋಡ್ತಾರೆ ಹಿರಿಯರು ಏನಂತಾರೆ, ಅವ್ರದ್ದು ಮದುವೆ ಮಂಗಳ ಕಾರ್ಯ ಕುಡಿಸ್ತಾರೇನಪ್ಪ,
2: ಅಮಂಗ್ಲ
3: ಅಮಂಗ್ಲ ಅಮಂಗ್ಲ ಅಂತ ಅಂದ್ರು.
2: ಅದು ಹೆಣ್ಮಕ್ಳು
3: ಮತ್ ಬಿಡ್ತಾರ? ನಾನ್ ಬಿಡ್ತೀನ, ಅಂಗಡಿಗೆ ಹೋದೆ ಸಾವುಕಾರನ್ ಕೇಳ್ದೆ, ನೋಡಪ್ಪ ಕೊಟ್ ಮಾಡಿದ್ರು ಮಾಲ್ ತಗೋ ದುಡ್ಡು ವಾಪಸ್ ಕೊಡು ಅಂದಿ. ಆಗಲ್ಲವಾ ತಗೊಳಕ್ ಆಗಲ್ಲ ಅಂದ್ಬಿಟ್ಟ ನಾನ್ ಬಿಡ್ತೀನ. ಸೀದಾ ಗ್ರಾಹಕರ ಏದಿಕೆ ಹೋದೆ, ಕೇಸ್ ಹಾಕ್ರಿ, ಇವಾಗ ಕೇಸ್ ನಡೀತೈತಿ, ಅದಕ್ಕೆ ಇಲ್ಲಿಗ್ ಬಂದಿರೋದು. ಏನ್ ಕಾಲ ಬಂತಪ್ಪ, ಎಲ್ ನೋಡಿದ್ರು ಮೋಸ, ಎಲ್ ನೋಡಿದ್ರು ಮೋಸ, ಕಾಲ ಕೆಟ್ಟೋದ್ ಕಣಪ್ಪ.
2: ಕಣವ ಮೊನ್ನೆ ಒಂದ್ ಅಂಗಡಿ ಹೋದೆ, ಅಂಗಡಿ ಹೋಗಿ ಟೂತ್ ಪೇಸ್ಟ್ ತಗೊಂಡೆ. ನಾನ್ ಕೇಳಿದ್ದೊಂದು ಅವ್ ಅದೇ ತರ ಇನ್ನೊಂದು ಬ್ರ್ಯಾಂಡ್ ಕೊಟ್ಟ,
3: ಆಮೇಲೆ
2: ಮನೆಗೆ ಹೋಗಿ ನೋಡ್ತೀನಿ ಮೋಸ ಆಗ್ಬಿಟ್ಟೆ.
3: ಏನಾಗಿತ್ತು?
2: ವಾಪಸ್ ಕೊಡಕ್ ಹೋದ್ರೆ ಅಲ್ಲ, ನಾನ್ ಕೇಳದ್ ಅದೇ ಬಣ್ಣ ಗಿಣ್ಣ ಎಲ್ಲ ಮಾಡಿ ಇನ್ನೊಂದು ಕೊಟ್ಬಿಟ್ಟಾನೆ. ವಾಪಸ್ ಕೊಡಕ್ ಹೋದ್ರೆ ತಗಳಲ್ಲ ಅಂದ. ನಾನು ಹೋದೆ, ಏಕೆ ತಾವ್ ಹೋಗಿದ್ದೆ, ನಮ್ದೆ ಬಸ್ ಕೇಸ್ ಎಲ್ಲ ಆಗಿತ್ತಲ್ಲ, ಹಾಗೆ ತಿಳುವಳಿಕೆ ಬಂದಿತ್ತು, ನಾನು ಹೋದೆ. ಇದು ಅದೇನಾದ್ರು ಅಪ್ರಾಮಾಣಿಕ ವ್ಯಾಪಾರ, ವಿರುದ್ಧ ನಿಮ್ಗೆ ರಕ್ಷಣೆ ಸಿಗ್ತದೆ ಅಂತಂದ್ರು.
3: ಹೇಳಿದ್ರಲ್ಲ ನೋಡಪ್ಪ, ಇನ್ ಜಾಗೃತವಾಗಿರ್ಬೇಕು ಕಣಪ್ಪ, ಎಲ್ರು ಒಳ್ಳೆ ಕೆಲಸ ಮಾಡದೆ.
0: ಇವರ ಮಾತುಗಳನ್ನು ಆಲಿಸುತ್ತಿದ್ದ ಯಮರಾಯ ಸ್ವಲ್ಪ ಆಚೆಗೆ ತಿರುಗಿದ. ಅಲ್ಲಿ ಖಾಸಗಿ ಆಸ್ಪತ್ರೆಯೊಂದರ ಬಳಿ ಜನರ ಗುಂಪೊಂದು ಇತ್ತು. ಬಸ್ಸು ಇಳಿದ ಯಮರಾಯ ಆಸ್ಪತ್ರೆಯ ಬಳಿ ಹೋದ. ಅಲ್ಲಿ
4: ಎಂತದ್ದು ಗಲಾಟೆಯಲ್ಲಿ
5: ನೋಡ್ರಿ, ಈ ನರ್ಸಿಂಗ್ ಹೋಮ್ಗಳದ್ದಿದೆಯಲ್ಲ ಬಹಳ ಅತಿ ಆಗೋತ್ ನೋಡ್ರಿ. ದುಡ್ಡು ಮಾಡೋದೊಂದು ಬಿಟ್ಬಿಟ್ರೆ ಅವ್ರಿಗೆ ಬೇರೆ ಕಾಳಜಿನೇ ಇಲ್ಲ ನೋಡ್ರಿ ಅವ್ರಿಗೆ.
4: ಹಾಗಿದೆ ಅಂತ ಮಾರ
5: ನೋಡ್ರಿ, ಈಗ ನಮ್ ಸಂಬಂಧಿ ಹುಡುಗಿ ಒಬ್ಳು ಮೊದಲನೇ ಹೆರಿಗೆಗೆ ಅಂತ ಹೇಳಿ ಸೇರಿಸಿದ್ವಿ. ಸಲೀಸಾಗಿ ಹೆರಿಗೆ ಆಗೋದು, ಸಿಸೇರಿಯನ್ ಆಗ್ಬೇಕು ಅಂತ ಹೇಳಂದ್ರು. ಅಂತ ಟೈಮ್ನಾಗ ನಾವು ಇನ್ನೆಂತ ಹೇಳಕ್ ಆಗ ಹ್ಞೂ ಅಂದ್ವಿ. ಅದೇ ಆ ಜ್ಞಾನ ತಪ್ಸಕ್ ಒಂದು ಇಂಜೆಕ್ಷನ್ ಕೊಡ್ತಾರಂತಲ್ಲ
4: ಅನಸ್ತೇಷಿಯಾ,
5: ಅನಸ್ತೇಷಿಯಾ ಕೊಡೋ ಡಾಕ್ಟ್ರು ಇಲ್ಲ ಅಂತ ಹೇಳಂದ್ರು. ಈ ನರ್ಸ್ಗಳೇ ಇನ್ನೊಬ್ರು ಡಾಕ್ಟ್ರೇ ಏನ್ ಮಾಡಿದ್ರು, ಚುಚ್ಚಿದ್ರು ಇಂಜೆಕ್ಷನ್.
2: ಬೆನ್ನೂರಿಗೆ
5: ಬೆನ್ನೂರಿಗೆ ಕೊಟ್ಬಿಟ್ರು. ನಾಲ್ಕನೇ ದಿನಕ್ಕೆ ಹುಡುಗಿಗೆ ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ, ಸೊಂಟದ ಕೆಳ ಆಕ್ಷನ್ ಇಲ್ಲ ಅನ್ನಿ. ಅಷ್ಟಾತಲ್ಲ, ಇವತ್ ನೋಡ್ತೀವಿ ಹುಡುಗಿ ಕಣ್ ಕಾಣಿಸಲ್ಲ ಅಂತಿದ್ದಾಳೆ.
2: ಏನ್ ದೇವ್ರೆ, ಏನ್ ಕತೆ ಮಾರಾರ?
5: ಅಲ್ಲ ಹಂಗಾರೆ, ನಾವ್ ಇಷ್ಟೆಲ್ಲಾ ದುಡ್ಡು ಕೊಟ್ರು ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ನರ್ಸಿಂಗ್ ಹೋಮ್ ಅಲ್ಲಿ ಅಂತೇಳಂದ್ರೆ ಜನ ಬಿಡ್ತಾರನ್ರಿ ಹಂಗಾರೆ?
2: ಅಲ್ಲ, ಅದು ಬರೀ ಇಲ್ಲಿ ಗಲಾಟೆ ಮಾಡುದು ಪ್ರಯೋಜನ ಇಲ್ಲ, ಕೋರ್ಟ್ ಗಿಲ್ಟಿಗೆ ಹೋಗ್ಬೇಕು ನೀವು.
5: ಏ ಅದೆಲ್ಲ ತೀರ್ಮಾನ ಮಾಡಾಯ್ತ್ರಿ, ಆದ್ರೆ ಆ ಹುಡುಗಿ ಸ್ಥಿತಿ ಅದು ಸರಿಯಾಗತ್ತನ್ರಿ?
2: ಬಹಳ ಅನ್ಯಾಯ, ಬಹಳ ಅನ್ಯಾಯ ಬಿಡಿ.

0: ಅಲ್ಲಿಂದ ಸೀದಾ ಬಲಭಾಗಕ್ಕೆ ತಿರುಗಿದ ಯಮರಾಯನಿಗೆ ವಿದ್ಯುತ್ ಇಲಾಖೆಯ ಕಚೇರಿಯೊಂದು ಕಂಡಿತು. ಅಲ್ಲಿನ ರೂಮೊಂದರಲ್ಲಿ ನಡೆಯುತ್ತಿದ್ದ ಸಂಭಾಷಣೆಯನ್ನು ಆಲಿಸುತ್ತ ನಿಂತ.
1: ನಮಸ್ಕಾರ ಸ್ವಾಮಿ.
2: ನಮಸ್ಕಾರ, ಏನ್ ಬಂದಿದ್ದ?
1: ಅದೇ ನಮ್ ಕೆಲಸ ಸ್ವಾಮಿ.
2: ಯಾವ ಕೆಲಸನೇ ಅದು?
1: ಅದೇ ಸ್ವಾಮಿ, ಹೋದ ವರ್ಷ ಅರ್ಜಿ ಕೊಟ್ಟಿದ್ನಲ್ಲ, ನಮ್ಮ ಭತ್ತದ ಗದ್ದೆಯಲ್ಲಿ ಕರೆಂಟ್ ಲೈನ್ ಹೋಗಿತ್ತು ಸ್ವಾಮಿ. ಆ ಗದ್ದೆನ ತೋಟ ಮಾಡಬೇಕು ಅಂತ ಇದ್ದೀನಿ. ಆ ಲೈನ್ ಕಂಬ ತೆಗಿಬೇಕು ಅಂತ ಕೇಳಿದ್ನಲ್ಲ ಸ್ವಾಮಿ.
2: ಅದಕ್ಕೆ 2,000 ರೂಪಾಯಿ ಕಟ್ಟಿದೀರೇನ?
1: ಹೋದ ವರ್ಷ ನೀವು ಕೇಳಿದ ಮಾನ ದಿವಸನೇ ಕಟ್ಟಿದ್ನಲ್ಲ ಸರ್.
2: ಹೋದ ವರ್ಷ ಕಟ್ಟಿರ್ಬೋದು ಕಣೆ, ಈ ವರ್ಷ ಮತ್ತೆ ಕಟ್ಟಿದೀನ 1,000 ರೂಪಾಯಿ.
1: ರೇ ಸ್ವಾಮಿ, ವರ್ಷ ವರ್ಷ ಹಿಂಗ್ ಕೇಳ್ತಾ ಇದ್ರೆ ಹೆಂಗ್ರಿ? ನಮ್ನ ಏನ್ ದುಡ್ಡಿನ ಗಿಡ ನೆಟ್ಟಿವ್ರಿ ಅಂತ ತಿಳ್ಕೊಂಡಿದ್ರೇನ್ರಿ? ಪಂಚ ಹುಟ್ಟವ್ರು ಅಂದ್ರೆ ನಿಮ್ಗೆ ತಾತ್ಸಾರ ಅಲ್ವಾ? ಆವಾಗ ಕಂಬ ಹಚ್ಚಬೇಕಾದ್ರೆ ನಮ್ಮನ್ನ ಏನಾದ್ರೂ ಕೇಳಿದ್ರಾ? ಸುಮ್ನೆ ಇದ್ದಷ್ಟು ಸವಾರಿ ಮಾಡ್ತಾರ ನೀವು. ಕೋರ್ಟಿಗೆ ಹೋಗ್ತೀನಿ ರೀ, ಅಲ್ಲಿ ನಿಮ್ಮನ್ನ ನೋಡ್ಕೊಳ್ತೀನಿ, ನಾನ್ ಯಾರು ಅಂತ ತೋರಿಸ್ತೀನಿ.
2: ಬನ್ರಿಲ್ಲಿ, ಅರೆ ಅರೆ ಹೋಗ್ತಿದ್ರಲ್ಲಿ, ತೆಗಿಸ್ಕೊಡ್ತೀನಿ ಬರ್ರಿ. ಅಯ್ಯೋ,
0: ಯಮರಾಯನ ಸವಾರಿ ಅಲ್ಲಿಂದ ಅಂಗಡಿಯೊಂದರ ಬಳಿಗೆ ತೆರಳಿತು. ಅಲ್ಲಿ ಸ್ವಲ್ಪ ಜನಜಂಗುಳಿ ಇತ್ತು.
3: ಏನ್ ಕಾಲ ಬಂತು ಮಾರ, ಎಲ್ಲಿ ಹೋದ್ರು ಮೋಸ ಮೋಸ ಮೋಸ. ಅಯ್ಯೋ, ಅವ್ರಿಗೆ ಕಾಲ ಅಲ್ಲ ಮಾರ ಇವಾಗ. ಹಾಗಂತ ಬಿಟ್ರೆ ಅವ್ರದೇ ಆತದ್ರಿ, ಸ್ವಲ್ಪ ಬುದ್ಧಿ ವಿವೇಚನೆ ಬಳಸಿದ್ರೆ ಎಲ್ಲ ಸರಿ ಮಾಡಬಹುದು ಹೇಳಿ.
4: ಅಲ್ಲ, ಇಲ್ಲಿ ಆಗಿದ್ಯಂತದ್ ಅಂತೀಗ
3: ಏನಿಲ್ಲ, ಬೆಳಗ್ಗೆ ನೋಡಿ ಈ ಹಳೆ ಪೇಪರ್ ಹಳೆ ಪೇಪರ್ ಅಂತ ಕೂಗ್ತ ಬಂದ್ ಬರ್ತಾರಲ್ಲ. ನಮ್ದೇನು ಸುಮಾರು 2-3 ತಿಂಗಳಿಂದ ಹಳೆ ಪೇಪರ್ ಎಲ್ಲ ಮನೇಲಿ ಇತ್ತು.
4: ಎಲ್ಲ ರಂಪ
3: ರಂಪ ಹಸರಣೆ ಅಂತ ಅಂತ ಹೇಳ್ದೆ, ಬಾರಪ್ಪ ಇದೆ ಅಂತಂದ. ಸರಿ, ತಕಡಿ ತಗ ಬಂದ, ತಕಡಿ ಎತ್ತದ. ಅವನ ಹತ್ರ ಇರೋದು 1/2 ಕೆಜಿ ತೂಕದ ಕಲ್ಲು ಮಾತ್ರ.
4: ಸರಿ, ಮತ್ತೆ
3: ಅದಕ್ಕೆ ಇಟ್ಟು ತೂಗದ. ಆಮೇಲೆ 1/2 ಕೆಜಿ ಪೇಪರ್ ಮದುವೆ ತೂಗದ್ನಲ್ಲ, ಆ ಪೇಪರ್ ಈ ಕಲ್ಲಿನ ಜೊತೆ ಇಟ್ಟು 1 ಕೆಜಿ ಶುರು ಮಾಡ್ದ. ಎಲ್ಲಾ ಸೇರಿ 6 ಕೆಜಿ ಅಂದ.
4: ಓಹೋ,
3: ನನ್ಗೆ ಇದ್ ಯಾಕೋ ಅನುಮಾನ ಶುರು ಆಯ್ತು. 2-3 ತಿಂಗಳ ಪೇಪರ್ 6 ಕೆಜಿ ಅಂತಂದ್ರೆ, ಹೋಗಿ ಪಕ್ಕದ ಅಂಗಡಿಗೆ ಹೋಗಿ ಎಲ್ಲ ತೂಗ್ ನೋಡ್ತೀನಿ, 15 ಕೆಜಿ ಅದೇ. 6 ಕೆಜಿಯಲ್ಲಿ 15 ಕೆಜಿಯಲ್ಲಿ
4: ಅಲ್ಲ. ಮತ್ತೆ
3: ಕೊನೆಗೆ ಅಂಗಡಿಯವ್ರು ಹೇಳೋದು ನನಗೆ, ಕೈಯಲ್ಲಿ ತಕ್ಕಡಿ ಹಿಡಿದು ತೂಗಬಾರ್ದು ಒಂದು, ಇನ್ನೊಂದು ಈ ತೂಕದ ಬಟ್ಟಿಲ್ದೆ ಬೇರೆ ಯಾವ್ದನ್ನು ಉಪಯೋಗಿಸಬಾರ್ದು ತೂಕಕ್ಕೆ ಅಂತಂದ್ರು.
4: ಓ ಹೌದ್ರಿ, ಅಂದ್ರೆ ಸರಿಯಾದ ತೂಕದ ವಸ್ತುಗಳನ್ನ ಪಡೆಯೋದು ಮತ್ತೆ ಕೊಡೋದು ನಮ್ ಹಕ್ಕು.
3: ಈಗ ನೋಡಿ, ಈ ಸೀಮೆಣ್ಣೆ ಲೆಕ್ಕ ದಿವಸ ಸೀಮೆಣ್ಣೆ.
4: ಓ, ಅದ್ರ ಕತೆ ಯಾಕೆ ಹೇಳ್ತೀರಾ ಬಿಡತ್ಲ?
3: 5 ಲೀಟರ್ ಡಬ್ಬಕ್ ಬರ್ರಂತ ಸುರಿದು ಬಿಡ್ತ, ನಾರೇ ಮೇಲಕ್ಕೆ ಬರುತ್ತೆ. ಓ, ಡಬ್ಬ ತುಂಬಿಡ್ತು. 5 ಲೀಟರ್ ಸರಿ ಆಯ್ತು ಅಂತ ನಾವು ಅಂದ್ಕಂತೀವಿ, ಮನೆಗೆ ತಗೊಂಡ್ಬರ್ತೀವಿ.
4: ಹೌದು,
3: ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ 4-5 ಲೀಟರ್ ಸೀಮೆಣ್ಣೆ ಉಳಿಯುತ್ತೆ. ಸ್ವಲ್ಪ ಸ್ವಲ್ಪ ಯಾ ಮಾರಿದ್ರೆ ಸಾಕು, ಮೋಸ ಹೋಗ್ಬಿಡ್ತು,
4: ಮುಗೀತು.
0: ಹೀಗೆ ಹೋದ ಹೋದಲ್ಲೆಲ್ಲ ಯಮರಾಯನಿಗೆ ಈ ಜನ ಹಕ್ಕು ನ್ಯಾಯ ಅಂತ ಯಾಕೆ ಹೀಗೆ ಕೂಗಾಡುತ್ತಿದ್ದಾರೆ ಎನ್ನುವ ವಿಷಯ ಸ್ವಲ್ಪ ಸ್ವಲ್ಪವೇ ಅರ್ಥವಾಯಿತು. ಹಾಗೆಯೇ ಯೋಚನೆಯನ್ನು ಮಾಡುತ್ತಾ ತಲೆ ತಗ್ಗಿಸಿ ಹೋಗುತ್ತಾ ಇದ್ದವನಿಗೆ ಎದುರುಗಡೆಯಿಂದ ಯಾವುದೋ ಕಾಗದ ಪತ್ರ ಹಿಡಿದು ಬರುತ್ತಿದ್ದ ಬಾಲಚಂದ್ರ ಢಕ್ ಎಂದು ಢಿಕ್ಕಿ ಹೊಡೆದರು. ಯಮರಾಯನಿಗೆ ಸಾವರಿಸಿಕೊಳ್ಳಲಾಗದೆ ಬಿದ್ದು ಬಿಟ್ಟ.
5: ಏನ್ ಸ್ವಾಮಿ ನೀವು?
1: ನಾನು ಹಿಂಗೆ ಯಾವ್ದೋ ಒಂದು ಯೋಚನೆಯಲ್ಲಿ ಬರ್ತಾ ಇದ್ದೆ.
5: ಬಂದವ್ರ ಕಣ್ಣಿಗೆ ಕಾಣಿಸ್ಬಾರ್ದೆ?
1: ಇಲ್ಲ ಸ್ವಾಮಿ, ಕಾಣ್ಲಿಲ್ಲ ನನಗೆ. ಈ ಕಾಗದ ಪತ್ರಗಳು ನೋಡ್ಕೊಂಡು ಯಾವ್ದೋ ಸ್ವಲ್ಪ ತಲೆ ಬಿಸಿ ಮಾಡ್ಕೊಂಡು ಬರ್ತಾ ಇದ್ದೆ, ಕಾಣ್ಲಿಲ್ಲ. ತುಂಬಾ
5: ಹೌದಲ್ಲ, ತುಂಬಾ ಏನ್ ಭಾರಿ ಕಾಗದ ಪತ್ರಗಳು ಪೈಲು ಗೀಲು ಹಿಡ್ಕೊಂಡಿದ್ರಲ್ಲ, ಏನ್ ಸಮಾಚಾರ? ಏನದು?
1: ಅದು ಯಾವ್ದೋ ಒಂದು ಹಿಂಗೆ ಒಂದು ಬೇರೆಯವ್ರ ಮಾತು ಕೇಳ್ಕೊಂಡು ಒಂದು ಲಾಟ್ರಿ ಟಿಕೆಟ್ ಯಾವ್ದೋ ಒಂದು ತಗೊಂಡಿದ್ದೆ ಈ ಖಾಸಗಿ ಕಂಪನಿಲಿ.
5: ಲಾಟ್ರಿ ಟಿಕೆಟ್?
1: ಲಾಟ್ರಿ ಟಿಕೆಟ್ ಅದು ದುಬಾರಿ ಬೆಲೆ ಅದು.
5: ಓಹೋ,
1: ತಗೊಂಡು ಅದು ಏನಾಯ್ತು?
5: ಹೊಡೆದಿರ್ಬೇಕು.
1: ಹೊಡೆದೈತೆ, ಹೊಡೆದಿದೆ. ಖುಷಿ ಒಂದ್ ಬೇರೆ, ಬಂದಿಲ್ಲ ಅಂತ ಇನ್ನೊಂದ್ ಬೇರೆ. ಎರಡು ಸಮಸ್ಯೆ ಆಗ್ಬಿಟ್ಟಿದೆ ಈಗ.
5: ಬಂದಿದೆ ಬಂದಿಲ್ಲ. ಏನ್ ವಿಚಿತ್ರನಪ್ಪ ಇದು?
1: ಯಾಕಂದ್ರೆ ತಗೊಂಡು ಏನೋ ಒಂದು ನಿಯತ್ತಾಗಿ ಅವರು ಕೊಟ್ರು, ನಿಯತ್ತಾಗಿ ನಾನು ತಗೊಂಡೆ ದುಡ್ಡು ಕೊಟ್ಟು
5: ಟಿಕೆಟ್ನ.
1: ಅದಕ್ಕೇನಾಯ್ತು, ನನ್ನ ದೃಷ್ಟಿಗೆ ಅದು
5: ಹೊಡಿತು,
1: ಬಹುಮಾನ ಬಂತು.
5: ಬಂತು
1: ಆದ್ರೆ ಕೊಟ್ಟಿಲ್ಲ.
5: ಬಹುಮಾನ ಬಂತು, ಅವ್ರು ಕೊಟ್ಟಿಲ್ಲ. ನೀವು ಸುಮ್ಮನೆ ಬಿಟ್ಟಿಯಾ ನೀನು?
1: ಇಲ್ಲ ನಾನು ಇದಕ್ಕೆ ಅದಕ್ಕೆ ಇವಾಗ ಓಡಾಡ್ತಾ ಇರೋದು, ಮೆಟ್ಲು ಇಳಿದು ಹತ್ತದು ಇದನ್ನೇ ಮಾಡ್ತಾ ಇದ್ದೇನೆ ಈಗ.
5: ಎಲ್ಲಿ ಯಾವ ಆಫೀಸ್ ಮೆಟ್ಲು?
1: ಅದು ಗ್ರಾಹಕರ ವೇದಿಕೆ ಅಂತ ಶಿವಮೊಗ್ಗದಲ್ಲಿ ಇದೆ ಒಂದು
5: ಕೋರ್ಟು.
1: ಹ, ಅಲ್ಲಿಗೆ ಹೋಗಿ ಬರೋದ್ ಮಾಡ್ತಾ ಇದ್ದೀನಿ. ಏನೋ ನನ್ನ ಒಂದು ನಾನು ಏನೋ ಕಷ್ಟಪಟ್ಟಿದ್ದಕ್ಕೆ ನನ್ನ ಕಡೆ ಆಯ್ತದ ಈಗ ಕೇಸ್.
5: ತೀರ್ಮಾನ
1: ನಿರ್ಮಾನ ಕಡೆಗೆ ಆಯ್ತು.
5: ಇದು ಲಾಟ್ರಿ ಮಾರ್ದವನ್ ಮೇಲೆ ಕೇಸ್ ಹಾಕಿದ್ದು ಅಥವಾ ಲಾಟ್ರಿ ಕಂಪನಿ ಮೇಲೆ ಕೇಸ್ ಹಾಕಿದ್ದು?
1: ಲಾಟ್ರಿ ಕಂಪನಿ ಮೇಲೆ, ಆಮೇಲೆ ಇವನ ಮೇಲೆ, ಮಾರ್ದವನ್ ಮೇಲೆ,
5: ಇಬ್ಬರ ಮೇಲೆ,
1: ಇಬ್ಬರ ಮೇಲೆ.
5: ಹ, ಈಗ ಕೋರ್ಟ್ ಅಲ್ಲಿ ಏನ್ ಹೇಳ್ತೀನಿ ನಿಮ್ಗೆ?
1: ಕೋರ್ಟ್ ನಲ್ಲಿ ಅವನು ಯಾರು ಲಾಟ್ರಿ
5: ಯಾರು ಕೊಡ್ಬೇಕು ಯಾರು ಅಂತ
1: ಈಗ ಲಾಟ್ರಿ ಯಾರು ಮಾರಿದ್ರೆ ಅವ್ರು ಕೊಡ್ಬೇಕು ಅಂತ ಮಾಡ್ತೋ ಈಗ.
5: ಆಯ್ತು ಸ್ವಾಮಿ, ಈ ಗ್ರಾಹಕರ ಹಿತರಕ್ಷಣಾ ವೇದಿಕೆಯಲ್ಲಿ ನಿಮಗೆ ನ್ಯಾಯ ಸಿಕ್ಕದ್ ಕೇಳಿ ಬಹಳ ಖುಷಿ ಆಗ್ಬಿಡ್ತು. ಈಗ ಆ ಖುಷಿಗೆ ಏನಾದ್ರು ಸ್ವಲ್ಪ ಕಾಫಿ ಗೀಫಿ ಕುಡ್ಕೊಂಡು ಹೋಗೋಣ ಹಿಂಗೆ.
0: ಬಾಲಚಂದ್ರರಿಂದ ಬೀಳ್ಕೊಂಡ ಯಮರಾಯ ಸೀದಾ ಮುಕ್ಕಣ್ಣ ಶೆಟ್ಟಿಯ ಮನೆಯ ಕಡೆ ಹೆಜ್ಜೆಯನ್ನು ಹಾಕಿದ. ಮುಕ್ಕಣ್ಣ ಶೆಟ್ಟಿಯ ಮಗ ಬಲವಂತರಾಯ. ಆಗಷ್ಟೇ ಮನೆಗೆ ಬಂದಿದ್ದವ ಯಾರೋ ಹೊಸಬರು ಬಂದರಲ್ಲ ಎಂದು ಎದ್ದು ನಿಂತ. ಯಮರಾಯನಾದರೋ,
6: ನಾನು ನಿಮ್ಮ ತಂದೆಯವರ ಸ್ನೇಹಿತ.
0: ಬಲವಂತರಾಯ,
6: ನಮಸ್ಕಾರ, ಒಳಗ್ ಬನ್ನಿ
0: ಎಂದು ಸ್ವಾಗತಿಸಿದ.
5: ನಿಮ್ ತಂದೆಯವರು ತೀರಿ ಹೋದ ಸುದ್ದಿ ಕೇಳಿ ತುಂಬಾ ನೋವಾಯ್ತಪ್ಪ. ಹೇಗಿದ್ರಪ್ಪ ಎಲ್ಲ?
7: ನಾವು ಮಾಡಿದ ಅನ್ಯಾಯಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ. 50 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಇಡೀ ನಮ್ಮ ಆಸ್ತಿಯೆಲ್ಲ ಮಾರಬೇಕಾಯ್ತು. ಈಗ ಒಂದು ಸಣ್ಣ ಅಂಗಡಿ ಮಾಡ್ಕೊಂಡಿದ್ದೀನಿ, ಜೊತೆಗೆ ಬಳಕೆದಾರ ವೇದಿಕೆಯ ಸಂಚಾಲಕ ಆಗಿ ಕೂಡ ಸಮಾಜ ಸೇವೆ ಮಾಡ್ತಾ ಇದ್ದೀನಿ.
5: ಓಹೋ,
7: ಈ ವಿಚಾರದ ಬಗ್ಗೆ ಈಗ ಓ ಆಗೋಬಿಡ್ತಲ್ಲ ಟೈಮು, ರೇಡಿಯೋದಲ್ಲಿ ನಂದೊಂದು ಸಂದರ್ಶನ ಇದೆ, ರೇಡಿಯೋ ಹಾಕ್ತೀನಿ.
8: ಆಕಾಶವಾಣಿ ಭದ್ರಾವತಿ. ಈಗ ಬಳಕೆದಾರರ ಹಕ್ಕು, ಜವಾಬ್ದಾರಿ ಮತ್ತು ಸಂಬಂಧಿತ ಕಾಯ್ದೆಗಳ ಬಗ್ಗೆ ಬಳಕೆದಾರರ ವೇದಿಕೆಯ ಸಂಚಾಲಕರಾದ ಶ್ರೀ ಬಲವಂತರಾಯ ಅವರೊಂದಿಗೆ ಸಂದರ್ಶನ.
9: ನಮಸ್ಕಾರ ಬಲವಂತರಾಯರೇ.
7: ಓ ನಮಸ್ಕಾರ.
9: ಬಳಕೆದಾರರ ವೇದಿಕೆಯ ಸಂಚಾಲಕರಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಿ.
7: ಹೌದು.
9: ಈಗ ಈ ವಿಚಾರವಾಗಿ ನಮ್ಮ ಕೇಳುಗರಿಗೆ ಹಲವಾರು ಮಾಹಿತಿಗಳನ್ನ ಮಾಡಿಕೊಡೋಣ ಅಂತ ಹೇಳಿ ನಮ್ಮ ಉದ್ದೇಶ. ಮೊದಲನೇದಾಗಿ ನಿಮ್ಮಿಂದ ಒಂದು ಉತ್ತರ ಬೇಕು ನನಗೆ. ಯಾರು ಈ ಬಳಕೆದಾರ?
7: ನೋಡಿ, ಮಹಾತ್ಮ ಗಾಂಧೀಜಿಯವರು ಬಳಕೆದಾರನನ್ನ ರಾಜ ಅಂತ ಕರೆದ್ರು. ಇಂದಿನ ನಮ್ಮ ವ್ಯವಸ್ಥೆಯನ್ನೇ ನೋಡಿ, ಅದು ಜನತಂತ್ರ ವ್ಯವಸ್ಥೆ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಇದು ಎಲ್ಲಾ ರಂಗಕ್ಕೂ ಕೂಡ ಅನ್ವಯವಾಗುತ್ತೆ. ಇಲ್ಲಿ ಬಳಸುವವ ಬಳಕೆದಾರನಾಗ್ತಾನೆ, ಅವನನ್ನ ರಾಜ ಅಂತ ಪರಿಗಣಿಸಬೇಕಾಗತ್ತೆ. ಆತ ಏನನ್ನು ಬಳಸ್ತಾನೆ ಅನ್ನೋದು ಮುಂದಿನ ವಿಷಯ. ವಸ್ತುವನ್ನು ಮತ್ತು ಸೇವೆಯನ್ನು ಹಾಗೆ ಬಳಸೋದಕ್ಕೆ ಅಂತ ಹಣ ಕೊಟ್ಟಿರಬೇಕಾಗತ್ತೆ ಅಥವಾ ಕೊಡುವುದಾಗಿ ಮಾತು ಕೊಟ್ಟಿರಬೇಕಾಗತ್ತೆ. ಕಂತಿನಲ್ಲಿ ಹಣ ಕೊಡುವವನಾಗಿರ್ಬೇಕಾಗತ್ತೆ ಅಥವಾ ಮುಂದೆ ಕೊಡ್ತೇನೆ ಅಂತ ಬರೆದು ಕೊಟ್ಟಿರಬೇಕಾಗತ್ತೆ. ಒಂದು ವೇಳೆ ಹಣ ಕೊಟ್ಟಿದ್ರೆ ಆತ ರಸೀದಿಯನ್ನು ಪಡೆದಿರಬೇಕಾಗುತ್ತೆ.
9: ರಸೀದಿ ಅಂದ್ರಲ್ಲ, ಇದರ ಅಗತ್ಯ ಏನು ಅಂತ
7: ನೋಡಿ, ಈ ರಸೀದಿ ಮುಂದೆ ನಿಮಗೆ ನೀವು ಕೊಂಡ ವಸ್ತುವಿನ ಗುಣಮಟ್ಟ ಸರಿ ಇಲ್ಲದೆ ಇದ್ರೆ ಕಾಯ್ದೆಯ ಪ್ರಕಾರ ಅದಕ್ಕೆ ಪರಿಹಾರ ಸಿಗೋ ನಿಟ್ಟಿನಲ್ಲಿ ದಾಖಲೆಯಾಗಿ ಸಹಾಯ ಮಾಡುತ್ತೆ. ಒಟ್ಟಿನಲ್ಲಿ ಬಳಸುವ ವಸ್ತುಗಳು ಮತ್ತು ಸೇವೆಗಳನ್ನ ಪಡೆದು ಕೊಳ್ಳುವವ ಬಳಕೆದಾರನಾಗ್ತಾನೆ. ನವಜಾತ ಶಿಶುವಿನಿಂದ ಹಿಡಿದು ಮುದುಕರವರೆಗೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲದೆ ಎಲ್ಲರೂ ಕೂಡ ಬಳಕೆದಾರರಾಗ್ತಾರೆ.
9: ಈಗ ಬಳಕೆದಾರ ಯಾರು ಅಂತ ಹೇಳಿದ್ರೆ, ಆದ್ರೆ ಒಬ್ಬ ಬಳಕೆದಾರನಿಗೆ ಏನೇನ್ ಹಕ್ಕುಗಳಿದೆ ಅದು ಕೂಡ ತಿಳ್ಕೋಬೇಕಲ್ಲ.
7: ಹೌದು, ಒಳ್ಳೆ ಪ್ರಶ್ನೆ. ನೋಡಿ, ಒಟ್ಟು 7 ಹಕ್ಕುಗಳಿವೆ.
9: 7 ಹಕ್ಕುಗಳಿವೆ.
7: ಹೌದು, ಒಂದೊಂದ ಹೇಳ್ತೀನಿ. ಮೊದಲನೆಯದು ಯೋಗ್ಯ ಮತ್ತು ಸ್ಪರ್ಧಾತ್ಮಕ ಬೆಲೆಯಲ್ಲಿ ವಸ್ತು ಮತ್ತು ಸೇವೆಯನ್ನ ಆಯ್ಕೆ ಮಾಡಿಕೊಳ್ಳುವ ಹಕ್ಕು.
9: ಅಂದ್ರೆ ಯೋಗ್ಯ ಮತ್ತು ಸ್ಪರ್ಧಾತ್ಮಕ ಬೆಲೆಯಲ್ಲಿ ವಸ್ತು ಮತ್ತು ಸೇವೆಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂತ ಹಕ್ಕು ಮೊದಲನೇದು.
7: ಹೌದು. ಮತ್ತೆ ಈ ವಸ್ತು ಅಥವಾ ಸೇವೆ ಗುಣಮಟ್ಟದಲ್ಲಿ, ಶುದ್ಧತೆಯಲ್ಲಿ, ದರ್ಜೆಯಲ್ಲಿ, ಬೆಲೆಯಲ್ಲಿ ಉತ್ತಮ ಮಟ್ಟದ್ದು ಅಂತ ಖಚಿತಪಡಿಸಿಕೊಳ್ಳಕ್ಕೆ ಬೇಕಾದ ವಿವರಗಳನ್ನ ಪಡೆಯುವ ಹಕ್ಕು.
9: ಅಂದ್ರೆ ಅದಕ್ಕೆಲ್ಲ ಗ್ಯಾರಂಟಿ ಅಂತ ಕೊಟ್ಟಿರ್ತಾರೆ ಅದ್ರ ಬಗ್ಗೆ.
7: ಹೌದು. ಉದಾಹರಣೆಗೆ, ದೂರು ನೀಡಿ ಒಂದು ವಾರವಾದ್ರೂ ಫೋನ್ ರಿಪೇರಿ ಆಗದೆ ಇದ್ರೆ ಅಥವಾ ಹೈ ವೋಲ್ಟೇಜ್ ಬಂದು ಮನೆಯಲ್ಲಿ ವಿದ್ಯುತ್ ಉಪಕರಣಗಳು ಸುಟ್ಟು ಹೋಗಿದ್ರೆ, ಇನ್ಶೂರೆನ್ಸ್ ಪರಿಹಾರವನ್ನ 3 ತಿಂಗಳಾದ್ರೂ ನೀಡದೇ ಇದ್ರೆ, ಹೀಗೆ ಬಳಕೆದಾರರ ಹಕ್ಕುಗಳಿಗೆ ಚ್ಯುತಿ ಆಗುತ್ತಲೇ ಇರುತ್ತೆ. ಆಗೆಲ್ಲ ಬಳಕೆದಾರ ಎಚ್ಚರಿಕೆಯಿಂದ ತನ್ನ ಹಕ್ಕನ್ನ ಚಲಾಯಿಸಬೇಕಾಗುತ್ತೆ. ಇನ್ನು ಮೂರನೇದು ಅಂದ್ರೆ ಅಪ್ರಾಮಾಣಿಕ ವ್ಯವಹಾರ ಪದ್ಧತಿ ಅಥವಾ ನಿರ್ಬಂಧಿತ ವ್ಯವಹಾರ ಪದ್ಧತಿಯ ವಿರುದ್ಧ ರಕ್ಷಣೆಯನ್ನ ಪಡೆಯೋ ಹಕ್ಕು. ಈಗ ಒಂದು ಬೈಕ್ ಅನ್ಕೊಳ್ತೀರಿ, ಅದು ಒಂದು ಲೀಟರ್ಗೆ 80 ಕಿಲೋಮೀಟರ್ ಓಡುತ್ತೆ ಅಂತ ಹೇಳಿ ಅಡ್ವರ್ಟೈಸ್ ಕೊಟ್ಟಿರ್ತಾರೆ, ಅದು ವಾಸ್ತವವಾಗಿ 40 ಕಿಲೋಮೀಟರ್ ಕೊಡುತ್ತೆ. ಅದು ಅಪ್ರಾಮಾಣಿಕ ವ್ಯವಹಾರವಾಗುತ್ತೆ, ಅದನ್ನ ನೀವು ಪ್ರತಿಭಟಿಸಬೇಕು. ಇನ್ನೊಂದು ಅಂದ್ರೆ, ಈಗ ಗ್ಯಾಸ್ ಕನೆಕ್ಷನ್ ತಗೋತೀರಿ, ಡೀಲರ್ ಏನ್ ಮಾಡ್ತಾರೆ, ನೀವು ಗ್ಯಾಸ್ ಸಿಲಿಂಡರ್ ನ ಜೊತೆಗೆ ಗ್ಯಾಸ್ ಸ್ಟೌವ್ ಅನ್ನು ಕೂಡ ಇಲ್ಲೇ ಕೊಂಡ್ಕೊಳ್ಬೇಕು ಅಂತ ಹೇಳಿ ಒತ್ತಡ ಹೇರ್ತಾರೆ. ಇದು ನಿರ್ಬಂಧಿತ ವ್ಯವಹಾರ,
10: ಇದು ಬಹಳ ಕಡೆ ನಡೆಯುತ್ತೆ ಅಂತ ಕೇಳಿದ್ದೀನಿ.
7: ಹೌದೌದು,
10: ಹಾಗೆ ಮಾಡಬಾರ್ದಲ್ಲ.
7: ಹೌದು, ಈ ಎಲ್ಲಾ ವ್ಯವಹಾರಗಳಲ್ಲಿ ನಾವು ನಮ್ಮ ಹಕ್ಕುಗಳೇನು ಅಂತ ತಿಳ್ಕೊಂಡು ವ್ಯವಹರಿಸಬೇಕಾಗುತ್ತೆ. ಇನ್ನೊಂದು ಹಕ್ಕು ಅಂದ್ರೆ, ನಮ್ಮ ಜೀವ ಅಥವಾ ಆಸ್ತಿ ಪಾಸ್ತಿ ಬಗ್ಗೆ ಹಾನಿಯಾಗುವಂತಹ ವಸ್ತುವಿನ ಅಥವಾ ಸೇವೆಯನ್ನ ಮಾರಾಟ ಮಾಡದಂತೆ ತಡೆಯುವ ಹಕ್ಕು. ಈಗ ಜನಸಂದಣಿ ಇರೋ ಕಡೆ ಪಟಾಕಿ ಮುಂತಾದವನ್ನ ಮಾರಾಟ ಮಾಡದಂತೆ ತಡೆಯೋ ಹಕ್ಕಿದೆ. ನಮ್ಗೆ ಯಾವುದೇ ರೀತಿಯ ಅನ್ಯಾಯ ಮೋಸ ವಂಚನೆಗಳಾದ್ರೆ ಸೂಕ್ತವಾದ ವೇದಿಕೆಗಳಲ್ಲಿ ದೂರನ್ನ ಸಲ್ಲಿಸಿ ನ್ಯಾಯ ಪಡೆಯೋ ಹಕ್ಕಿದೆ. ಈಗ ಜಿಲ್ಲೆ, ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿ ವ್ಯಾಜ್ಯ ಪರಿಹಾರ ವೇದಿಕೆಗಳಿವೆ. ನಿಮ್ಗೆ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ,
10: ಅಲ್ಲ ಇಷ್ಟೆಲ್ಲ ಹೇಳಿದ್ರೆ ಇದನ್ನ ಎಷ್ಟು ಜನ ಹಚ್ಕೊಳ್ತಾರೆ ಅಂತಲ್ವಾ, ಯಾಕಂದ್ರೆ ನಮ್ದೆಲ್ಲ ನಾವು ಸುಮ್ನೆ ಎದ್ಬಿಡ್ತೀವಿ.
7: ಹಾ, ಅದಕ್ಕೇನೆ ನಾನೇನ್ ಹೇಳ್ತೀನಿ ಅಂದ್ರೆ, ಅಯ್ಯೋ ಯಾರಿದ್ನೆಲ್ಲ ಹಚ್ಕೊಳ್ತಾರೆ ಅಂತ ಗೊಣಗದೆ ನಮ್ಮ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡ್ಕೋಬೇಕು. ನೀವು ಕೇಳುವ ಮೊತ್ತ 5 ಲಕ್ಷ ರೂಪಾಯಿಗಳು ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಜಿಲ್ಲಾ ಮಟ್ಟದಲ್ಲಿ
10: ಪರಿಹಾರದ ರೂಪದಲ್ಲಿ,
7: ಹೌದು 5 ಮತ್ತು 20 ಲಕ್ಷದ ಒಳಗಿದ್ರೆ ರಾಜ್ಯ ಮಟ್ಟದಲ್ಲಿ, ಹಾಗೇನೆ 20 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಾಗಿದ್ರೆ ರಾಷ್ಟ್ರ ಮಟ್ಟದಲ್ಲಿ ದೂರನ್ನ ಸಲ್ಲಿಸಿ ನ್ಯಾಯವನ್ನ ಪಡಿಬಹುದು. ಇಲ್ಲಿ ನೋಡಿ, ಈ ವ್ಯಾಜ್ಯ ಪರಿಹಾರ ವೇದಿಕೆಗಳಿಗೆ ನೀವು ಸ್ಟಾಂಪ್ ಕೂಡ ಕಟ್ಟಬೇಕಾಗಿಲ್ಲ, ಜೊತೆಗೆ ಲಾಯರ್ ಕೂಡ ಇಡಬೇಕಾಗಿಲ್ಲ,
10: ನಾವೇ ನೇರವಾಗಿ ವಾದಿಸಬಹುದು.
7: ಹೌದು, ಅಲ್ಲದೆ ನಿರ್ದಿಷ್ಟ ಸಮಯದೊಳಗೆ ನಿಮ್ಗೆ ಪರಿಹಾರ ಸಿಗುತ್ತೆ. ಇಷ್ಟೇ ಅಲ್ಲದೆ, ತೊಂದರೆಯನ್ನ ಅನುಭವಿಸಿದ ಗುಂಪು ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಗುಂಪಿನ ಯಾರಾದ್ರೂ ಒಬ್ರು ಎಲ್ಲರ ಪರವಾಗಿ ದೂರು ಸಲ್ಲಿಸೋ ಅವಕಾಶ ಇದೆ. ಎಷ್ಟೋ ಸಾರಿ ನಾವೇನ್ ಅನ್ಕೋತೀವಿ, ಬಳಕೆದಾರ ಅಂತಂದ್ರೆ ಕೊಳ್ಳುವವ ಅಂತ ಸೀಮಿತ ಚೌಕಟ್ಟಿನೊಳಗೆ ಯೋಚನೆ ಮಾಡ್ತೀವಿ. ನಿಮ್ಗೆ ಆಶ್ಚರ್ಯ ಆಗಬಹುದು, ಶುದ್ಧವಾಗಿರುವ ಪರಿಸರದಲ್ಲಿ ಬದುಕೋ ಹಕ್ಕು ಕೂಡ ನಮ್ಗಿದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯಗಳ ವಿರುದ್ಧ ನೀವು ನ್ಯಾಯವನ್ನ ಪಡಿಬಹುದು. ಕೊನೆಯದಾದ ಮತ್ತು ಅತ್ಯಂತ ಪ್ರಮುಖವಾದ ಹಕ್ಕು ಅಂತಂದ್ರೆ, ಬಳಕೆದಾರ ಶಿಕ್ಷಣ ಮತ್ತು ತಿಳುವಳಿಕೆಯನ್ನ ಪಡೆಯುವ ಹಕ್ಕು. ಯಾವುದೇ ಸೇವೆಯನ್ನ ಪಡೆಯುವಾಗ ನಮಗಿರುವ ಅನುಕೂಲಗಳೇನು, ಜವಾಬ್ದಾರಿ ಏನು ಅಂತ ಸಂಬಂಧಪಟ್ಟ ಇಲಾಖೆಗಳಿಂದ ಪಡೆಯುವ ಹಕ್ಕಿದೆ.
10: ನೀವೆಲ್ಲ ತಿಳಿಸಿದ್ರಿ, ಆದ್ರೆ ಈ 7 ಹಕ್ಕುಗಳ ಬಗ್ಗೆ ಹೇಳ್ತಾ ಹೇಳ್ತಾ ಅದನ್ನು ವಿಚಾರ ಮಾಡಿದ್ರೆ ಅದಕ್ಕೆ ಬೆಂಬಲವಾಗಿ ನಿರತಕ್ಕಂತ ಕಾನೂನು ಅಂತ ಕಾಯ್ದೆಗಳು ಇದೆಯಾ ಅಂತ ಈಗ ನಮಗೆ.
7: ಹೌದೌದು, ಒಳ್ಳೆ ಪ್ರಶ್ನೆ. ಕಾಲಕಾಲಕ್ಕೆ ಹಲವಾರು ಬಳಕೆದಾರ ಸಂರಕ್ಷಣಾ ಕಾಯ್ದೆಗಳು ಜಾರಿಗೆ ಬಂದಿವೆ. ಈಗ ನೋಡಿ, ಬಳಕೆದಾರ ಸಂರಕ್ಷಣಾ ಕಾಯ್ದೆ 1986, ಔಷಧಿ ಮತ್ತು ಯಂತ್ರ ಪರಿಹಾರ ಕಾಯ್ದೆ 1954, ತೂಕ ಮತ್ತು ಅಳತೆಯ ಅಧಿನಿಯಮ 1976, ಆಹಾರ ಕಲಬೆರಕೆ ಪ್ರತಿಬಂಧಕ ಅಧಿನಿಯಮ 1954, ಭಾರತೀಯ ಮಾನಕ ಸಂಸ್ಥೆ ಅಧಿನಿಯಮ 1986, ಇವೆಲ್ಲಾ ಕಾಯ್ದೆಗಳು ಕೂಡ ನಮ್ಮ ಬಳಕೆದಾರರ ಹಕ್ಕುಗಳನ್ನ ರಕ್ಷಣೆ ಮಾಡುತ್ತವೆ.
10: ಬಲವಂತರೇ, ಈಗ ಇಷ್ಟೆಲ್ಲಾ ಕಾಯ್ದೆಗಳು ಇದ್ರೂ ಕೂಡ ನಮ್ಮ ಬಳಕೆದಾರರು ಅಥವಾ ನಾವೇ ಇವನ್ನ ಸರಿ ತಿಳ್ಕೊಂಡಿದೇವಾ ಅಂತ ಒಂದು ಪ್ರಶ್ನೆ ಕೂಡ ಬರುತ್ತೆ ನೋಡಿ.
7: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕಾಯ್ದೆ ಮತ್ತು ಕಾನೂನುಗಳು ಇದ್ದ ಮಾತ್ರಕ್ಕೆ ಅವು ನಮ್ಮನ್ನ ರಕ್ಷಿಸುತ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬದಲಾಗಿ ನಾವು ಗ್ರಾಹಕರೇನಿದ್ದೀವಿ, ನಮ್ಮ ಹಕ್ಕುಗಳೇನು, ಜವಾಬ್ದಾರಿ ಏನು, ನಮ್ಮ ಹಕ್ಕಿಗೆ ಚ್ಯುತಿ ಬಂದಾಗ ಅದನ್ನ ಹೇಗೆ ಪರಿಹರಿಸಿಕೊಳ್ಬೇಕು ಅನ್ನೋ ಸ್ಪಷ್ಟ ತಿಳುವಳಿಕೆ ಹೊಂದಿರಬೇಕು. ಈಗ ಎಲ್ಲಾ ಕಡೆ ಸಾಕಷ್ಟು ಗ್ರಾಹಕ ವೇದಿಕೆಗಳಿವೆ, ಅವುಗಳನ್ನ ಸೂಕ್ತ ಸಮಯದಲ್ಲಿ ಸಂಪರ್ಕಿಸಬೇಕಾಗುತ್ತೆ. ನಮ್ಮಲ್ಲಿ ಜನ ಏನ್ ಮಾಡ್ತಾರೆ ಅಂದ್ರೆ, ಎಷ್ಟೋ ಬಾರಿ ಮೋಸ ಹೋಗ್ತಾರೆ, ಅದನ್ನ ಪ್ರತಿಭಟಿಸೋದೇ ಇಲ್ಲ, ಸುಮ್ಮನೆ ಗೊಣಗಾಡೋದು, ನನ್ನ ಹಣೆ ಬರಹ ಇಷ್ಟೇ ಅಂತ ಕರ್ಮ ಸಿದ್ಧಾಂತಕ್ಕೆ ಜೋತ್ ಬೀಳ್ತಾರೆ, ನಾನು ಏನ್ ಮಾಡೋದಕ್ಕೆ ಸಾಧ್ಯ ಅಂತೇಳಿ ನಿರುತ್ಸಾಹ ತೋರ್ಬಿಡ್ತಾರೆ.

0: ಒಂದ್ ಮಾತು ಕೇಳಿರಬಹುದು ನೀವು, ಸಾವಿರ ಹೆಜ್ಜೆಗಳ ಪ್ರಯಾಣ ಆರಂಭ ಹೋಗೋದು ಮೊದಲ ಹೆಜ್ಜೆಯಿಂದಲೇ ಅಂತ. ಎಚ್ಚೆತ್ತ ಬಳಕೆದಾರ ದೇಶದ ಆಸ್ತಿ, ಅರಿವಿ ಗುರು ಅಂತ ನೀವು ಕೇಳಿರ್ಬೇಕಲ್ಲ.
1: ಒಳ್ಳೇದು ಬಲವಂತರಾಯರೇ, ಇದುವರೆಗೆ ನಮ್ಮ ಬಳಕೆದಾರರ ಹಕ್ಕುಗಳು ಯಾವುವು, ಆತನ ಜವಾಬ್ದಾರಿಗಳೇನು, ಮತ್ತೆ ಗ್ರಾಹಕರ ಹಿತರಕ್ಷಣೆ ಕಾಯ್ದೆಗಳಡಿ ಹೇಗೆ ಆಗ್ತವೆ ಅನ್ನೋ ಮಾಹಿತಿಗಳನ್ನ ನಮಗೆ ವಿವರವಾಗಿ ಮಾಡಿಕೊಟ್ಟಿದ್ರ, ಅದಕ್ಕಾಗಿ ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಬಲವಂತರಾಯ ತನ್ನ ರೇಡಿಯೋ ಸಂದರ್ಶನವನ್ನು ಕಣ್ಮುಚ್ಚಿ ಕೇಳುತ್ತಿದ್ದವನು ಅದು ಮುಗಿದ ತರುವಾಯ ಕಣ್ಣು ತೆರೆದು ನೋಡುತ್ತಾನೆ. ಮಾರುವೇಷದ ಯಮ ಅಲ್ಲಿರಲೇ ಇಲ್ಲ. ತಾನು ಮಾತನಾಡದೇ ಇದ್ದುದಕ್ಕೆ ಬೇಜಾರಾಗಿ ಆತ ಅಲ್ಲಿಂದ ಹೊರಟು ಹೋದರೇನು ಎಂದು ಬಲವಂತರಾಯ ಕಸಿವಿಸಿಗೊಂಡು ಹೆಂಡತಿಗೆ ಕಾಫಿ ತರಲು ಆಜ್ಞಾಪಿಸಿದ. ವಾಸ್ತವವಾಗಿ ಯಮರಾಯ ಸಂದರ್ಶಕ ಬಲವಂತರಾಯರಿಗೆ ನಮಸ್ಕಾರವನ್ನು ಹೇಳುವ ಸಮಯದಲ್ಲೇ ಮಾಯವಾಗಿ ನೇರವಾಗಿ ಯಮಲೋಕಕ್ಕೆ ತೆರಳಿಯಾಗಿತ್ತು. ಅಲ್ಲಿ ಆತ ಸುಧಾರಣೆಗಳನ್ನು ತರಲಿಕ್ಕೆ, ಯೋಜನೆಗಳನ್ನು ತಯಾರಿಸಲು ಉನ್ನತ ಮಟ್ಟದ ಸಭೆಯೊಂದನ್ನು ಕರೆದಿದ್ದ. ಮುಕ್ಕಣ್ಣ ಶೆಟ್ಟರು ಅಲ್ಲಿಗೆ ವಿಶೇಷ ಆಹ್ವಾನಿತರಾಗಿದ್ದರು.
3: ಇದುವರೆಗೆ ಅರಿವೇ ಗುರು ರೂಪಕವನ್ನು ಕೇಳಿದಿರಿ. ಮೂಲ ಸಾಮಗ್ರಿ ಶ್ರೀ ಎಆರ್ ಲಂಬೋದರ, ಬಾಣಲಿ ರೂಪ ಹಾಗೂ ನಿರ್ಮಾಣ ಶ್ರೀ ಎಂಎಸ್ ನಾಗೇಂದ್ರ, ಭಾಗವಹಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ, ಎಂವಿ ಚಿನ್ನಪ್ಪ, ನಳಿನ, ಎಚ್ಎನ್ ಸುಬ್ರಹ್ಮಣ್ಯ, ಎಂಕೆ ಶಿವಕುಮಾರ್, ಎಂಎ ಸುದರ್ಶನ, ಡಾಕ್ಟರ್ ಎನ್ ಸುಧೀಂದ್ರ, ಪಿ ರವಿಶಂಕರ್, ಡಾಕ್ಟರ್ ಸದಾನಂದ ಹೊಳ್ಳ, ಡಾಕ್ಟರ್ ಎಂಜಿ ವೇದಮೂರ್ತಿ ಹಾಗೂ ಎಂ ಬಾಲಚಂದ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು.